107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Siren 107.8 FM. Radio Siren. Iga app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

ಸೊ ದಟ್ ಐ ಡೋಂಟ್ ಗೋ ಬಿಯಾಂಡ್ ದ ಫ್ರೇಮ್ ಆಫ್ ರೆಫರೆನ್ಸ್. ಈ ಸಂಸ್ಕೃತಿ ಅನ್ನೋ ಪದ ತುಂಬಾ ಯೂಸ್ ಮಾಡ್ತೀವಿ ನಾವು, ತುಂಬಾ ಬಳಸ್ತೀವಿ. ಕಲ್ಚರ್ ಅಂತ ಉಪಯೋಗಿಸ್ತೀವಿ ನಾವು ಸಾಮಾನ್ಯವಾಗಿ ಸಂಸ್ಕೃತಿಯನ್ನ ಕಲ್ಚರಿಗೆ ಸಂವಾದಿಯಾದ ಪದ ಅಂತ ಬಳಸ್ತೀವಿ, ಅದರ ಅನುವಾದ ಅಂತೂ ಹೇಳ್ತೀವಿ. ಅದು ನಮಗೆ ಆಶ್ಚರ್ಯ ಆಗ್ಬೋದು, ಈ ಸಂಸ್ಕೃತಿ ಅನ್ನೋ ಪದ ಆಗಲಿ ಕಲ್ಚರ್ ಆಗಲಿ ಬಹಳ ಹಳೆ ಪದ ಅಲ್ಲ, ಅದು ಈಗ ಒಂದು 120 ವರ್ಷದಿಂದ ಈಚೆಗೆ ಚಲಾವಣೆ ಆಗಿರುವಂಥ ಪದ ಅದು. ಮ್ಯಾಥ್ಯೂ ಅರ್ನಾಲ್ಡ್ ಅನ್ನೋನು ಪದ ಬಳಸಿದ ಕಲ್ಚರ್ ಅಂತ, ಅದಾದ್ಮೇಲೆ ಎಲ್ಲರೂ ಬಳಸೋಕೆ ಶುರು ಮಾಡಿದ್ರೆ ಕಲ್ಚರ್ ಅಂತ. ಅದು ನಿಜವಾಗಿ ನೋಡಿದ್ರೆ ಈ ಪದ ಕಲ್ಚರ್ ಅನ್ನುವಂಥದ್ದು ಬಂದದ್ದೇ ಲ್ಯಾಟಿನ್ ಪದ ಕಲ್ಟಸ್ ಅನ್ನೋದ್ರಿಂದ ಬಂದದ್ದು. ಕಲ್ಟಸ್ ಅನ್ನೋ ಅರ್ಥ ಬಹಳ ಚೆನ್ನಾಗಿದೆ. ಈ ಲ್ಯಾಟಿನ್ ಒಂಥರ ನಮ್ಮ ಸಂಸ್ಕೃತ ಇದ್ದ ಹಾಗೆ ಒಂದು ಪದಕ್ಕೆ 4-6 ಅರ್ಥ ಇರ್ತಾ ಇರ್ತವೆ. ಈ ಕಲ್ಟಸ್ಗಿರುವಂತಹ ಅರ್ಥ ಅಂದ್ರೆ ಗೌರವ ನೀಡುವಂಥದ್ದು, ನಂಬಿಕೆ ಇಡುವಂಥದ್ದು ಮತ್ತು ಸೇವೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಕಲ್ಚರ್ ಅಂದ್ರೆ ಸೇವೆ ಮಾಡೋದು, ಕಲ್ಚರ್ ಅಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು, ಕಲ್ಚರ್ ಅಂದ್ರೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಡುವಂಥದ್ದು, ಅದರಿಂದ ಕಲ್ಚರ್ ಅಂತ ಬಂತು. ಅದಾದ್ಮೇಲೆ 108 ಕಲ್ಚರ್ಗಳು ಬಂದ್ಬಿಟ್ಟು ನಮ್ಮಲ್ಲಿ, ಅಗ್ರಿಕಲ್ಚರ್ ಅಂತ ಶುರು ಆಯ್ತು. ಕೃಷಿಗೆ ಬೇಕಾದಂತಹ ಸಂಸ್ಕೃತಿ ಏನ್ ಬೇಕೋ ಅದು ಕೃಷಿ ಸಂಸ್ಕೃತಿ ಅಂತ ಮಾಡ್ಕೊಂಡ್ವಿ. ಹಾರ್ಟಿಕಲ್ಚರ್ ಬಂತು, ತೋಟಗಾರಿಕೆಗೆ ಏನ್ ಬೇಕೋ ಅದು ಕಲ್ಚರ್ ತೋಟಗಾರಿಕೆದು. ಬೋರಿಕಲ್ಚರ್ ಅಂತ ಬಂತು, ಮರ ಗಿಡಗಳನ್ನು ಬೆಳೆಸುವಂತಹದ್ದು ಬೋರಿಕಲ್ಚರ್ ಆಯ್ತು. ಪಿಸಿಕಲ್ಚರ್ ಅಂತ ಮೀನುಗಳನ್ನು ಬೆಳೆಸೋದು ಬಂತು. ಸೆರಿಕಲ್ಚರ್ ಎಲ್ಲ ಬಂತು. ಈಗ ಬರ್ತಾ ಬರ್ತಾ ಹಾಸ್ಪಿಟ್ಲಿಗೆ ಹೋದ್ರೆ ಬ್ಲಡ್ ಕಲ್ಚರ್ ಟೆಸ್ಟ್ ಅಂಡ್ ಯೂರಿನ್ ಕಲ್ಚರ್ ಟೆಸ್ಟ್ ಎಲ್ಲ ಬಂದಿದೆ, ನೋಡ್ಬೇಕು, ಮಾಡ್ಬೇಕಾಗ್ತದೆ. ಕಲ್ಚರ್ ಟೆಸ್ಟ್ ಆಂಟಿಬಯೋಟಿಕ್ ಕೊಡಬೇಕಾದ್ರೆ ಮೊದಲು ಟೆಸ್ಟ್ ಮಾಡ್ಬೇಕು. ಅಂದ್ರೆ ನನ್ನ ಪದ ಅರ್ಥ ಏನಾಯ್ತು ಅಂತ ವಿಚಾರ ಮಾಡ್ತಾ ಇದ್ದೆ. ಅದು ನನಗನ್ಸಿದಿಷ್ಟೇನೆ, ಬ್ಲಡ್ ರಿಪೋರ್ಟ್ ನಂಬ್ಕೋಬೇಕು ನೀವು ಅಂತ. ಕಲ್ಚರ್ ಅಂದ್ರೆ ನಂಬಬೇಕಲ್ಲ, ಫೇತ್ ಇರಬೇಕು ಅಂತೆಲ್ಲ ಆಯ್ತು.

0: You're listening to Radio Sarang 107.8 FM.
1: ಇನ್ಫ್ಯಾಕ್ಟ್ ನನ್ನ ಸಂತೋಷ ಅಂತಂದ್ರೆ, ನಾನು ಬಹಳ ವರ್ಷ ಹೆಣ್ಮಕ್ಳು ಕಾಲೇಜಲ್ಲಿ ಕೆಲಸ ಮಾಡಿದ್ದು, 28 ವರ್ಷ ನಾನು ಮಹಿಳಾ ಕಾಲೇಜಲ್ಲೇ ಇದ್ದದ್ದು, ಪ್ರಿನ್ಸಿಪಲ್ ಆದದ್ದು. ಅದರಿಂದನೂ ಅಥವಾ ಮೊದಲಿಂದ ಹಾಗೆ ಗೊತ್ತಿಲ್ಲ ನನಗೆ, ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿಮೆನ್. ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿಬಿಟ್ಟಿದ್ದೆ, ನಿಮ್ಗೆ ನಂಬಿಕಿಲ್ಲ, ನಾನು ಬಹಳ ಕಾಂಟ್ರವರ್ಷಿಯಲ್ ಆಗಿದ್ದೆ. 83-84 ಇಸ್ವಿಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ನಾನು ತುಂಬಾ ಜಗಳ ಆಡ್ಬಿಟ್ರು ನನ್ನ ಜೊತೆಗೆಲ್ಲ ಗಂಡಸರು, ಅಂದ್ರೆ ನನ್ನ ಜೊತೆಗಿದ್ದವರು. ನಾ ಬರೆದದ್ದೇನು ಅಂದ್ರೆ 21st century ಬಿಲಾಂಗ್ಸ್ ಟು ವಿಮೆನ್ ಅಂತ ಬರೆದಿದೆ. ಇದು ಎಕ್ಸೆಪ್ಟೆಡ್ ಪೇಪರ್, ಪಬ್ಲಿಷ್ ಆಗಿದೆ, ಅದು ಪರ್ಮನೆಂಟ್ ಪ್ರೆಸ್ ಪಬ್ಲಿಷ್ ಮಾಡಿದ್ರು. ಅವ್ರಿಗೆ ಕೋಪ ಬಂದ್ಬಿಡ್ತು, ಏನ್ರಿ ಅವ್ರು ಸಮಾಧಾನ ಮಾಡೋಕೆ ಬರೀತೀರೇನ್ರಿ, ಹಿಂಗೆ ಪೇಪರ್ ನೀವೆಲ್ಲ ಅಂತ ಜಗಳ ತೆಗೆದ್ರು. ನಾ ಇದಿಲ್ಲಪ್ಪ, ನನ್ನ ಕಡೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದಾವೆ, 21st century ಮಹಿಳೆಯರಿಗೆ ಸೇರಿದ್ದು. ಹೆಂಗೆ? ನಾನು ಬಾಲಕನಾಗಿದ್ದ ಹುಡುಗನಾಗಿದ್ದಾಗ ಯಾವ ಹುಡುಗಿನೂ ಶಾಲೆಗೆ ಸೈಕಲ್ ಮೇಲೆ ಬರ್ತಿರ್ಲಿಲ್ಲ. ಸೈಕಲ್ ಮೇಲೆ ಹುಡುಗಿ ಹತ್ತಿದ್ರೆ ಗಂಡಬೀರಿ ಅಂತಿದ್ರು. ಅವಾಗ ಹಂಗೆ ಇತ್ತು. ನಿಮ್ಗೆ ಗೊತ್ತಿರಬೇಕು, ಸುಧಾಮೂರ್ತಿ ವಾಸ್ ದ ಫಸ್ಟ್ ಸ್ಟೂಡೆಂಟ್ ಆಫ್ ಇಂಜಿನಿಯರಿಂಗ್ ಇನ್ BVB ಇಂಜಿನಿಯರಿಂಗ್ ಕಾಲೇಜ್. ಹುಡುಗರೇ ಇಲ್ಲ ಕಾಲೇಜ್, ಹುಡುಗಿರು ಹೋಗ್ತಿರ್ಲಿಲ್ಲ. ಕೇಳಿದ್ರಂತೆ, ಇಂಜಿನಿಯರಿಂಗ್ ಅಮ್ಮ ಇದು ಸೇರ್ಕೋತೀಯಾ ಅಂತ ಕೇಳಿದ್ರಂತೆ. ಅವ್ರು ಸೇರ್ಕೋತೀನಿ ಅಂದ್ರಕ್ಕೆ. ಟಾಟಾ ಕೂಡ ಹಂಗೆ ಕೇಳಿದ್ರು, ಅಪ್ಲೈ ಮಾಡ್ಕೊಂಡಾಗ ನೀ ಹುಡುಗಿಗೆ ಜಾಗ ಇಲ್ಲ ಅಂದ್ರಂತೆ. ಯಾಕೆಲ್ಲಂತ ಪ್ರಾಬ್ಲಮ್ ಏನು ನಿಮ್ದು, ಇಂಜಿನಿಯರ್ ತಾನೆ ನಾನು ಅಂತ ಟಾಟಾ ಟುಕ್ ಹರ್ ಬ್ಯಾಕ್. ಆ ಕಾಲ ಹೆಣ್ಮಕ್ಳು ಕಾಲೇಜಿಗೆ ಬರೋದು, ಎಮ್ ಎ ಆಗಿದ್ದಾರೆ ಎಮ್ಮೆ ಹೆಣ್ಮಕ್ಳು ಅಂದ್ರೆ ಬಹಳ ದೊಡ್ಡದು ಅನಿಸ್ತಿತ್ತು. ಆದ್ರೆ ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ ಅಥವಾ SSLC ರಿಸಲ್ಟ್ ನೋಡಿ ಸಾಕು, ನೀವು ಹುಡುಗಿಯರೇ ಹೈಯರ್ ರ್ಯಾಂಕ್ಸ್, ಹುಡುಗರು ಕೊನೆಗೆ ಸಿಕ್ಕರು ಸಾಕು ಅಂತ ಕೂತಿರ್ತಾರೆ. PUC ರ್ಯಾಂಕ್ ನೋಡಿದಾಗ ಹುಡುಗಿಯರೇ ಫಸ್ಟ್, CET ರ್ಯಾಂಕಿಂಗ್ ಅವ್ರದೇ ಹೆಚ್ಚಿಗೆ. ನಾನು ಪ್ರತಿ ವರ್ಷ ಸಿನ್ಸ್ ಐ ಮೀನ್ ದಿ ಎಜುಕೇಶನ್ ನಾಲೆಜ್ ಕಮಿಷನ್ ಇರೋದ್ರಿಂದ ನನ್ನ ಸ್ಟಾಟಿಸ್ಟಿಕ್ಸ್ ಗೊತ್ತಾಗುತ್ತೆ. ಈ ವರ್ಷ ನಿಮಗೆ ಇನ್ನೂ ಆಶ್ಚರ್ಯ ಆಗ್ಬಹುದು, ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡವರೊಳಗೆ 67% ಆರ್ ಗರ್ಲ್ಸ್, 33% ಆರ್ ಬಾಯ್ಸ್. ನಾನು ಕೇಳಿದೆ ಹಿಂದೆ ಅವಾಗ 82 ಬರೆದಾಗ, ಇಷ್ಟು ಜನ ಹೆಣ್ಮಕ್ಳು ಇಂಜಿನಿಯರ್ ಆಗಿ ಬರ್ತಾ ಇದ್ದಾರಲ್ಲ, ಏನಾಗ್ತಾರೆ ಅವರು? ಯಾವುದೋ ಒಂದು ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನು 20 ವರ್ಷದ ಮೇಲೆಲ್ಲೇ ಇರ್ತಾರೆ ಅವರು, ಮ್ಯಾನೇಜರ್ ಆಗ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ಆಗ ಕಿರಣ್ ಬೇಡಿ ಒಬ್ಬರೇ ಪೊಲೀಸ್ ಆಫೀಸರ್ IPS ಇದ್ದದ್ದು, ಈ ಕರ್ನಾಟಕದಲ್ಲೇ 100 IPS ಇದ್ದಾರೆ ಹೆಣ್ಮಕ್ಳು. ಅವಾಗ ಯಾವಾಗಲೂ ಒಬ್ಬರು IAS ಆಫೀಸರ್ ಇರಬೇಕು ಅಂತಿತ್ತು ಹೆಣ್ಮಕ್ಳು. ಎಲ್ಲರೂ ಸಾಕಷ್ಟು ಜನ IAS ಆಗಿದ್ದಾರೆ. ಅವರೆಲ್ಲ ಲೋವರ್ ಲೆವೆಲ್ ಸೇರ್ಕೊಂಡ್ರು ಕೂಡ 20 ವರ್ಷಕ್ಕೆ ದೆ ಕಮ್ ಟು ಸೆಕ್ರೆಟರಿ ಲೆವೆಲ್, ಎಲ್ಲರೂ ಹೈಯೆಸ್ಟ್ ಲೆವೆಲ್ಗೆ ಬರ್ತಾರೆ. ದೆನ್ ಪರ್ಹ್ಯಾಪ್ಸ್ ಇಂಡಿಯಾ ವಿಲ್ ಬಿ ಬೆಟರ್ ಪ್ಲೇಸ್ ಥಿಂಕಿಂಗ್. ನನ್ನ ಪ್ರಕಾರ ಹೆಣ್ಮಕ್ಳಷ್ಟು ಕರೆಕ್ಟ್ ಆಗಿ ಗಂಡಸರು ಥಿಂಕ್ ಮಾಡಕ್ ಬರಲ್ಲ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹೆಂಗಿದೆ ಅದು ಏನಲ್ಲ.

0: रेडियो सारंग 107.8 FM।
1: ಹೆಣ್ಮಕ್ಳಿಗಿರುವಷ್ಟು ರ್ಯಾಷನಲ್ ಥಿಂಕಿಂಗ್ ನಾವು ಸುಮ್ಮನೆ ಅಬಲೆ ಅಬಲೆ ಅಂತ ಹಾಳು ಮಾಡಿದೀವಿ ನಾವು. ಅವರಷ್ಟು ತಾಳ್ಮೆ ಗಂಡಸರಿಗೆ ಎಂದೂ ಬರೋಕ್ ಸಾಧ್ಯ ಇಲ್ಲ. ಮಕ್ಕಳು 4 ದಿವಸ ಬಿಟ್ಟು ಹೋಗಿ ಹುಡುಗರ ಕಡೆ ಗಂಡಸರ ಕಡೆ ನೋಡಿ ಹೆಂಗಿರ್ತದೆ, ಓಡಿ ಹೋಗ್ತಾರೆ. ಕೆಲಸದಲ್ಲಿ ಬೇಕಾದ್ರೆ 20 ಫೈಲ್ ಜಾಸ್ತಿ ಕೊಡಿ, ಕೆಲಸ ಮಾಡ್ತೀವಿ, ಹುಡುಗನ ಇಟ್ಕೊಳಕಾಗ್ಬೋದು ನಮ್ಮ ಕಡೆ ಆಗಲ್ಲ ಅಂತಾರೆ. ಆ ತಾಳ್ಮೆ, ಆ ಮ್ಯಾನೇಜ್ ಮಾಡೋದು, ಇಮೋಷನ್ಸ್ ಹ್ಯಾಂಡ್ಲಿಂಗ್, ನಥಿಂಗ್ ಕ್ಯಾನ್ ಬೀಟ್ ವಿಮೆನ್. ಅದು ಇವತ್ತು ಇದಂತ ಹೇಳ್ತಾ ಇಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಬಂದದ್ದೇ ನೋಡಿ. ಮುಖ್ಯವಾಗಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಇದು ಸುಮ್ಮನೆ ರೈಮಗೋಸ್ಕರ ಬರೆದದ್ದಲ್ಲದು, ಅರ್ಥ ಇಟ್ಕೊಂಡು ಬರೆದದ್ದು. ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃದೇವೋ ಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ. ತಾಯಿ ಎಷ್ಟು ಕಷ್ಟಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ಚತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮನ್ ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ, ಲಕ್ಷ ಕೆಲಸ ಮಾಡ್ತಾಳಕ್ಕೆ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು, ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ್ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ್ರು ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿ ಕಲ್ಪನೆ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃ ದೇವೋ ಭವ. ಯಾಕೊಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನ ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನ ನೋಡಕ್ ಆಗಿಲ್ಲ ನಮ್ಗೆಲ್ಲ, ದೇವರನ್ನ ನೋಡಕ್ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರ ಹಾಕ್ಬೇಕು ನಿನಗೆ, ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ, ನಮ್ಮ ಪರಂಪರೆ.

5000 ವರ್ಷ 10000 ವರ್ಷದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ ಅದಕ್ಕೆ ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ ಆಚಾರ್ಯರಿದೆ. ಅವರನ್ನು ಕಂಡೆಮ್ ಮಾಡಿಲ್ಲ, ಅದು ಸೆಕೆಂಡು ಥರ್ಡು ಫಸ್ಟ್ ಪ್ರೈಸ್ ಅದೇ. ಅದ್ಯಾಕೆ ನಮ್ಮ ಮನುಸ್ಮೃತಿಯನ್ನ ಸಿಕ್ಕಾಪಟ್ಟೆ ಬೈತೀವಿ ನಾವು, ಓದ್ಲಾರದೆ ಬೈತೀವಿ. ಅದೊಂದು ದೊಡ್ಡದು ಮನುಸ್ಮೃತಿಯನ್ನು ಬೈತಾರೆ ಎಲ್ಲರೂ, ಓ ಮನುಸ್ಮೃತಿ ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಬೈತಾರೆ. ಸರಿಯಾಗಿ ಓದ್ಕೊಂಡ್ರೆ ಅರ್ಥ ಆಗ್ತದೆ, ಓದ್ಲಾರದೆ ಬೈದ್ರೆ ಹೆಂಗಾಗ್ತದೆ. ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, ಮನು 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ, ಆದರೆ 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ. ಲೆಕ್ಕ ಹೆಂಗಿದೆ ನೋಡ್ರಿ, ಅದು 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ ಅಂತ ಮನುಸ್ಮೃತಿ ಹೇಳುವಂತ ಮಾತು. ಇನ್ನೊಂದನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡದ್ದು ಏನು ಅಂದ್ರೆ, ಅಲ್ಲಿ ಮಾತು ಬರ್ತದೆ ಮಗು ಆಗಿದ್ದಾಗ ಅಪ್ಪ ಅಮ್ಮ ರಕ್ಷಣೆ ಮಾಡಬೇಕು, ಮದುವೆ ಆದ್ಮೇಲೆ ಗಂಡ ರಕ್ಷಣೆ ಮಾಡಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆ ಮಾಡಬೇಕು, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತ ಹೇಳಿದ್ರು. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ. ಇದು ಹೇಗಿದೆ ಅಂದ್ರೆ ನಾವು ಸರಿಯಾಗಿ ಓದ್ಕೋಬೇಕು ಅದನ್ನು. ಸಂಸ್ಕೃತ ಬಹಳ ವಂಡರ್ಫುಲ್ ಲ್ಯಾಂಗ್ವೇಜ್ ಅದು. ರಂಗರಾಯರು ಮಂಗ, ಒಂದು ಸಿಟ್ಟು ಬರಲ್ವ ರಂಗರಾಯರಿಗೆ, ರಂಗರಾಯರು ಮಂಗ ಅಂತ ಪೂರಾ ಓದಿದ್ರೆ ಅರ್ಥ ಆಗ್ತದಪ್ಪ. ಸೆಂಟೆನ್ಸ್ ಇರೋದು ರಂಗರಾಯರು ಮಂಗಳೂರಿನವರು ಅಂತಿರೋದು, ನೀವು ಅರ್ಧ ನಿಲ್ಸ್ಕೊಂಡ್ರೆ ಅರ್ಥ ಅಪಾರ್ಥ ಆಗಲ್ವ ಅದು. ಈ ಮನುಸ್ಮೃತಿಯನ್ನು ಸರಿಯಾಗಿ ಅರ್ಥ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಕಾಜಿನ್ ಲೋಟ ಇದೆ ಅಥವಾ ಕಾಜಿನ್ ಚೂರ್ ಇದೆ ಮನೇಲಿ, ಅದನ್ನ ಯಾರಾದ್ರೂ ಲಾಕರ್ದಲ್ಲಿ ಇಡ್ತಾರ, ಅಲ್ಲೇ ಬಿದ್ದಿರುತ್ತೆ ಟೇಬಲ್ ಮೇಲೆ, ಅದು ಗ್ಲಾಸ್ ಒಡೆದ್ರೆ ಹೊರಗೆ ಹಾಕ್ತಾರೆ ಅಷ್ಟೇ, ಮತ್ತೊಂದೇನಿಲ್ಲ. ವಜ್ರ ಎಲ್ಲಿ ಇಡ್ತೀರಿ, ಟೇಬಲ್ ಮೇಲೆ ಇಡ್ತೀರಾ, ಲಾಕರ್ದಲ್ಲಿ ಇಡ್ತೀರಲ್ಲ. ಯಾಕೆ, ಯಾವುದು ಹೆಚ್ಚು ಬೆಲೆ ಬಾಳತ್ತೋ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕಾಗ್ತದೆ, ಅದ್ರ ರಕ್ಷಣೆ ಕೊಡಬೇಕಾಗ್ತದೆ. ಅಲ್ಲಿದ್ರೆ ಕಳೆದು ಹೋಗ್ಬಿಡುತ್ತೆ, ಅದು ರಕ್ಷಣೆ ಕೊಡಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಸಂಸ್ಕೃತಿ ಹುಟ್ಟೋದು ಬೆಳೆಯೋದು ಮನೆಯಲ್ಲಿ ನಿಲ್ಲೋದು ಹೆಣ್ಣಿಂದಾಗಿ, ಅದನ್ನ ಕಾಳಜಿ ನೋಡ್ಕೊಳ್ರಪ್ಪ, ಎಲ್ಲೆಲ್ಲೂ ಬಿಸಾಕ್ಬೇಡ್ರಿ ಅದನ್ನ. ಬಾಲ್ಯದಲ್ಲಿ ತಂದೆ ಚೆನ್ನಾಗಿ ನೋಡ್ಕೋಬೇಕಾಕೆನ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಏನು, ಊಟ ಹಾಕೋದಲ್ಲ, ಊಟ ಹಾಕೋದು ಹಾಕೇ ಹಾಕ್ತಾರೆ. ಆ ಮಗುವಿಗೆ ಸಂಸ್ಕೃತಿ ಕೊಡಿ ನೀವು. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿ ಆದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ ವಿಶ್ವಾಸದಿಂದ ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ ಅಂತ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು. ಆದ್ದರಿಂದ ಮಗು ಇದ್ದಾಗ ತಂದೆ ತಾಯಿ ನೋಡ್ಕೋಬೇಕು. ಮದುವೆ ಆದ್ಮೇಲೆ ಗಂಡ ನೋಡ್ಕೋಬೇಕು. ಗಂಡ ನೋಡ್ಕೊಳ್ಳೋದಂದ್ರೆ ಏನು, ಆಕೆಯಲ್ಲಿರುವಂತಹ ಸಂಸ್ಕೃತಿಯನ್ನು ತಾನು ಬೆಳೆಸೋಕೆ ಸಹಾಯ ಮಾಡಬೇಕು ಅವನು. ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೆಯಲ್ಲಿ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ಹಂಗಾಗಬಾರ್ದು. ಗಂಡ ನೋಡಪ್ಪ, ಯಾವುದೋ ಮನೆ ದೀಪ ನಿಮ್ಮ ಮನೆಗೆ ಬಂದಿದೆ. ನಾನು ಎಷ್ಟೋ ಸಲ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ವುಮೆನ್ ಹುಡ್ ಅಂತ. ಯಾರದೋ ಮನೆಯಲ್ಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ ಅಣ್ಣ, ಈ ಒಬ್ಬ ಮನುಷ್ಯ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ, ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳೀತದೆ ತವ್ರ ಮನೆ, ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ್ರೆ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬಾ ಕೆಲಸ ಇದೆ ಮಕ್ಕಳದೆಲ್ಲ.

ನಿಮ್ಮ ಮನೆಯಲ್ಲಿ ಹಿರಿಯರು ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ. ಯಾಕಂದ್ರೆ ನಂದು ಸೇರಿಸ್ಕೊಂಡು ಹೇಳ್ತೀನಿ, ನಾನು ನನ್ನ ಹೆಂಡತಿ ನಮ್ಮ ಮನೆಯಲ್ಲಿ ಮೊಮ್ಮಕ್ಕಳಿದ್ದಾರೆ. ಯಾಕೆ ಹೇಳ್ತೀವಿ ಅಂದ್ರೆ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ, ಗೊತ್ತಾ? ತುಂಬಾ ಸಲಿಗೆ, ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅದಕ್ಕೆ ಅಜ್ಜಿ ನೋತದ್ದೆಲ್ಲ ಮೊಮ್ಮಗನ ಉಡದಾರಕ್ಕೆ ಅಂತ ಹೇಳಿದ್ದು, ಅಂದ್ರೆ ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ, ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಉಳ್ಕಿ ಕಡೆ ಹೆಂಗಿದೀವಿ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ, ಈಗ ಎಲ್ಲ ಸೀರಿಯಲ್ ನೋಡಿ ನೋಡಿ ನೋಡಿ ಆ ಸೀರಿಯಲ್ ಕತೆನೆ ಬರ್ತಾವ ಬಾಯಿ, ಬರೋದಿಲ್ಲ. ಅದಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ ಮನುಸ್ಮೃತಿಯಲ್ಲಿ ಹೇಳಿದ್ದು ಸ್ತ್ರೀಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಹೊರತಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂದ್ರೆ ಸ್ವಾತಂತ್ರ್ಯ ಕೊಡಬೇಡಿ ಅಂತಲ್ಲ, ಫಿಕ್ಕಂಗೆ ಬಿಸಾಕ್ಬೇಡ್ರಪ್ಪ, ಅದು ಬಹಳ ಪ್ರೀಶಿಯಸ್ ಮೆಟೀರಿಯಲ್, ಅದು ಕಬರ್ಡಲ್ಲಿ ಇಡಿ ಅಂತ ಹೇಳಿದಂಗೆ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದೆ. ನೋಡಿ, ಚಾಮುಂಡೇಶ್ವರಿ ಆ ನರಕ ಇವನು ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು, ರಾಕ್ಷಸ ಅವನು, ಯಾರಾದ್ರೂ ಕೊಲ್ಬಹುದಾಗಿತ್ತಲ್ಲ. ಮೂರು ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು, ಬ್ರಹ್ಮ, ಶಿವ, ಮೂರು ಜನ. ಅವ್ರಂದ್ರಂತೆ ಅವನು ಕೊಲ್ಲಕ್ಕಾಗಲ್ಲ, ನಾವು ಅವ್ಗ ವಿಶೇಷ ಶಕ್ತಿ ಬೇಕು. ಅವಾಗ ಏನ್ ಮಾಡಿದ್ರು, ಎಷ್ಟು ಚಂದ ಕತೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂತ ಕತೆಗಳು, ಸೊ ಸಿಂಬಾಲಿಕ್. ಅವರೇನ್ ಹೇಳ್ತಾರಂದ್ರೆ ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ್ನು ಕೊಲ್ಬೇಕಾದ್ರೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಆ ತಾಯಿಗೆ ಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಈಶ್ವರ, ವಿಷ್ಣು, ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳನ್ನು

ಇವರಿಷ್ಟೇ ಅಲ್ಲ, ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನಿ ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಕೊಟ್ವಿ ಶಕ್ತಿಗಳನ್ನ ಅಂತ ಬರ್ತದೆ ಮಾತು. ಹೇಳ್ತಾರೆ, ಯಾವಾಗಲೂ ಕ್ಷಮೆಯ ಧರಿತ್ರಿ ಅಂತ. ಹೆಣ್ಮಕ್ಳು ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂತಹದ್ದು, ಗಂಡಸರಿಗೆ ಬರ್ಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮೋಕ್ಷ ಕೊಟ್ಲು ಅವನಿಗೆ, ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಇದೆ, ಆದರೆ ತಾಯಿ ಹೃದಯ ಅವನು ಹಂಗೆ ಬಿಡಬೇಡಿ, ಅವನ ಎಲ್ಲಾದರೂ ಮೋಕ್ಷ ಕೊಡಿ ಅವನಿಗೆ. ಇದು ತಾಯಿ ಹೃದಯ ಇರಲಿ ಅಂತ ಹೇಳಿ ಮಾಡಿಸಿದಂಥದ್ದು. ಅದಕ್ಕೆ ನಮ್ಮ ಕಾಳಿಯಾಗಲಿ ಚಾಮುಂಡಿಯಾಗಲಿ, ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು ಅವ್ರು ಕೊಟ್ಟವ್ರ ಹಾಗೆ.

0: You're listening to Radio Sarang, 107.8 FM.
1: ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ ಇಬ್ಬರು ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು ಯಾಜ್ಞವಲ್ಕರು, ನಾನು ಹೋಗ್ತೀನಿ, ನಾನು ತಪಸ್ಸಿಗೆ ಹೋಗ್ತೀನಿ ಅಂದ್ರು. ಇಬ್ರು ಹೆಂಡಂದ್ರು ಕರೆದು ಪಾರ್ಟಿಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ, ಇಬ್ರು ತಗೊಂಬಿಡಿ ಅಂತ ಹೆಂಡಂದ್ರು ಹೇಳಿದ್ರು. ಗಾರ್ಗಿ ಅಂದ್ಲು ಪರವಾಗಿಲ್ಲ ಅಂದ್ಲು, ಮೈತ್ರೇಯಿ ಪರವಾಗಿಲ್ಲ ಅಂದ್ಲು. ಆಗ ಗಾರ್ಗಿ ಪ್ರಶ್ನೆ ನೋಡಿ ಅಂದ್ರೆ, ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ, ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ಲು. ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನಂಗೆ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರೇಯಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ, ಇದು ಗಳಿಸಿದ್ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದ್ರೆ ಆಸ್ತಿಕ್ಕಿಂತ ಮುಖ್ಯವಾದದ್ದು ಇರಬೇಕಲ್ಲ. ಅದು ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದು ಇರಬೇಕು. ಹಂಗನ ದೊಡ್ಡದೇ ಕೊಡಿ ನನಗನ್ಲಿಕ್ಕೆ, ಸಣ್ಣದ್ಯಾಕೆ ತಗೊಳ್ಳಿ ನಾನು. ಎಷ್ಟು ಚಂದದ ಮಾತದು, ನೀವು ಬೇಡಾದಂತಹ ಆಸ್ತಿಯನ್ನು ಬಿಕೊಟ್ಟು ಹೋಗ್ತಾ ಇದ್ದೀರಿ ನನಗೆ, ಈ ಆಸ್ತಿ ಬೇಡ. ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮ್ಗೆ ಅನಿಸಿದೆಯೋ ಆ ತಪಸ್ಸನ್ನು ನಾನು ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಆಕೆ ಚರ್ಚೆ ಮಾಡುವಂಥ ವಿಚಾರ ನೋಡಿ ಸ್ವಾಮಿ, ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದವರು, ನಮ್ಮ ಪರಂಪರೆಗೆ ಸೇರಿದವರು. ಅದ್ಯಾಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ, ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದರೆ ಅನುಭಾವಿ ದಾರ್ಶನಿಕನೇ ಆದಂಥ ಅಲ್ಲಮ್ಮ ಪ್ರಭು ಹೇಳ್ತಾನೆ, ನಮ್ಮ ಅಕ್ಕ ಆಕೆ ಅಂತ. ಬಸವಣ್ಣ ಹೇಳ್ತಾನೆ, ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿತ್ತಿತ್ತು ಅಕ್ಕ ಮಹಾದೇವಿದು ಜೀವನ, ಬೆಂಕಿ ಮೇಲೆ ಹೋದಂತಹ ಜೀವನ, ಹೇಗೆ ಫೇಸ್ ಮಾಡ್ತಾಳೆ ಆಕೆ. ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದನ್ನ ಬೇರೆ ಭಾಷೆ ಲೆಕ್ಚರ್ ಆಗ್ಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮಾತಾಡೋದನ್ನ ನೀವು ನೋಡ್ಬೇಕು, ಅದನ್ನ ಅದ್ಭುತ ಡೈಲಾಗ್ ಅದು. ಅಲ್ಲಮ್ಮ ಪ್ರಭು ಆಕೆನ ಹೇಗಾದ್ರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಸಿಗಲಾರ್ದೇನೆ ಅಲ್ಲಮ್ಮ ಪ್ರಭುನ ಪೆಚ್ಚು ಮಾಡಿಬಿಡ್ತಾಳೆ ಆಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ, ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಹೇಳಬೇಕಾದ್ರೆ ಆ ಪವರ್ ಹೇಗಿರ್ಬೇಕು ಹೆಣ್ಮಕ್ಳ ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಅಸೆಟಿಕ್ ಲೈಫ್ ಇಟ್ಸ್. ಈ ಸನ್ಯಾಸಿ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸಿದಂಥ ಶಕ್ತಿಯನ್ನ ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿಗೆ. ಕಲ್ಪನೆ ಮಾಡೋಕೆ ಸಾಧ್ಯ ಇದೆಯಾ ಅಂದ್ರೆ, ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂತಹ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರೂ ಮಾಡಿಲ್ಲ ಇದುವರೆಗೂ ಆ ಥರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು, ಶಂಕರಾಚಾರ್ಯರು ಒಂದು ರೂಲ್ ಬೈಪಾಸ್ ಮಾಡ್ತಾರೆ. ಸನ್ಯಾಸ ತಗೊಂಡ್ಮೇಲೆ ನಿಮ್ಮ ಹಳೆಯ ಸಂಸಾರಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ನಿಮಗೆ ಮುಗಿತದೆ, ಆ ಸಂಸಾರ ಹಚ್ಕೊಳ್ಳಂಗಿಲ್ಲ. ಅದಕ್ಕೆ ಸಂನ್ಯಾಸ, ಎಲ್ಲವನ್ನೂ ಬಿಟ್ಟಂಥವ್ರು. ಮತ್ತೊಂದು ಪುನರ್ಜನ್ಮ ಆದಂಗೆ ಅವ್ರಿಗೆ ಹಳೆ ಜನ್ಮ ಏನೂ ಸಂಬಂಧ ಇಲ್ಲ ಅಂತ ಇರೋದು. ಆದರೆ ಶಂಕರಾಚಾರ್ಯರು ಮಾತ್ರ ಆ ರೂಲನ್ನು ಮುರಿದ್ರು. ಅಮ್ಮ ಕೇಳ್ಕೊತಾಳೆ, ಶಂಕರ 8 ವರ್ಷ ಹುಡುಗ, ಹೋಗ್ತೀಯಲ್ಲಪ್ಪ, ಆದ್ರೆ ಒಂದು ನನಗೆ ಮಾತು ಕೊಡ್ತೀಯ, ನನ್ನ ಕೊನೆ ಕಾಲದಲ್ಲಿ ಬಂದು ನನ್ನ ಸಂಸ್ಕಾರ ಮಾಡ್ತೀಯಾ ಅಂತ ಕೇಳ್ತಾಳೆ. ಅಲ್ಲಿವರೆಗೂ ಪದ್ಧತಿ ಇರಲಿಲ್ಲ, ಯಾವ ಸನ್ಯಾಸಿನೂ ತಾಯಿಗೇನೂ ಸಂಬಂಧ ಅಲ್ಲಿ ಮುಗಿತದೆ. ಆದರೆ ಶಂಕರಾಚಾರ್ಯ ಮಾತು ಕೊಡ್ತಾರೆ. ಎಲ್ಲರೂ ಅಲ್ಲಿ ಬಹಳ ಮಡಿವಂತರು ಇರ್ತಾರಲ್ಲ, ಮೂಗು ಮುರಿತಾರೆ, ಎಂತ ಸನ್ಯಾಸಿರಿ ಇವನು, ಅಮ್ಮ ಬರ್ಬೇಕಾದ್ರೆ ಬರಿತಾಳಂತೆ ಬರ್ತಾನೆ ಹೆಂಗೆ ನೋಡಿ, ಹೇಗಿದು ಎಳ್ಕೊಂಬರುತ್ತೆ ಅಂತ. ಕರುಳು ಅಂತ ಹೇಳೋದು ಇದು ನಾನು. ಅಮ್ಮನಿಗೆ ಆರೋಗ್ಯ ಕೆಟ್ಟಾಗ ಶಂಕರಾಚಾರ್ಯ ಹೋಗಿ ಆಕೆ ಹತ್ರ ಇದ್ದು ಆರೈಕೆ ಮಾಡಿ ಆಕೆ ಸಂಸ್ಕಾರ ಮಾಡಿ ಬರ್ತಾರೆ. ಉಳಿದವ್ರು ಯಾರು ಬರೋದಿಲ್ಲ, ಅವಾಗ ತಾವೇ ಮಾಡ್ತಾರೆ ಎಲ್ಲ. ಆಗ ಮಡಿವಂತ ಬ್ರಾಹ್ಮಣರು ಕೇಳ್ತಾರೆ ಕೆಲವರು, ಯಾಕೆ ಮಾಡಿದ್ರಿ, ಸನ್ಯಾಸ ತಗೊಂಡು ಸಂಬಂಧ ಇಲ್ಲಲ್ಲ ಅಂತ. ಆ ಶಂಕರಾಚಾರ್ಯ ಹೇಳೋ ಮಾತಿದೆ, ದಯವಿಟ್ಟು ನಮ್ಮ ಲೌಕಿಕ ಜೀವನದ ನಿಯಮಗಳನ್ನ ತಾಯಿಗೆ ಹೋಲಿಸ್ಬೇಡಿ. ಎಂತ ದೊಡ್ಡ ಮಾತ್ರ ಇದು, ಯಾರಿಗಾದ್ರೂ ಹಚ್ಕೊಂಡು ಹೋಗಿ ಕಂಡೀಷನ್ಸ್ ಎಲ್ಲ, ತಾಯಿಗೆ ಮಾತ್ರ ಬಿಯಾಂಡ್ ಆಲ್ ರೂಲ್ಸ್, ಬಿಯಾಂಡ್ ಆಲ್ ರೂಲ್ಸ್. ಅವ್ರು ಹೇಳ್ತಾರೆ, ನನಗೆ ತಾಯಿ ಬೇರೆ ಅಲ್ಲ, ಮಾತೆ ಶಾರದೆ ಬೇರೆ ಅಲ್ಲ, ಆದ್ರಿಂದ ಆಕೆ ಸೇವೆಗೋಸ್ಕರ ಬರ್ತೀನಿ ಅಂತ. ಇದನ್ನ ಮಾಡಿ ತೋರಿಸ್ದಂತ ಅವ್ರು ಸುಮ್ಮನೆ ಬಾಯಿಂದ ಹೇಳೋದಲ್ಲ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಎ ವುಮನ್ ಎಜುಕೇಟೆಡ್ ಈಸ್ ಎ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಶನ್ ಆದರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಶನ್, ಬಟ್ ಹೆಣ್ಮಗಳಿಗೆ ಎಜುಕೇಶನ್ ಸಿಕ್ಕರೆ ಇಡೀ ಪರಿವಾರ, ನಮ್ಗೆಲ್ಲರೂ ಅನುಭವ, ನಮ್ಮ ಕೂಡ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು, ತಾಯಂದ್ರೆ ಮಾಡಿಸ್ಬೇಕು, ಕೂತ್ಕೊಂಡು ಪೇಷನ್ಸ್ ಇರ್ತದೆ, ಕೂತ್ ಮಾಡಿಸಿ ಮಾಡಿಸಿ ಓದಿಸೋದು, ಪರೀಕ್ಷೆ ಬಂತು ಓದು ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ, ರೋಷನ್ ಕುಲಶೇಖರ್, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯಾಂಶಗಳು. ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಆಧಾರ್ ಬದಲಿಗೆ ಸ್ಮಾರ್ಟ್ ಕಾರ್ಡ್. ನೇಪಾಳದಿಂದಲೂ ಭಾರತದ ಮಾವಿನ ಹಣ್ಣಿಗೆ ನಿರ್ಬಂಧ. ಬಂಟ್ವಾಳದ ಶ್ರೀ ಕ್ಷೇತ್ರ ಕುಕ್ಕಾಜ ವತಿಯಿಂದ 100 ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ. ಜೂಜಾಟ ಹಡ್ಡೆ ಮೇಲೆ ದಾಳಿ, ಹೆಬ್ರಿಯಲ್ಲಿ 7 ಜನರ ಬಂಧನ. 13 ಲಕ್ಷ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ಆಸ್ತಿ ಜಪ್ತಿ. ಬನ್ನಿ ಈಗ ಸುದ್ದಿಗಳ ವಿವರ. ಮಂಗಳೂರು ವಿವಿ 6ನೇ ಸೆಮಿಸ್ಟರ್ ಪರೀಕ್ಷೆ ಮುಂದಕ್ಕೆ ಎಂದಿದೆ ವರದಿ. ಪಿಜಿ ಸಿಇಟಿ ಪರೀಕ್ಷೆ ಜೂನ್ 14 ಬೆಂಗಳೂರು ಕೇಂದ್ರದಲ್ಲಿ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಕರಾವಳಿ ವಿದ್ಯಾರ್ಥಿಗಳಿಗೆ ಮರುದಿನ ಜೂನ್ 15 ನಡೆಯಬೇಕಾಗಿದ್ದ 6ನೇ ಸೆಮಿಸ್ಟರ್ ಪರೀಕ್ಷೆಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಮುಂದೂಡಿದೆ. ಮಂಗಳೂರು ವಿವಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಪದವಿ ಪರೀಕ್ಷೆಗಳು ನಿಗದಿಯಾದ ವೇಳಾಪಟ್ಟಿಯಂತೆ ಜೂನ್ 8 ಪ್ರಾರಂಭವಾಗಿದ್ದು ಜುಲೈ 10 ಕೊನೆಗೊಳ್ಳುತ್ತದೆ. ಆದರೆ MBA MCA ಪ್ರವೇಶಾತಿಗೆ KEA ಮೂಲಕ PG CET ಪರೀಕ್ಷೆ ದಿಢೀರಾಗಿ ಜೂನ್ 14 ನಿಗದಿಯಾಗಿದ್ದು, ಪರೀಕ್ಷಾ ಕೇಂದ್ರ ಬೆಂಗಳೂರಲ್ಲಿರುವುದರಿಂದಾಗಿ ಎರಡೂ ಪರೀಕ್ಷೆಗಳನ್ನು ಏಕಕಾಲದಲ್ಲಿ ಉತ್ತರಿಸುವುದು ಕಷ್ಟಕರ ಎಂದು ವರದಿ ಹೇಳಿದೆ. ನೇಪಾಳದಿಂದಲೂ ಭಾರತದ ಮಾವಿನ ಹಣ್ಣಿಗೆ ನಿರ್ಬಂಧ. ಭಾರತದಿಂದ ಆಮದು ಮಾಡಿಕೊಳ್ಳುವ ಮಾವಿನ ಹಣ್ಣಿನ ಮೇಲೆ ನೇಪಾಳ ತಾತ್ಕಾಲಿಕ ನಿರ್ಬಂಧ ಹೇರಿದೆ. ಮಾವಿನ ಹಣ್ಣಿನಲ್ಲಿ ಸುರಕ್ಷತಾ ಮಿತಿಗಿಂತ ಹೆಚ್ಚಿನ ಪ್ರಮಾಣದ ಕೀಟನಾಶಕಾಂಶಗಳು ಪತ್ತೆಯಾಗಿವೆ ಎಂದು ಕ್ರಮ ಕೈಗೊಳ್ಳಲಾಗಿದೆ. ನೇಪಾಳದ ಕ್ವಾರಂಟೈನ್ ಅಧಿಕಾರಿಗಳು ನಡೆಸಿದ ಪರೀಕ್ಷೆಯಲ್ಲಿ ಕೆಲವು ಮಾವಿನ ಹಣ್ಣಿನ ಸಾಗಣೆಯಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಕೀಟನಾಶಕಾಂಶಗಳು ಕಂಡುಬಂದಿದ್ದು, ಗ್ರಾಹಕರ ಆರೋಗ್ಯ ರಕ್ಷಣೆ ಮತ್ತು ಆಹಾರ ಸುರಕ್ಷತಾ ನಿಯಮಗಳ ಪಾಲನೆಗಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ನೇಪಾಳ ಸರ್ಕಾರ ಹೇಳಿದೆ. ಅದೇ ರೀತಿ ಅತಿಥಿ ಉಪನ್ಯಾಸಕ ಹುದ್ದೆಗಳ ನೇಮಕಾತಿ ವೇಳಾಪಟ್ಟಿ ಪ್ರಕಟ. ಸರ್ಕಾರಿ ಕಾಲೇಜುಗಳಲ್ಲಿ 2026-27 ಸಾಲಿನಲ್ಲಿ ಅತಿಥಿ ಉಪನ್ಯಾಸಕ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಅಧಿಕೃತ ವೇಳಾಪಟ್ಟಿಯನ್ನು ಕಾಲೇಜ್ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಇನ್ನು ಮುಂದೆ ಆಧಾರ್ ಬದಲಿಗೆ ಸ್ಮಾರ್ಟ್ ಕಾರ್ಡ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣ ಮಾಡುತ್ತಿರುವ ಮಹಿಳೆಯರಿಗೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದ್ದು, ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಜಾರಿಯಾಗಲಿದೆ. ಈ ಹೊಸ ವ್ಯವಸ್ಥೆ ಜಾರಿಗೆ ಬಂದ ಬಳಿಕ ಬಸ್ ಪ್ರಯಾಣದ ವೇಳೆ ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡ್ ತೋರಿಸಬೇಕು. ರಾಜ್ಯದ 3 ಕೋಟಿಗೆ ಹೆಚ್ಚು ಮಹಿಳಾ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಸರ್ಕಾರ ವಿತರಿಸಲಿದ್ದು, ಇದರಿಂದ ದಿನನಿತ್ಯ ನಿರ್ವಾಹಕರಿಗೆ ಭೌತಿಕ ಗುರುತಿನ ಚೀಟಿ ತೋರಿಸುವ ಗೊಂದಲಗಳು ನಿವಾರಣೆಯಾಗಲಿವೆ ಎಂದು ವರದಿ ಹೇಳಿದೆ. ಅದೇ ರೀತಿ CM DKC ಮೊದಲ ದಿಲ್ಲಿ ಪ್ರವಾಸ ಇಂದು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ DKC ಅವರು ಜೂನ್ 10 ದಿಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇವರಿಗೆ DCM ಡಾಕ್ಟರ್ ಪರಮೇಶ್ವರ್ ಸಾಥ್ ನೀಡಿದ್ದಾರೆ. ಇವರಿಬ್ಬರು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಬುಧವಾರ 2 ವೇಳೆ CMAICC ಕಚೇರಿಗೆ ಭೇಟಿ ನೀಡಲಿದ್ದು ಪಕ್ಷದ ನಾಯಕರನ್ನು ಕಾಣಲಿದ್ದಾರೆ. ಜೊತೆಗೆ ಕೇಂದ್ರ ಸಚಿವರನ್ನು ಕೂಡ ಭೇಟಿ ಮಾಡಲಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿ, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಜಯಚಂದ್ರ ಹುಕ್ಕೇರಿ ದಿಲ್ಲಿ ಪ್ರತಿನಿಧಿಗಳು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ TB ಜಯಚಂದ್ರ ಅವರನ್ನು ಮತ್ತೆ ವಿಶೇಷ ಪ್ರತಿನಿಧಿಯಾಗಿ ನೇಮಿಸಿದ ಅವರೊಂದಿಗೆ ಮೇಲ್ಮನೆ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರನ್ನು ವಿಶೇಷ ಪ್ರತಿನಿಧಿ 2 ಎಂದು ಗುರುತಿಸಲಾಗಿದೆ. ಈ ನಡುವೆ ಮತ್ತಷ್ಟು ಸುದ್ದಿಗಳು ನಾವು ನೋಡಬಹುದು. ಲಂಕೆಯ ಗೆಲುವನ್ನು ಕಸಿದ ಭಾರತ, ಎ ತಂಡಗಳ ತ್ರಿಕೋನ ಸರಣಿಯಲ್ಲಿ ಗಾಯಕ್ವಾಡ್ ಶತಕ. ಭಾರತ ಎ ತಂಡಕ್ಕೆ ಗೆಲುವು. ಐರ್ಲೆಂಡ್ ಇಂಗ್ಲೆಂಡ್ ಪ್ರವಾಸಕ್ಕೆ ಸಿರಾಜ್ಗೆ ವಿಶ್ರಾಂತಿ ನೀಡಿದ BCCI. ಐರ್ಲೆಂಡ್ ಪ್ರವಾಸಕ್ಕೆ ಆಯ್ಕೆಯಾಗಿದ್ದ ಪೇಸ್ ಬೌಲರ್ ಮೊಹಮ್ಮದ್ ಸಿರಾಜ್ ಅವರಿಗೆ ಕಾರ್ಯದೊಡ್ಡದ ಕಾರಣ ವಿಶ್ರಾಂತಿ ಸೂಚಿಸಲಾಗಿದೆ. ಬದಲಿ ಆಟಗಾರನಾಗಿ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ. ಮುಂಬರುವ ಸುದೀರ್ಘ ಸರಣಿಗಳ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥದ್ದು ನಿರ್ಧಾರಕ್ಕೆ ಬರಲಾಗಿದೆ. ಸಿರಾಜ್ ಅವರನ್ನು ತಂಡದಿಂದ ಹಿಂದೆ ಕರೆಸಿಕೊಳ್ಳಲಾಗಿದೆ ಎಂದು BCCI ತಿಳಿಸಿದೆ. BCCI ವೈದ್ಯಕೀಯ ತಂಡ ಮತ್ತು ತಂಡದ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಈ ನಿರ್ಧಾರಕ್ಕೆ ಬರಲಾಗಿದೆ. ರೋಹಿತ್ ಶರ್ಮಾ, ಪಾಂಡ್ಯ ಸಂಪೂರ್ಣ ಫಿಟ್ ಆಗಿದ್ದಾರೆ ಎಂದು ಕೂಡ ಇನ್ನೊಂದು ವರದಿ ಹೇಳಿದೆ. ಈ ನಡುವೆ ಆಸ್ಟ್ರೇಲಿಯಾವನ್ನು ಬಾಂಗ್ಲಾ ಕೆಡವಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನ ವಿರುದ್ಧ ಸೋತು ಸುಣ್ಣಾಗಿದ್ದ ಆಸ್ಟ್ರೇಲಿಯಾ ತಂಡ ಇದೀಗ ಬಾಂಗ್ಲಾ ವಿರುದ್ಧ ಕೂಡ ಮೊದಲ ಏಕದಿನವನ್ನು ಕಳೆದುಕೊಂಡಿದೆ. ಮೊದಲು ಬ್ಯಾಟಿಂಗ್ ನಡೆಸಿದ ಬಾಂಗ್ಲಾದೇಶ 284 ರನ್ ಗಳಿಸಿದರೆ ಆಸ್ಟ್ರೇಲಿಯಾ 9 ವಿಕೆಟಿಗೆ 191 ರನ್ನನ್ನು ಗಳಿಸಿತ್ತು. ರಾಜ್ಯಸಭೆಗೆ ಗೌಡರು ಪುನರಾಯ್ಕೆ ಕೇಳಿಯೇ ಇಲ್ಲ ಎಂದು ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿ ಹಾಕಿರಲಿಲ್ಲ. ಅವರದ್ದು ಹೋರಾಟದ ಬದುಕೇ ವಿಧ, ಅಧಿಕಾರಕ್ಕಾಗಿ ಇನ್ನೊಬ್ಬರ ಮನೆಗೆ ಹೋಗಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಟಿಕೆಟ್ ನೀಡದೆ ಬಿಜೆಪಿ ಅನ್ಯಾಯ ಮಾಡಿದೆ ಎಂಬ ಕಾಂಗ್ರೆಸ್ ಟೀಕೆಗೆ ಈ ಮೂಲಕ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ಡಿ ಸಿ ಎಂ ಪರಮೇಶ್ವರ್ ಸೇರಿ ಮೂರು ಸಚಿವರಿಗೆ ಖಾತೆ ಅಸಮಾಧಾನ. ಪಕ್ಷದ ವರಿಷ್ಠರ ಸೂಚನೆ ಬಳಿಕವೂ ಸಚಿವರ ಖಾತೆ ಖ್ಯಾತೆ ಮುಗಿಯದಂತೆ ಕಾಣ್ತಾ ಇಲ್ಲ. ವಿಶೇಷ ಎಂದರೆ ಖಾತೆ ಅತೃಪ್ತರ ಪಟ್ಟಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಕೂಡ ಸೇರಿಕೊಂಡಿದ್ದಾರೆ. ಇದರೊಂದಿಗೆ ಒಟ್ಟು ಮೂರು ಸಚಿವರು ತಮಗೆ ನೀಡಲಾದ ಖಾತೆಗಳ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಪೂರ್ಣ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಕೃಷ್ಣ ಬೈರೇಗೌಡ ದಿಲ್ಲಿಗೆ ಹಾರಿದ್ದರೆ ಡಿ ಸಿ ಎಂ ಪರಂ ಕೂಡ ಬದಲಾವಣೆಗೆ ಬೇಡಿಕೆ ಇರಿಸಿದ್ದಾರೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿ, ಮತ್ತಷ್ಟು ವರದಿಗಳನ್ನು ನೋಡೋದಾದರೆ, ಬಂಟ್ವಾಳ ಶ್ರೀ ಕ್ಷೇತ್ರ ಕುಕ್ಕಾಜಿ ವತಿಯಿಂದ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆಯನ್ನು ಮಾಡಲಾಗಿದೆ ಎಂದು ವರದಿ ಒಂದು ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಚಿನ್ನಧಾರಣೆ 135 ರೂಪಾಯಷ್ಟು ಪ್ರತಿ ಗ್ರಾಮ್ಗೆ ಏರಿಕೆ ಆಗಿದೆ. 14,040 ರೂಪಾಯಿ ಬೆಳ್ಳಿಧಾರಣೆ 1,300 ರೂಪಾಯಷ್ಟು ಮತ್ತೆ ಇಳಿಕೆ ಕಂಡಿದೆ. 251,200 ರೂಪಾಯಿ ಮಲ್ಲಿಗೆ ಒಟ್ಟೆಗೆ 200 ರೂಪಾಯಿ. ಮಂಡ್ಯದಲ್ಲಿ ವ್ಯಾಪಾರದಲ್ಲಿ ನಷ್ಟ, ಒಂದೇ ಕುಟುಂಬದ 3 ಸಾವು ಎಂದಿದೆ ವರದಿ. ಒಂದೇ ಕುಟುಂಬದ 3 ಮೃತಪಟ್ಟಿರುವ ಘಟನೆ. ಕಾಮಧೇನು ಕಲ್ಪವೃಕ್ಷ ಬಟ್ಟೆ ಅಂಗಡಿ ಮಾಲಕ ಪ್ರಭಾಕರ್, ಪತ್ನಿ ಜ್ಯೋತಿ ಮತ್ತು ಮಗ ಸಂತೋಷ್ ಬಟ್ಟೆ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಸಾಲಬಾಧೆ ಹೆಚ್ಚಿದ್ದರಿಂದಾಗಿ ಮನೆಯಲ್ಲಿಯೇ ಪತ್ನಿ ಮತ್ತು ಮಗನನ್ನು ಉಸಿರುಗಟ್ಟಿಸಿ ಹತ್ಯೆ ಮಾಡಿದ ಬಳಿಕ ಬಟ್ಟೆ ಅಂಗಡಿಗೆ ತೆರಳಿ ತಾನು ಕೂಡ ನೇಣಿಗೆ ಶರಣಾದ ಘಟನೆ ನಡೆದಿದೆ. 1.5 ತಿಂಗಳ ಹಿಂದಷ್ಟೇ ತಮ್ಮ ಮಗನನ್ನು ಮೇಘನ್ ಜೊತೆಗೆ ವಿವಾಹ ಮಾಡಿಕೊಂಡಿದ್ದರು. ಈ ಡೆತ್ ನೋಟ್ ಪತ್ತೆಯಾಗಿದ್ದು ಬಟ್ಟೆ ವ್ಯಾಪಾರದಲ್ಲಿ ನಷ್ಟ ಆಗಿದ್ದರಿಂದ ಸಾಲಕ್ಕೆ ಬಡ್ಡಿ ಕಟ್ಟಲಾಗದೆ ಮನನೊಂದಿದ್ದೇನೆ ಎಂದು ಬರೆದಿದ್ದಾರೆ. ಮಹಿಳೆಯರಿಗೆ ಉಚಿತ ಬಸ್ ಸೇವೆಯಿಂದಲೂ ವ್ಯಾಪಾರಕ್ಕೆ ಹಿನ್ನಡೆ ಆಯಿತೆಂದು ಉಲ್ಲೇಖಿಸಿದ್ದಾರೆ. ಖಾಸಗಿ ಫೈನಾನ್ಸ್ನಂಥ ಕಿರುಕುಳದಿಂದ ಮನನೊಂದಿದ್ದೇನೆ, ಪತ್ನಿ ಮಗನನ್ನು ನಾನೇ ಕೊಲೆ ಮಾಡಿದ್ದೇನೆ ಎಂದು ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ರಾತ್ರಿಯಿಂದ ಮನೆಯಲ್ಲಿ ಇಷ್ಟೆಲ್ಲ ನಡೆದರೂ ಮನೆಯಲ್ಲಿಯೇ ಇದ್ದ ಸೊಸೆಗೆ ವಿಷಯ ತಿಳಿದೇ ಇಲ್ಲ. ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಅತ್ತೆಯನ್ನು ಎಬ್ಬಿಸಲು ತೆರಳಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಈ ನಡುವೆ ಹೆಬ್ರಿಯಲ್ಲಿ ಜೂಜು ಆಟ ಅಡ್ಡೆ ಮೇಲೆ ದಾಳಿ, 7 ಜನರ ಬಂಧನ, 13 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಆಸ್ತಿ ಜಪ್ತಿ. ಹೆಬ್ರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಅಕ್ರಮ ಜೂಜು ಆಟದ ಮೇಲೆ ದಾಳಿ ನಡೆಸಿದ ಹೆಬ್ರಿ ಪೊಲೀಸರು 7 ಜನರನ್ನು ಬಂಧಿಸಿ 13 ಲಕ್ಷಕ್ಕೂ ಅಧಿಕ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ವರದಿ ಹೇಳಿದೆ. ಕಾರ್ಕಳ ಉಪವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗೆ ದೊರೆತ ಮಾಹಿತಿಯಂತೆ ಜೂನ್ 6 ಈ ದಾಳಿ ನಡೆಸಿದೆ. ಆರೋಪಿಗಳು ಕಾರ್ಡ್ ಆಧಾರಿತ ಜೂಜಾಟ ಆಟ ಅಂದರ್ ಬಹಾರನ್ನು ಸುಗಮಗೊಳಿಸಲು ವಿದ್ಯುತ್ ದೀಪಗಳು, ಮೇಜುಗಳು, ಕುರ್ಚಿಗಳನ್ನು ಹೊಂದಿರುವ ತಾತ್ಕಾಲಿಕ ಟರ್ಪಲಿನ್ ಶೆಡ್ ಅನ್ನು ನಿರ್ಮಿಸಿದ್ದರು ಎಂದು ಆರೋಪಿಸಲಾಗಿದೆ. ಇದರಲ್ಲಿ ಮಂಗಳೂರಿನ ವಿಜೇಶ್ ಕುಮಾರ್, ಮುಲ್ಕಿಯ ದಸ್ತಗೀರ್, ಮಂಗಳೂರು ಕುಡುಪಿನ ರೋಹಿತ್ ಎಂದು ಗುರುತಿಸಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ 13 ಜಿಲ್ಲೆಗಳಲ್ಲಿ ಮುಂಗಾರು ಅಬ್ಬರಕ್ಕೆ ಅಪಾರ ಹಾನಿಯಾಗಿದೆ ಎಂದು ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಇನ್ನು 39 ದಿನಗಳ ಕಾಲ ಫುಟ್ಬಾಲ್ ಹಬ್ಬ. ಈ ಬಾರಿಯ ವಿಶ್ವಕಪ್ ವೈಶಿಷ್ಟ್ಯ ಇನ್ನು ಆರಂಭವಾಗುತ್ತೆ. ತಂಡಗಳು ತುಂಬ ಇವೆ. ಸೊ ಪ್ರತಿಯೊಂದು ವಿಭಾಗದಲ್ಲಿ ತಂಡಗಳ ಸಂಖ್ಯೆ ಕೂಡ ಇವೆ. ಸೊ ಇಲ್ಲಿ ನಾವು ನೋಡಿರ್ಬೋದು, 1A ನಾವು ನೋಡ್ಬೋದು L ತನಕ ತಂಡಗಳಿವೆ. ಪ್ರತಿ ತಂಡಗಳಲ್ಲಿ ಒಂದು ಗ್ರೂಪಿನಲ್ಲಿ 4 ತಂಡಗಳು ಇವೆ ಎಂದು ನಾವು ನೋಡಿರ್ಬೋದು. ಒಟ್ಟು 48 ತಂಡಗಳು ಈ ಒಂದು ವಿಶ್ವಕಪ್ನಲ್ಲಿ ಸೆಣಸಾಡ್ತಾ ಇದ್ದು ಇದು ದೊಡ್ಡ ಮಟ್ಟದ ಸಂಖ್ಯೆ. ಒಟ್ಟು ಪಂದ್ಯಗಳು 104, 39 ದಿನಗಳು, 16 ಕ್ರೀಡಾಂಗಣಗಳು, 3 ಆತಿಥೇಯ ದೇಶಗಳು. ಇದರಲ್ಲಿ ಮೊತ್ತ ಮೊದಲ ಬಾರಿಗೆ ಅಮೆರಿಕಾ, ಮೆಕ್ಸಿಕೋ ಮತ್ತು ಕೆನಡಾ ದೇಶಗಳು ಈ ವಿಶ್ವಕಪ್ ಆತಿಥ್ಯ ವಹಿಸುತ್ತಿವೆ. ಒಟ್ಟು ಆಟಗಾರರು 1,248. ಇದರಲ್ಲಿ ಕಿಲಿಯನ್ ಎಂಬಾಪೆ ಫ್ರಾನ್ಸ್ನ, ಲಿಯೋನಲ್ ಮೆಸ್ಸಿ ಅರ್ಜೆಂಟೀನಾ, ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗಲ್, ನೇಮಾರ್ ಬ್ರೆಜಿಲ್, ಎರ್ಲಿಂಗ್ ಹಾಲೆಂಡ್ ನಾರ್ವೆ, ಲಾಮಿನ್ ಯಾಮಲ್ ಸ್ಪೇನ್ ಮತ್ತು ವಿನಿಶಿಯಸ್ ಜೂನಿಯರ್ ಬ್ರೆಜಿಲ್, ಹ್ಯಾರಿಕೇನ್ ಇಂಗ್ಲೆಂಡ್, ಮೊಹಮ್ಮದ್ ಸಲಾಹ್ ಈಜಿಪ್ಟ್ ಮತ್ತು ತಸ್ಸಿನ್ ಜಮೀದ್ ಕತಾರ್ ಮೂಲದವರು ತುಂಬ ಉತ್ತಮ ಒಂದು ಆಟಗಾರರಾಗಿ ಇದ್ದಾರೆ ಎಂದು ಕೂಡ ನೋಡಬಹುದು. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಸರ್ಕಾರದ 3-2 ಬೆನ್ನಲ್ಲೇ ಚುನಾಯಿತ ದೀರ್ಘಾವಧಿ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಪ್ರಾಪ್ತರಾಗಿದ್ದಾರೆ. ಇಷ್ಟು ದಿನ ನೆಹರು ಹೆಸರಲ್ಲಿದ್ದ ದಾಖಲೆ ಪತನ. 4,399 ದಿನ ಒಟ್ಟು ಪ್ರಧಾನಿಯಾಗಿದ್ದರು. ಇಂದಿರಾ ಗಾಂಧಿ 4,398, ನೆಹರು 4,399 ದಿನ, ಈಗ ಮೋದಿ ಕೂಡ 4,399 ದಿನ ದಾಖಲಿಸಿದ್ದಾರೆ. ಇಂದಿರಾ ಗಾಂಧಿ 4,398 ದಿನ ಪ್ರಧಾನಿಯಾಗಿದ್ದರು ಎಂದು ನಾವು ನೋಡಬಹುದು. ಅದೇ ರೀತಿ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ ಕೊನೆಯ ಕೆಲವೊಂದು ವರದಿಗಳನ್ನು ನಾವು ನೋಡುವಾಗ, ಕಾಶಿಬೆಟ್ಟುವಿನಲ್ಲಿ ಚರಂಡಿಗೆ ಬಿದ್ದ ಕಾರು ಎಂದಿದೆ ಇನ್ನೊಂದು ಸುದ್ದಿ, ಕಳವು ಪ್ರಕರಣದಲ್ಲಿ ಅಂತಾರಾಜ್ಯ ಕಳ್ಳರ ಬಂಧನ ಎಂದಿದೆ ಇನ್ನೊಂದು ಸುದ್ದಿ, ಇದು ಉಪ್ಪಿನಂಗಡಿಯಲ್ಲಿ ನಡೆದಂಥ ಘಟನೆ, ಉದ್ಯಮಿಗೆ ಬ್ಲ್ಯಾಕ್ಮೇಲ್ ಪ್ರಕರಣ, ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಎಂದಿದೆ ಇನ್ನೊಂದು ಸುದ್ದಿ. ಸೊ ಕೇಳುಗರೆ, ಚಾರ್ಮಾಡಿ ಘಾಟಿ ದಟ್ಟ ಮಂಜು, ಸಂಚಾರದಲ್ಲಿ ಎಚ್ಚರ ಇರಲೇಬೇಕು, ಇಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಮಳೆ ಬಂದಿದೆ. ಮಂಕಿಯಲ್ಲಿ ರಾಜ್ಯದಲ್ಲಿ ಅತಿದಕ್ಕೆವೆನಿಸಿದ 10 ಸೆಂಟಿಮೀಟರ್ ಮಳೆ ಬಂದಿದೆ. ಉಳಿದಂತೆ ಕಿತ್ತೂರು 6, ಮುದ್ಗಲ್ಗೆರೆ ಸೊಪ್ಪ ಬ್ರಹ್ಮಾವರ ಸಿದ್ದಾಪುರ ಕೊಟ್ಟಿಗೆಯಾರ 5, ಕುಂದಾಪುರ ಮಂಗಳೂರು 4, ಮಾಣಿ ಮೂಡುಬಿದ್ರೆ ಶಕ್ತಿನಗರ 3 ಮತ್ತು ಇತರೆಡೆ ಕೂಡ ಮಳೆ ಬಂದಿದೆ. ಟ್ಯಾಟು 313 ಮನೆಗಳ್ಳರ ಗ್ಯಾಂಗ್ ಪೊಲೀಸ್ ವಲೆಗೆ, ಇಬ್ಬರ ಬಂಧನ, 790,000 ಮೌಲ್ಯದ ಚಿನ್ನಾಭರಣ ವಶಕ್ಕೆ ಎಂದಿದೆ ಇನ್ನೊಂದು ಸುದ್ದಿ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ನಮಸ್ಕಾರ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು. ಇನ್ನು ಕೆಲವು ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಮೊಯ್ಲಾಂಜಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ, ಗೋವಿಂದ ಪೈ ಪ್ರತಿಷ್ಠಾನದ ಮೂಲಕ ಪ್ರಹಸನ, 10:00 ಮೈಕಲ್ ತುಪಲಕ, 11:00 ಯಕ್ಷಗಾನ ಮೂಡಿ ಬರಲಿದೆ. ಇವತ್ತಿನ ಯಕ್ಷಗಾನವನ್ನು ನಾವು 11:00 ಆಲಿಸಲಿದ್ದೇವೆ. ಬಬ್ಬುಸ್ವಾಮಿ ಮಹಿಮೆ ಕಂತು 1. ತುಳು ಕಾರ್ಯಕ್ರಮ, ಗೀತ ಸಾಹಿತ್ಯ ಸಂಭ್ರಮ, ವಿಠಲ್ ನಾಯಕ್ ಅವರ ಮಾತುಗಳು 11:30. ತುಳು ಹಾಡುಗಳು 12:00, ಬಾವಲಾರಿ 12:30, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು, 4:00 ಹೃದಯ ರಾಗ, 6:00 ಕರ್ವಾಲು ಕಾದಂಬರಿಯ 3ನೇ ಕಂತು. ಬನ್ನಿ ಕೇಳುಗರೆ, ಇದಿಷ್ಟು ಇವತ್ತು ಮೂಡಿ ಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ಶುಭ ದಿನ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
4: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
5: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
4: ಅಯ್ಯೋ, ಇವಳುಗಳು ಅಂಜು ಬುರ್ಕಿ.
6: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
7: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
8: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
9: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ AI ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಓಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೆ ತಯಾರ್.
10: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
11: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
12: ಹಲೋ ಪುಟ್ಟ.
10: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
12: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
10: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
13: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳುಗರೆ, ಇದೀಗ ಆರೋಗ್ಯ ಸಾರಂ ಕಾರ್ಯಕ್ರಮ ಪ್ರಸಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.
1: ನಮಸ್ಕಾರ. ಬಾಯಿಗೆ ಎಣ್ಣೆ ಹಾಕಿ ಮಲಗುವವರು ತುಂಬಾ ಜನ ಇದ್ದಾರೆ, ಆದರೆ ಆಯುರ್ವೇದ ಹೇಳಿದ ಹಾಗೆ ಈ ಮೂರು ಕಡೆ ಎಣ್ಣೆ ಹಾಕಿ ಮಲಗಿದರೆ ನಮ್ಮ ಇಡೀ ಜೀವನವೇ ಬದಲಾಗತ್ತೆ. ಅದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕೆ ಅಂದರೆ ಆಯುರ್ವೇದ ಹೇಳಿದ ಈ ಥರ ಸೂತ್ರಗಳನ್ನು ನಾವು ಸರಿಯಾಗಿ ಫಾಲೋ ಮಾಡಿದರೆ ನಮಗೆ ರೋಗವೇ ಬರಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಔಷಧಕ್ಕೋ ಇನ್ಯಾವುದಕ್ಕೋ ಅಲಿಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಇವುಗಳನ್ನು ಫಾಲೋ ಮಾಡಬೇಕು. ಇವುಗಳನ್ನು ಫಾಲೋ ಮಾಡ್ತಾ, ಇನ್ನೊಬ್ಬರ ಜೊತೆಗೆ ಅದನ್ನು ಹಂಚಿಕೊಳ್ತಾ, ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾವು ನಮ್ಮ ಸಮಯವನ್ನು ಕಳೀಬೇಕು. ಆವಾಗ ನಮ್ಮಲ್ಲಿ ಪಾಸಿಟಿವಿಟಿ ಡೆವಲಪ್ ಆಗುತ್ತೆ, ಜೊತೆಗೆ ನಮ್ಮ ಆರೋಗ್ಯವು ಕೂಡ ನಿಧಾನವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ. ಎಸ್, ಈ ಮೂರು ಕಡೆ ಯಾವ್ಯಾವುದು ಹಾಗಾದರೆ ಎಣ್ಣೆಯನ್ನು ಹಾಕಬೇಕು? ಪ್ಲೇಲಿಸ್ಟಲ್ಲಿ ಹೇಳಿದ್ದೇನೆ. ಏನು? ಶಿರಶ್ರವಣಪಾದೆ ಶುಚ ವಿಶೇಷೇಣ ಶೀಲಯೇತಂತ ಆಯುರ್ವೇದ ಹೇಳತ್ತೆ ಅಂತ. ಈ ಶಿರಶ್ರವಣಪಾದ ಅಂದರೆ ನೆತ್ತಿ, ಕಿವಿ ಮತ್ತು ಪಾದಗಳಿಗೆ ಎಣ್ಣೆಯನ್ನು ಹಚ್ಚಬೇಕು ಅಂತ. ರಾತ್ರಿ ಮಲಗುವಾಗ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ? ಆಯುರ್ವೇದದಲ್ಲೇನು ರಾತ್ರಿ ಮಲಗುವಾಗಲೇ ನೀವು ಅದನ್ನು ಮಾಡಿ ಅಂತ ಹೇಳಲಿಲ್ಲ, ಆದರೆ ನಾನು ರಾತ್ರಿ ಮಲಗುವಾಗ ಎಣ್ಣೆಯನ್ನು ಹಚ್ಚಿ ಮಲಗಿ ಅಂತ ಹೇಳಲಿಕ್ಕೆ ಕಾರಣ ಇದೆ. ನಾವು ಇವತ್ತು ತುಂಬ ಸ್ಟ್ರೆಸ್ಸಿಂದ ಬಳಲ್ತಿದ್ದೇವೆ. ಯಾರು ನೋಡಿದರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಟೆನ್ಷನ್ ಉಂಟು, ತಲೆಬಿಸಿ ಉಂಟು, ಸಿಟ್ಟು ಬರುತ್ತೆ, ಕಿರಿಕಿರಿ ಆಗುತ್ತೆ, ಮನಸ್ಸಲ್ಲೇ ನೋವನ್ನು ನುಂಗ್ಕೊಳ್ತಾರೆ, ಇದೆಲ್ಲ ಸಮಸ್ಯೆಗಳುಂಟು. ಸರಿಯಾಗಿ ನಿದ್ದೆ ಬರೋದಿಲ್ಲ, ನಿದ್ದೆ ಬಂದರೂ ಕೂಡ ಕ್ವಾಲಿಟಿ ಸ್ಲೀಪ್ ಇಲ್ಲ. ಅಂದರೆ ಸುಮಾರು 6-7-8 ತಾಸು ಮಲಗಿದರೂ ಕೂಡ ನಮಗೆ ನಿದ್ದೆ ಸಾಕಾಯಿತು ಅಂತ ಅನಿಸೋದಿಲ್ಲ. ಅದಕ್ಕೆಲ್ಲ ಪರಿಹಾರ ಇದಾಗತ್ತೆ. ಇದನ್ನು ನಾವು ಇನ್ನೂ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ಬೇಕು. ಮೊದಲನೇದಾಗಿ ತಲೆಗೆ ಎಣ್ಣೆ ಹಾಕೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನೋಡಿ ಹೇಳಾಯಿತು. ಆದರೆ ಈ ವಿಷಯಕ್ಕೆ ಹೇಗೆ ಪ್ರಯೋಜನಕಾರಿ ಅಂತಂದರೆ, ತಲೆಗೆ ನಾವು ಎಣ್ಣೆಯನ್ನು ಹಾಕೋದ್ರಿಂದ ನಮ್ಮ ಮೆದುಳಿಗೆ ಶಕ್ತಿ ಬರುತ್ತೆ, ನಮ್ಮ ಮೆದುಳು ಕೂಲಾಗುತ್ತೆ, ಮೆದುಳಿಗೆ ತಂಪಾಗತ್ತೆ. ವಿಶೇಷವಾಗಿ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡಿದರೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದರೆ ಸಹಜವಾಗಿ ಅಷ್ಟು 6-7 ತಾಸು ಅದು ನಮ್ಮ ತಲೆಯ ಮೇಲೆ ಎಣ್ಣೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತಲೆಯ ಮೇಲೆ ಎಣ್ಣೆ ಆರಬಾರ್ದು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ. ಯಾಕೆ ಅಂತಂದರೆ ಆ ರೀತಿ ಮಾಡೋದ್ರಿಂದ ಮಗುವಿನ ಭವಿಷ್ಯ ತುಂಬ ಚೆನ್ನಾಗಾಗತ್ತೆ, ಮಗುವಿನ ಮೆದುಳು ತುಂಬ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ತಲೆಬುರುಡೆಯ ಕೆಳಗಿರುವಂಥ ಎಲ್ಲ ತಲೆಬುರುಡೆಯ ಒಳಗೆ ಬರುವಂಥ ಎಲ್ಲ ಆರ್ಗನ್ಸ್ ತುಂಬ ಸ್ಟ್ರಾಂಗ್ ಆಗ್ತವೆ, ಆ ಮಗುವಿನ ಭವಿಷ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಲ್ಲೂ ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಮತ್ತು ತಲೆಗೆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಮನಸ್ಸು ಕೂಲ್ ಆಗುತ್ತೆ. ನಮಗದು ಒಂದೆರಡು ದಿನ ಗೊತ್ತಾಗ್ಲಿಕ್ಕಿಲ್ಲ, ಅಯ್ಯೋ ನಿನ್ನೆ ರಾತ್ರಿ ನಾನು ತಲೆಗೆ ಎಣ್ಣೆಗೆ ಹಚ್ಚಿದೆ, ಇವತ್ತು ನೋಡಿದ್ರೆ ಇವತ್ತು ಕೂಡ ಸಿಟ್ಟು ಬರ್ತಾ ಇದೆ, ಇವತ್ತು ಕೂಡ ಟೆನ್ಷನ್ ಆಗ್ತಿದೆ ಅಂತ. ಒಂದೆರಡು ದಿನಕ್ಕೆ ಆಗುವಂಥದ್ದಲ್ಲ ಇದು, ಇದು 3-4 ತಿಂಗಳುಗಳ ಅಟ್ಲೀಸ್ಟ್ ಬೇಕಾಗತ್ತೆ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ. ಅಯ್ಯೋ ಅಷ್ಟೊಂದು ದಿನ ಬೇಕಾಗತ್ತಾ, ಹಾಗಾದರೆ ಏನು ಮಾಡೋದು, ನಮಗೆ ಇಮಿಡಿಯೇಟ್ ರಿಲೀಫ್ ಬೇಕು ಅಂತ ನೀವು ಹುಡುಕ್ಲಿಕ್ಕೆ ಹೋದರೆ ಸಾಧ್ಯವೇ ಇಲ್ಲ. ಇಮಿಡಿಯೇಟ್ ರಿಲೀಫ್ ಎಲ್ಲೂ ಸಿಗೋದೇ ಇಲ್ಲ, ಸಿಕ್ಕಿದರೂ ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಾವು ಇವತ್ತು ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಲ್ಲಿ ನಮಗೆ ರಿಸಲ್ಟ್ ಸಿಗತ್ತೆ ಅಂತಾದರೆ ಅದು ಕ್ವಿಕ್ ರಿಸಲ್ಟೇ. ಯಾಕೆ ಅಂತಂದರೆ ಅದು ಶಾಶ್ವತವಾದ ರಿಸಲ್ಟ್ ಕೊಡುತ್ತೆ, ಜೊತೆಗೆ ಅದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಅಡ್ವಾಂಟೇಜಸ್ ತುಂಬ ಇರುತ್ತೆ. ಇನ್ನು ಕಿವಿಗೆ ಎಣ್ಣೆ ಹಾಕೋದು, ಕಿವಿಗೆ ಎಣ್ಣೆ ಹಾಕುವಾಗ ನೀವು ಒಮ್ಮೆ ವೈದ್ಯರ ಹತ್ರ ಭೇಟಿಯಾಗಿ, ಆಯುರ್ವೇದ ವೈದ್ಯರ ಹತ್ರ ಹೋಗಿ ನಾನು ಕಿವಿಗೆ ಎಣ್ಣೆ ಹಾಕ್ಬೋದಾ ಅಂತ ಕೇಳಿಕೊಂಡು ಎಣ್ಣೆ ಹಾಕಿ. ಇಲ್ಲ ಅಂತಂದರೆ ಏನಾಗುತ್ತೆ, ನಿಮಗೇನೋ ಕಿವಿಯ ಸಮಸ್ಯೆ ಇದೆ, ಆಗ ಎಣ್ಣೆ ಹಾಕಬಾರ್ದು ಅಂತ ಸಂದರ್ಭದಲ್ಲಿ ನೀವು ಎಣ್ಣೆ ಹಾಕಿದಿರಿ ಅಂದರೆ ಅದರಿಂದ ತೊಂದರೆ ಆಗ್ಬೋದು. ಮತ್ತು ಜೀವನ ಬದಲಾಗತ್ತೆ ಅಂತ ನಾನು ಯಾಕೆ ಹೇಳಿದೆ ಕಿವಿಗೆ ಎಣ್ಣೆ ಹಾಕೋದ್ರಿಂದ? ಕಿವಿಗೆ ನಿತ್ಯವೂ ಎಣ್ಣೆ ಹಾಕಬೇಕು ಅಂತ ಆಯುರ್ವೇದ ಅಂತೂ ಹೇಳುತ್ತೆ. ಅದರ ಹಿಂದೆ ಕಾರಣಗಳು ತುಂಬ ಇವೆ. ವಯಸ್ಸಾಗ್ತಾ ಹೋದ ಹಾಗೆ ಕಿವಿಗೆ ವಾತದೋಷದಿಂದ ಬರುವಂಥ ರೋಗಗಳು ಬರ್ತವೆ. ಕಿವಿ ಕೇಳದೇ ಇದ್ದಂಗೆ ಆಗೋದು, ತಲೆ ಸುತ್ತು ಬರೋದು, ವರ್ಟಿಗೋ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿಯ ಏನು ಡಿಜನರೇಷನ್ನಿಂದ ತಲೆ ಸುತ್ತು ಬರುತ್ತೆ, ಆಮೇಲೆ ಕಿವಿಯಲ್ಲಿ ಸೌಂಡ್ ಬರೋದು, ಇವೆಲ್ಲ ಸಮಸ್ಯೆ ಆಗುತ್ತೆ. ಈ ಥರ ತೊಂದರೆಗಳಾದಾಗ ಕಿವಿ ಕೇಳದೇ ಇದ್ದರೆ ನಿದ್ದೆ ಚೆನ್ನಾಗಿ ಬರ್ಬೋದು, ಆದರೆ ತಲೆ ಸುತ್ತು ಬರೋದು ಮತ್ತು ಕಿವಿಯಲ್ಲಿ ಸೌಂಡ್ ಬರೋದು, ಈ ಎಸ್ಪೆಷಲಿ ಕಿವಿಯಲ್ಲಿ ಸೌಂಡ್ ಬರೋದಂತೂ ರಾತ್ರಿಯ ಸಂದರ್ಭದಲ್ಲಿ ತುಂಬ ಜಾಸ್ತಿಯಾಗಿ ಕಾಡುತ್ತೆ. ಯಾಕೆಂದರೆ ಹಗಲಿನಲ್ಲಿ ಬೇರೆ ಬೇರೆ ಸೌಂಡ್ ಇರುತ್ತೆ, ಗೊತ್ತೇ ಆಗೋದಿಲ್ಲ. ಆದರೆ ರಾತ್ರಿಯಲ್ಲಿ ಕೆಲವಷ್ಟು ಜನರಿಗೆ ತುಂಬ ಕಷ್ಟಪಡ್ತಾರೆ, ಆ ಸೌಂಡನ್ನು ಕೇಳ್ತಾ ನಿದ್ದೆ ಮಾಡ್ಕೊಳ್ಳಿಕ್ಕಾಗ್ದೇ ತಲೆನೋವು ಬರುತ್ತೆ, ತುಂಬ ಕಷ್ಟ, ಹಿಂಸೆಯನ್ನು ಅನುಭವಿಸ್ತಾರೆ. ಹಾಗಾಗಿ ಅದೆಲ್ಲ ಬರಬಾರ್ದು ಆಗಬಾರ್ದು ಅಂತಂದರೆ ನಾವು ಚಿಕ್ಕ ವಯಸ್ಸಿಂದಾನೆ ಅಥವಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಿತ್ಯ ಕಿವಿಗೆ ಎಣ್ಣೆ ಹಾಕಲಿಕ್ಕೆ ಹಾಕೋ ರೂಢಿ ಮಾಡ್ಕೊಳ್ಬೇಕು. ಆಗ ಮಾತ್ರ ನಮಗೆ ಮುಂದೆ ಅನುಕೂಲ ಆಗುತ್ತೆ. ಮತ್ತು ಕಿವಿಗೆ ಎಣ್ಣೆ ಹಾಕೋದ್ರಿಂದ ಸರ್ಟನ್ ರಿಯಾಕ್ಷನ್ ನಮ್ಮ ಮೆದುಳಿನ ಮೇಲೆ, ನಮ್ಮ ಸೆನ್ಸ್ ಆರ್ಗನ್ಸ್ ಮೇಲೆ ಆಗುತ್ತೆ. ಇವುಗಳ ಪಾಸಿಟಿವ್ ಎಫೆಕ್ಟ್ ನಮಗೆ ನಿಧಾನವಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹಾಕಬೇಕು. ಇನ್ನು ಪಾದಕ್ಕೆ ಎಣ್ಣೆ ಹಚ್ಚೋದಂತೂ ಅತ್ಯಂತ ಅದ್ಭುತವಾದ್ದು. ನಾ ಆಯುರ್ವೇದ ಅಥವಾ ನಮ್ಮ ಭಾರತೀಯ ಶಾಸ್ತ್ರ ಇದೆಯಲ್ಲ, ಇದು ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಂದ ನಮ್ಮ ಇಡೀ ಜೀವನವನ್ನು ಬದಲ ಮಾಡುತ್ತೆ ಅನ್ನೋದು ಯೋಚನೆ ಮಾಡಿದರೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಅಡ್ವಾಂಟೇಜಸ್ ಇರುತ್ತೆ ಇಂಥವುಗಳಿಂದ. ಹಾಗಾಗಿ ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡಿ ಮಲಗೋದ್ರಿಂದ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗದೆ ಇರಬಹುದು, ಆದರೆ ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ ಶುರುವಾಗುತ್ತೆ. ನಾವು ಇವತ್ತು ಅದನ್ನೆಲ್ಲ ಅಬ್ಸರ್ವ್ ಮಾಡೋದನ್ನು ಬಿಟ್ಟೇ ಬಿಟ್ಟಿದ್ದೇವೆ. ನಮಗೇನು ಅನಿಸುತ್ತೆ, ಒಂದು ಮೂರು ನಾಲ್ಕು ದಿವಸ ಹಾಕಿದೆ ಆಮೇಲೆ ಟೈಮ್ ಇಲ್ಲ ಆಮೇಲೆ ಬಿಟ್ಟೆ, ಏನು ಪ್ರಯೋಜನ ಆಗಲಿಲ್ಲ, ನಾನು ಮಾಡಿ ನೋಡಿದೆ ಆದರೆ ಯೂಸ್ ಆಗಲಿಲ್ಲ. ಖಂಡಿತ ಹಾಗೆ ಮಾಡಬೇಡಿ. ನೀವು ಇದನ್ನು ಫಾಲೋ ಮಾಡಿ ನಿಮಗೆ ಅದರಿಂದ ಸಿಗುವ ಲಾಭ ತುಂಬ ದೊಡ್ಡದು. ನೀವು 60 ವರ್ಷಕ್ಕೆ ಯಾವುದೋ ಒಂದು ಸಮಸ್ಯೆಗೆ ಡಾಕ್ಟರ್ ಹತ್ರ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತದೆ, ಅಥವಾ ಬಿ ಪಿ ಶುಗರ್ ಸ್ಟಾರ್ಟ್ ಆಗುತ್ತೆ ಅಂತಾದರೆ ಇದೆಲ್ಲ ಮಾಡೋದ್ರಿಂದ 60ರ ಬದಲು 70ಕ್ಕೋ 75ಕ್ಕೋ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ಯಾವಾಗಲೂ ಅಷ್ಟೇ, ಒಳ್ಳೇದಾಗಿರೋದ್ರ ಗೊತ್ತಾಗೋದಿಲ್ಲ, ಕೆಟ್ಟದ್ದಾದರೆ ಮಾತ್ರ ಗೊತ್ತಾಗುತ್ತೆ, ಸೈಡ್ ಎಫೆಕ್ಟ್ಸ್ ಆದರೆ ಮಾತ್ರ ಅದರದ್ದು ಇದು ಗೊತ್ತಾಗುತ್ತೆ. ಇವೆಲ್ಲ ನಿಧಾನವಾಗಿ ಹನಿ ಹನಿಗೂಡಿ ಹಳ್ಳ ಅಂತ ಹಾಗೆ ಇವುಗಳ ಎಫೆಕ್ಟ್ ನಮಗೆ ಅರ್ಥವೇ ಆಗೋದಿಲ್ಲ. ನನಗೂ ರೋಗ ಬಂತಲ್ಲ, ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ಇಷ್ಟೆಲ್ಲ ಮಾಡಲಿಲ್ಲ ಅಂತ ಆಗಿದ್ದರೆ ಇದರ 2ರಷ್ಟು ರೋಗ ಸಮಸ್ಯೆ ಬರ್ತಿತ್ತು, ಮತ್ತು ಇದಕ್ಕಿಂತ ಎಷ್ಟೋ ವರ್ಷಗಳ ಮೊದಲೇ ಸಮಸ್ಯೆ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಇದನ್ನು ನಾವು ಮಾಡಬೇಕು. ಮತ್ತು ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಒಳ್ಳೆಯದು, ನಮ್ಮ ಕಣ್ಣುಗಳಿಗೆ ಒಳ್ಳೆಯದು ಅಂತ ಆಯುರ್ವೇದ ಹೇಳುತ್ತೆ. ಮತ್ತು ನಮ್ಮ ನಿದ್ದೆಯ ಕ್ವಾಲಿಟಿ ಇದರಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡಿ ಮಲಗಬೇಕು. ಎಸ್, ಈಗ ಇನ್ನೊಂದು ಎರಡು ವಿಷಯಗಳನ್ನು ನಾನು ಹೇಳಬೇಕು. ಯಾವ ಎಣ್ಣೆಯನ್ನು ಬಳಸಬೇಕು? ದಯವಿಟ್ಟು ಅಂಗಡಿಗಳಿಂದ ತಂದಿರುವಂಥ ಎಣ್ಣೆ ಬೇಡ, ಗಾಣದಲ್ಲಿ ಮಾಡ್ಕೊಂಡು ಬಂದಿರುವಂಥ ಎಣ್ಣೆ. ಇದರಲ್ಲಿ ಬೆಸ್ಟ್ ಅಂತಂದರೆ ಒಂದು ಎಳ್ಳೆಣ್ಣೆ, ಗಾಣದಲ್ಲಿ ಮಾಡ್ಕೊಂಡಿದ್ದು, ನಿಮ್ಮ ಕಣ್ಣೆದುರು ಮಾಡ್ಕೊಂಡಿದ್ದು, ದೀಪಕ್ಕೆ ಹಚ್ಚುವಂಥದ್ದೋ ಅಥವಾ ಅಂಗಡಿಯಲ್ಲಿ ಸಿಗುವಂಥ ಎಳ್ಳೆಣ್ಣೆ ಬೇಡ. ಮತ್ತು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಕೆ ಮಾಡಿದ್ರೆ ತುಂಬ ಅನುಕೂಲ. ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು, ಯಾವುದಕ್ಕೆ? ಪಾದ ಮಸಾಜಿಗೆ. ಆಮೇಲೆ ಹರಳೆಣ್ಣೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡಬಹುದು, ಆದರೆ ವಿಶೇಷವಾಗಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ನೆಗಡಿ, ಕಫ, ಜ್ವರ, ವಾಂತಿ, ಭೇದಿ, ಅಜೀರ್ಣ ಈ ಥರ ಸಮಸ್ಯೆಗಳಿದ್ದಾಗ ನೆತ್ತಿ, ಪಾದ ಮತ್ತು ಕಿವಿಗೆ ಎಣ್ಣೆಯನ್ನು ಹಾಕಬಾರ್ದು. ನೋಡಲಿಕ್ಕೆ ಸಣ್ಣ ವಿಷಯ ಆದರೂ ಕೂಡ ಅದ್ಭುತವಾದಂತಹ ಪರಿಣಾಮವನ್ನು ನಮ್ಮ ದೇಹದ ಮೇಲೆ ಕೊಡುವಂತಹ ಒಂದು ವಿಶೇಷ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ, ಅದನ್ನು ಆ ಗ್ಯಾರಂಟಿ ನಾನು ಕೊಡ್ತೇನೆ. ಇಂಥ ನಿಯಮಗಳನ್ನು ಫಾಲೋ ಮಾಡಿದರೆ ಮಾತ್ರ ನಾವು ಡಾಕ್ಟರ್ಗಳ ಅವಲಂಬನೆಯನ್ನು ತಪ್ಪಿಸ್ಬೋದು, ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗೋದನ್ನು ತಪ್ಪಿಸ್ಕೊಳ್ಬಹುದು. ಧನ್ಯವಾದ.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
1: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे. भारत इनोवेट्स 2026, भारत में निर्मित, विश्व के लिए तैयार.

107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಕೇಟುಂಡಲಾರಿದಿ ರೇಡಿ ಸಾರಂಗ್ 107.8 FM. ಇದು ರಂಗ್ ರಂಗ್ರು ಜೀವನ ಇಂಡತ್ವ ಕಾರ್ಯಕ್ರಮತೆಗೆ ಎಲ್ಲರಿಗೂ ಕಲ್ಬುನೊರಿಯ ಸ್ವಾಗತ. ನಂಗಲೆ ಔತರಂಗರೊಟ್ಟಿಗೆ ನಂಗೆ ಹಿಂಗನಿಕ್ಕನು ಆರ್ರೆ ನಂಗ ಬೆಸ್ಟ್ ಫ್ರೆಂಡ್ ಹಾಕನು. ಈ ಬಿಸಿಯತ್ತಲು ಮುಂಡೆದಾಯು ಮೊಹಮ್ಮದ್ ಆತೀಶ್ ಐಲ್ಡ್ ಪಲಕ ಕೇಟೊಂಡ್ ಬರುವ.

0: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और AI से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: Radio Sarang 107.8 FM. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಪ್ರತಿಷ್ಠಾನದಿಂದ ನಡೆದ ವಿಶೇಷ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ರಂಗಕರ್ಮಿ ಪ್ರಸನ್ನ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಈ ಕಡೆ ಬಂದಾಗ ಇಲ್ಲಿಗೆ ಬರದೆ ಹೋಗೋದಿಲ್ಲ. ನನಗೆ ಅಷ್ಟು ಪ್ರಿಯವಾದ ಸ್ಥಳ ಇದು, ಗೋವಿಂದ ಪೈ ಅವರ ನಿವಾಸ. ಹಾಗಾಗಿ ಈ ಸಲವೂ ಕೂಡ ನಾನು ಕೇರಳಕ್ಕೆ ಬರ್ತಾ ಇದ್ದೀನಿ ಅಂತ ನಾನು ಉಮೇಶ್ ಅವರಿಗೆ ತಿಳಿಸಿದೆ. ಅವರು ಬನ್ನಿ ಅಂದರು, ಸಂತೋಷದಿಂದ ಬಂದಿದ್ದೀನಿ. ಮತ್ತು ನನಗೆ ಇವತ್ತು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೂಡ ನೀವೆಲ್ಲ ಕೊಟ್ಟಿದ್ದೀರಿ. ಅದೇನು ಅಂದರೆ, ಎರಡು ಮಹಾನ್ ವ್ಯಕ್ತಿತ್ವಗಳ ಮುಖಾಮುಖಿಯಾಗಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಒಂದು ರಾಷ್ಟ್ರ ಪಿತ, ಇನ್ನೊಬ್ಬರು ರಾಷ್ಟ್ರ ಕವಿ. ಒಬ್ಬರು ಮಹಾತ್ಮ ಗಾಂಧಿ, ಇನ್ನೊಬ್ಬರು ಗೋವಿಂದ ಪೈ. ಈ ಇಬ್ಬರ ಮುಖಾಮುಖಿ ಹೇಗಿರುತ್ತೆ? ಇದು ಒಂದು ರೀತಿಯ ನಾಟಕವೇನೇ. ಎರಡು ಪ್ರಮುಖ ಪಾತ್ರಗಳು ಮುಖಾಮುಖಿ ಆಗ್ತಾ ಇದ್ದಾವೆ. ಈ ಮುಖಾಮುಖಿಯಿಂದ ನಮಗೇನು ಒಳ್ಳೆಯ ವಿಚಾರಗಳು ಸಿಕ್ಕತ್ತೆ? ಇವತ್ತಿನ ಸಂದರ್ಭದಲ್ಲಿ, ಈ ಸಮಕಾಲೀನ ಸಂಕಟಗಳ ಸಂದರ್ಭದಲ್ಲಿ, ಈ ಎರಡು ಮುಖಾಮುಖಿಗಳ ಮೂಲಕ, ಈ ಎರಡು ವ್ಯಕ್ತಿತ್ವಗಳ ಮುಖಾಮುಖಿಯ ಮೂಲಕ ನಾವೇನನ್ನು ಕಲಿಬಹುದು ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ನಾನು ನನ್ನ ಕೈಲಾದಷ್ಟು ಸಾಮರ್ಥ್ಯದಿಂದ ಅದನ್ನು ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಎರಡು ವ್ಯಕ್ತಿತ್ವಗಳಲ್ಲಿ ಹಲವು ಸಾಮ್ಯಗಳು ಇದೆ, ಅನೇಕ ವ್ಯತ್ಯಾಸಗಳು ಇದೆ. ಮೊದಲನೆಯ ಸಾಮ್ಯ, ಈ ಎರಡೂ ವ್ಯಕ್ತಿತ್ವಗಳು ಮೂಲತಃ ವ್ಯಾಪಾರಿ ಹಿನ್ನೆಲೆಯಿಂದ ಬಂದ ಕುಟುಂಬ. ಗಾಂಧೀಜಿಯವರಂತೂ ಬನಿಯಾ ಹಿನ್ನೆಲೆಯಿಂದ, ಬನಿಯಾ ಅಂತಂದರೆ ಆ ಕಡೆಗೆ ವೈಶ್ಯರನ್ನು ಬನಿಯಾ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ, ಬನಿಯಾ ಕುಟುಂಬದಿಂದ ಬಂದವರು. ರಾಷ್ಟ್ರ ಕವಿ ಗೋವಿಂದ ಪೈ ಅವರು ಕೊಂಕಣಸ್ಥ ಪೈಗಳ ಕುಟುಂಬದಿಂದ ಬಂದವರು. ಅವರು ಅವರಲ್ಲಿ ಹೆಚ್ಚಿನವರು ಆಗಲೂ ವ್ಯವಹಾರ ಮಾಡ್ತಿದ್ರು, ಈಗಲೂ ವ್ಯವಹಾರ ಮಾಡ್ತಾರೆ. ಈ ಬನಿಯಾ ಕುಟುಂಬ ಅಥವಾ ವೈಶ್ಯ ಕುಟುಂಬ ಅಥವಾ ವ್ಯಾಪಾರಿ ಕುಟುಂಬ ಇದೆಯಲ್ಲ, ಇವುಗಳು ಒಂದು ವಿಶೇಷವಾದ ಸಂಗತಿಯದು. ಅಂದರೆ ಎಲ್ಲೆಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದಾರೋ ಅಲ್ಲಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬೇರೆ ಎಲ್ಲರ ತರಹ ಎಲ್ಲೆಲ್ಲಿ ಕೆಟ್ಟ ಕೆಲಸ ಮಾಡಿದಾರೋ ಅದು ಸಾಕಷ್ಟು ಕೆಟ್ಟ ಕೆಲಸವೂ ಆಗಿದೆ. ಆದರೆ ಅವರ ಒಳ್ಳೆಯ ಕೆಲಸವನ್ನು ನಾವು ಗಮನಿಸೋದಾದರೆ, ಬುದ್ಧನನ್ನು, ಮಹಾವೀರನನ್ನು, ಈ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನು ಸಾಕಿದವರೇ ವ್ಯಾಪಾರಸ್ಥ ಕುಟುಂಬಗಳು. ಆಮೇಲೆ ಯಾಕೆ ಅವರು ಹೀಗೆ ಸಾಕಿದರು, ಏನು ಅಗತ್ಯ ಇತ್ತು ಅವರಿಗೆ, ಚೆನ್ನಾಗಿ ಲಾಭ ಮಾಡ್ತಿದ್ರಲ್ಲ, ಅವ್ರಿಗೆ ಯಾಕೆ ಬೇಕಿತ್ತು ಈ ಥರ ಬುದ್ಧ, ಮಹಾವೀರ ಈ ಥರದವ್ರನ್ನ ಅಂದಾಗ ನಮಗೆ ಒಂದು ವಿಶೇಷವಾದ ಸಂಗತಿ ನಮ್ಮ ಗಮನಕ್ಕೆ ಬರುತ್ತೆ. ಅದೇನಪ್ಪ ಅಂತಂದರೆ, ಯಾವುದೇ ವ್ಯಾಪಾರ ವ್ಯವಹಾರ ನಡಿಬೇಕು ಅಂತಂದರೆ ಆ ಪ್ರದೇಶದಲ್ಲಿ ಶಾಂತಿ ನೆಲೆಸಬೇಕು, ಅಹಿಂಸೆ ನೆಲೆಸಬೇಕು. ಅಹಿಂಸೆ ಮತ್ತು ಶಾಂತಿ ಇಲ್ಲದಿದ್ದರೆ ನೀವು ವ್ಯಾಪಾರ ಮಾಡೋಕ್ಕಾಗಲ್ಲ. ಅಲ್ಲಿ ಹಿಂಸೆ ಮತ್ತು ಅಶಾಂತಿ ಪ್ರತಿ ದಿವಸ ಇರಬೇಕಾಗಿಲ್ಲ. ಆ ರಸ್ತೆಯಲ್ಲಿ, ನಿಮ್ಮ ಅಂಗಡಿ ಇರುವ ರಸ್ತೆಯಲ್ಲೋ ಅಥವಾ ನಿಮ್ಮ ಅಂಗಡಿ ಇರುವ ಊರಿನಲ್ಲೋ ಅಶಾಂತಿಯ ಸಾಧ್ಯತೆ ಇದೆ ಅಂದರೂ ಕೂಡ ಗ್ರಾಹಕರು ಬರೋದಿಲ್ಲ. ಹಾಗಾಗಿ ವ್ಯಾಪಾರಸ್ಥರಿಗೆ ಒಂದು ಬಹಳ ದೊಡ್ಡ ಒಂದು ತುಡಿತ ಏನಿರುತ್ತೆ ಅಂತಂದರೆ, ನಾನು ಕೆಲಸ ಮಾಡುವ ಪ್ರದೇಶದಲ್ಲಿ ಸಾಧ್ಯವಾದಷ್ಟು ಶಾಂತಿ ನೆಲೆಸಬೇಕು ಮತ್ತು ಅಹಿಂಸೆ ನೆಲೆಸಬೇಕು ಅಂತ ಇರುತ್ತೆ. ಹಾಗಾಗಿಯೇ ಅವರು ಎಲ್ಲೆಲ್ಲಿ ಅವರು ಗಟ್ಟಿಯಾಗಿದ್ದರೋ ಅಲ್ಲೆಲ್ಲ ಒಬ್ಬ ಬುದ್ಧನನ್ನು, ಒಬ್ಬ ಮಹಾವೀರನನ್ನು, ಒಬ್ಬ ಬಸವಣ್ಣನನ್ನು ಅವರು ಸೃಷ್ಟಿ ಮಾಡಿ ಅದಕ್ಕೆ ಪೂರಕವಾಗಿ ನಿಲ್ತಾರೆ. ಹೀಗೆ ಸೃಷ್ಟಿ ಮಾಡಿದ ಎರಡು ಮಹಾನ್ ವ್ಯಕ್ತಿತ್ವಗಳು ಮಹಾತ್ಮ ಗಾಂಧಿ ಹಾಗೂ ಗೋವಿಂದ ಪೈ ಅವರು. ಇವರ ಬಗ್ಗೆ ನಾನು ನಾಟಕ ಅಂತಂದೆ. ಇದೊಂದು ಆಟವಾಗಿ ನೀವು ನೋಡೋದಾದರೆ, ಈ ಆಟದಲ್ಲಿ ಎರಡು ಪ್ರಮುಖ ಪಾತ್ರಗಳಿದೆ. ಹಾಗಾದರೆ ಖಳನಾಯಕ ಪಾತ್ರ ಯಾವುದಪ್ಪ ಅಂತ ನೋಡಿದರೆ, ಈ ನಾಟಕದಲ್ಲಿ ಖಳನಾಯಕ ಪಾತ್ರ ಇಲ್ಲ, ಆದರೆ ಖಳ ಪರಿಸ್ಥಿತಿ ಇದೆ. ಯಾವುದು ಅಂತಂದರೆ, ಅದನ್ನು ನೀವು ಈ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಅಂತ ಕರಿಬೋದು. ಯಾಕೆಂದರೆ ಇವರಿಬ್ಬರು ಕೂಡ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ, ನಮ್ಮನ್ನು ಗುಲಾಮಗಿರಿಗೆ ತಳ್ಳಿದ್ದ ವ್ಯವಸ್ಥೆಯ ವಿರುದ್ಧ ಇದ್ದವರು ಇವರಿಬ್ಬರು. ಹಾಗಾಗಿ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿದರು. ತಮಾಷೆಯ ಸಂಗತಿ ಅಂತಂದರೆ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿದರೆ ಹೊರತು ಆ ಸಂಸ್ಕೃತಿಯನ್ನು ವಿರೋಧಿಸಲಿಲ್ಲ. ಆ ಸಂಸ್ಕೃತಿಯಿಂದ ಬಂದ ಅನೇಕ ಮಹನೀಯರನ್ನು ವಿರೋಧಿಸಲಿಲ್ಲ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆ ಸಂಸ್ಕೃತಿ ನೀಡಿದ ದೊಡ್ಡ ದೊಡ್ಡ ವಿಚಾರಗಳನ್ನು ತಿರಸ್ಕರಿಸಲಿಲ್ಲ, ದೊಡ್ಡ ದೊಡ್ಡ ನಾಟಕಗಳನ್ನು ತಿರಸ್ಕರಿಸಲಿಲ್ಲ, ಕಾವ್ಯವನ್ನು ತಿರಸ್ಕರಿಸಲಿಲ್ಲ. ಈ ಎರಡೂ ವ್ಯಕ್ತಿತ್ವದಲ್ಲಿ ಮಹಾತ್ಮ ಗಾಂಧಿಯವ್ರನ್ನ ನೀವು ಗಮನಿಸಿ ಅಥವಾ ಗೋವಿಂದಪ್ಪಯ್ಯವ್ರನ್ನ ಗಮನಿಸಿದರೆ ಅವರು ಎಷ್ಟು ಆ ಎರಡು ಆ ಸಂಸ್ಕೃತಿಯಿಂದ ಪಡಿತಾರೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಾನು ಅದನ್ನು ವಿವರವಾಗಿ ಹೇಳಬೇಕಾಗಿಲ್ಲ. ಗೋವಿಂದಪ್ಪಯ್ಯವರು ಪಾಶ್ಚಿಮಾತ್ಯ ಸಂಸ್ಕೃತಿಯ ಎಲ್ಲ ಅಸಾಧಾರಣ ವಿಚಾರಗಳನ್ನು, ಕಾವ್ಯವನ್ನು, ಪದ್ಯಗಳನ್ನು, ನಾಟಕಗಳನ್ನು ಕನ್ನಡಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ಕನ್ನಡಿಗರಿಗೆ ಹೇಳ್ತಾರೆ, ನೋಡಿ ಇದನ್ನೆಲ್ಲ ನೀವು ಓದಬೇಕು, ಬರೀ ಕೂಪ ಮಂಡೂಕಗಳಾಗಬೇಡಿ ಅನ್ನೋ ಮಾತನ್ನು ಅನ್ನೋ ಒಂದು ಇದನ್ನು ಅವರು ಪ್ರಯತ್ನವನ್ನು ಮಾಡ್ತಾರೆ. ಹಾಗೇನೇ ಗಾಂಧೀಜಿ ಅಂತೂ ಅವರು ಒಬ್ಬ ಪರಮ ಹಿಂದೂ ಮನುಷ್ಯ. ಅಂದರೆ ಅವ್ರು ಹೇಳ್ತಾರೆ, ನನ್ನ ತಾಯಿ ನನಗೆ ಗುರು, ನನ್ನ ತಾಯಿ ಮೂರು ದಿವಸ ಉಪವಾಸ ಮಾಡ್ತಾಯಿದ್ರು, ತುಂಬ ಶ್ರದ್ಧಾವಂತ ಮಹಿಳೆ ಆಕೆ. ಆಕೆಯಿಂದ ಕಲಿತೆ ನಾನು, ಹರಿಶ್ಚಂದ್ರನ ನಾಟಕ ನೋಡುವುದರಿಂದ ನಾನು ಕಲಿತೆ, ಆದ್ದರಿಂದ ನಾನೊಬ್ಬ ಹಿಂದೂ ಅಂತ ಹೇಳ್ತಾರೆ. ಆದರೆ ಆ ಹಿಂದೂ ಆಗಿ ಬರೀ ಹಿಂದೂ ಆಗಿ ನಿಲ್ಲೋದಿಲ್ಲ ಅವರು. ಈ ಹಿಂದುತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಕ್ರೈಸ್ತ ಧರ್ಮದ ಆಳಕ್ಕೆ ಹೋಗ್ತಾರೆ, ಕ್ರೈಸ್ತ ಜೀವನ ಪದ್ಧತಿ ಆಳಕ್ಕೆ ಹೋಗ್ತಾರೆ. ಆಮೇಲೆ ಕ್ರೈಸ್ತ ಧರ್ಮ ಬೋಧಿಸಿದ ಕೆಲವು ಬಹಳ ಗಾಢವಾದ ವಿಚಾರಗಳಿಂದ ಅವರು ಪ್ರಭಾವಿತರಾಗ್ತಾರೆ. ಒಬ್ಬ ದೊಡ್ಡ ಕ್ರೈಸ್ತ ಚಿಂತಕ ಅವನೊಂದು ಪುಸ್ತಕ ಬರೀತಾನೆ, ಬ್ರೆಡ್ ಲೇಬರ್ ಅಂತ. ಈ ಬ್ರೆಡ್ ಲೇಬರ್ ಅನ್ನುವ ಪುಸ್ತಕ ಗಾಂಧೀಜಿಯವ್ರನ್ನ ತುಂಬ ಹೆಚ್ಚು ಪ್ರಭಾವಿಸಿದ ಪುಸ್ತಕ. ಏನಿದು ಬ್ರೆಡ್ ಲೇಬರ್ ಅಂದರೆ, ಬ್ರೆಡ್ ಅಂದರೆ ಅನ್ನ, ರೊಟ್ಟಿ ಅಥವಾ ಅನ್ನ, ಲೇಬರ್ ಅಂತಂದರೆ ಶ್ರಮ. ಈ ಬ್ರೆಡ್ ಲೇಬರಿನ ತತ್ವ ಏನು ಹೇಳುತ್ತೆ ಅಂದರೆ, ನೋಡಪ್ಪ

ಪ್ರಭಾವ ಬೀರುತ್ತೆ. ಮತ್ತು ಅವರು ಅದನ್ನು ಅದರ ಬ್ರೆಡ್ ಲೇಬರ್ ಬಗ್ಗೆ ತಾನೇ ಒಂದು ಪುಸ್ತಕ ಬರೀತಾರೆ, ಮತ್ತು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೋತಾರೆ. ಎಷ್ಟರ ಮಟ್ಟಿಗೆ ಅಳವಡಿಸ್ಕೋತಾರೆ ಅಂತಂದರೆ, ಅವ್ರಿಗೆ ಅನಿಸುತ್ತೆ ನಾನು ಹಿಂದೂ ನಿಜ, ಆದರೆ ನಾನು ಹೆಂಗೆ ಧ್ಯಾನ ಮಾಡಲಿ, ಮೂಗು ಹಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ಬೋದಲ್ಲ. ಇಲ್ಲ, ಮೂಗು ಹಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದರೆ ಅದರಲ್ಲಿ ಶ್ರಮ ಇಲ್ಲ, ನಾನು ಕೆಲಸ ಮಾಡ್ದಂಗೆ ಆಗೋದಿಲ್ಲ. ಆದ್ದರಿಂದ ಇವೆರಡನ್ನೂ ಸೇರಿಸಲಿಕ್ಕೆ ಸಾಧ್ಯವ, ಕೆಲಸವೂ ಆಗಬೇಕು ಶ್ರಮವೂ ಆಗಬೇಕು ಅಂತ. ಇದೊಂದು ಬಹಳ ದೊಡ್ಡ ಕ್ರಾಂತಿಕಾರಿಯಾದ ವಿಚಾರ. ಯಾಕೆಂತಂದರೆ ನೀವು ಇತ್ತೀಚಿನವರು ಗಮನಿಸಿರೋಲ್ಲ, ಆದರೆ ಹಿಂದಿನವ್ರನ್ನ ಕೇಳಿದರೆ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿಯ ನೇಕಾರರು, ಇದು ಬಹಳ ನೇಕಾರಿಕೆಗೆ ಹೆಸರಾಂತ ಪ್ರದೇಶ ಇದು, ಶೆಟ್ಟಿಗಾರರುಗಳನ್ನು ಕೇಳಿದರೆ ಹೇಳ್ತಾರೆ. ಆ ಶೆಟ್ಟಿಗಾರರಿಗೆ ಮಗ್ಗದ ಮೇಲೆ ಬಟ್ಟೆ ನೇಯ್ತಿದ್ದಾಗ ಅದರಿಂದ ಶ್ರಮವೂ ಆಗ್ತಾಯಿದೆ, ಅಂದರೆ ಶ್ರಮದ ಕೆಲಸವೂ ಆಗ್ತಾಯಿದೆ, ಜೊತೆಗೆ ಧ್ಯಾನವೂ ಆಗ್ತಾಯಿದೆ. ಅಂದರೆ ಅವರು ಒಂದೇ ಒಂದು ಚಟುವಟಿಕೆಯ ಮೂಲಕ ಧ್ಯಾನಸ್ಥ ಸ್ಥಿತಿಯನ್ನು ತಲುಪ್ತಾರೆ ಮತ್ತು ತನ್ನ ಅವತ್ತಿನ ಊಟವನ್ನು ಗಳಿಸ್ತಾರೆ. ಇದನ್ನು ನೀವು ಎಲ್ಲ ಕೆಲಸಗಾರರ ಬಗ್ಗೆನೂ ಹೇಳ್ಬೋದು. ಕೂಲಿ ಕೆಲಸಗಾರರು ಕೂಡ ಅವತ್ತು ಬೆಳಗ್ಗೆ ಕೂಲಿಗೆ ಹೋದರು ಅಂದರೆ, ಒಳ್ಳೆಯ ಕೂಲಿ ಕೆಲಸಗಾರ ಆದರೆ ಅವನ ತೋಟದಲ್ಲೋ ಗದ್ದೆನಲ್ಲೋ ಕೆಲಸ ಮಾಡುವಾಗ ಎಷ್ಟು ಅದರಲ್ಲಿ ಇಳಿದು ಕೆಲಸ ಮಾಡ್ತಾರೆ ಅಂದರೆ, ಅವರೊಂದು ರೀತಿಯ ಧ್ಯಾನಸ್ಥ ಸ್ಥಿತಿಯಿಂದ ಕೆಲಸ ಮಾಡ್ತಾರೆ. ಆ ಕೆಲಸದ ತುದಿಯಲ್ಲಿ ಅವರಿಗೆ ದೈಹಿಕ ಶ್ರಮವೂ ಸಿಕ್ಕಿರುತ್ತೆ, ಅದರಿಂದ ಅವರ ದೇಹನೂ ಗಟ್ಟಿಯಾಗುತ್ತೆ, ಅವರ ಮನಸ್ಸು ಕೂಡ ಪ್ರಶಾಂತವಾಗಿ ಒಳ್ಳೆಯ ವಿಚಾರಗಳಿಂದ ಅದು ಹೊಳಿತದೆ. ಆ ಕೆಲಸ ಮಾಡ್ತಿರುವಾಗ ಅವರೊಂದು ಹೂವೋ ಕಾಯೋ ಹುಳನೋ ನೋಡಿ, ಓಹೋ ಇದು ಜೀವನೇನೆ, ಇದನ್ನು ನಾನು ಕಾಪಾಡಬೇಕು ಅನ್ನೋ ಥರದ್ದೆಲ್ಲ ವಿಚಾರನೂ ಬರುತ್ತೆ. ಇದು ಬ್ರೆಡ್ ಲೇಬರ್ ಅನ್ನುವ ತತ್ವ. ಗಾಂಧೀಜಿಯವರು ಈ ತತ್ವವನ್ನು ಇಟ್ಕೊಂಡು ಅವರಿಗೆ ನಮ್ಮ ದೇಶದ ಜನ ಕರೆದುಬಿಟ್ಟು, ಗಾಂಧೀಜಿಯವರೇ ನೀವು ಬಂದು ನಮ್ಮನ್ನು ನಮಗೆ ನಾಯಕತ್ವ ನೀಡಬೇಕು, ಯಾಕೆಂದರೆ ನೀವು ದಕ್ಷಿಣ ಆಫ್ರಿಕಾದಲ್ಲಿ ಬಹಳ ದೊಡ್ಡ ಚಳುವಳಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದಿರಿ, ಅದರಿಂದ ಬನ್ನಿ ಬಂದು ನಮಗೆ ನಾಯಕರಾಗಿ ಅಂತ ಕೇಳ್ತಾರೆ. ಗಾಂಧೀಜಿಯವರು ನಾಯಕರಾಗಿ ಬಂದಾಗ ಅವರೊಂದು ನಿರ್ಧಾರ ಮಾಡ್ತಾರೆ, ವಿಚಾರ ಮಾಡ್ತಾರೆ ಮೊದಲು, ಏನು ನಾನು ನಾಯಕತ್ವ ವಹಿಸಬೇಕಾದ್ದು. ರಾಜಕೀಯ ಬಿಡುಗಡೆಯ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಂದರೆ ಈ ನಾನು ಹೇಳಿದ್ನಲ್ಲ, ಈ ನಾಟಕದ ಖಳನಾಯಕ, ಆ ಖಳನಾಯಕನನ್ನು ಹೊರದಬ್ಬುವ ಕೆಲಸವನ್ನು ನಾನು ಮಾಡಬೇಕು. ಆದರೆ ಈ ಖಳನಾಯಕ ಒಬ್ಬನೇ ಅಲ್ವಲ್ಲ, ಆ ವ್ಯವಸ್ಥೆ ಕೆಟ್ಟ ವ್ಯವಸ್ಥೆ, ಆದರೆ ವ್ಯವಸ್ಥೆಯ ಹಿಂದಿರುವಂತಹ ವಿಚಾರಗಳು, ಹಿಂದಿರುವಂತಹ ಇದು, ಅದು ಬಹಳ ದೊಡ್ಡದಲ್ಲ, ನಮ್ಮಲ್ಲಿ ಅದಿಲ್ವಲ್ಲ. ಸೊ ಗೋವಿಂದ ಪೈ ಅವರು ಏನು ಮಾಡ್ತಾರೋ ಅದನ್ನು ಗಾಂಧೀಜಿಯವರು ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಮಾಡ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿಯಪ್ಪ, ನಮ್ಮ ದೇಶದ ಜನರಿಗೆ ಅವರಿಗೆ ಈ ವಿಚಾರಗಳನ್ನು ಕಲಿಸಿ ಅವರಲ್ಲಿ ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ ಆಗೋ ತನಕ ನಾವು ಬರೇ ಸ್ವಾತಂತ್ರ್ಯ ಪಡೆದ್ರೆ ಏನೂ ಆಗೋದಿಲ್ಲ, ಅದರಿಂದ ನಮ್ಮ ಸ್ವಾತಂತ್ರ್ಯ ಚಳುವಳಿಯೇ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಗಾಂಧೀಜಿಯವರು. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತೀವಿ, ಆದರೆ ಹೋರಾಟ ಮಾಡುವ ರೀತಿಯಲ್ಲೇ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಅದು ಯಾರ ವ್ಯಕ್ತಿತ್ವ? ಈ ದೇಶದ ಲಕ್ಷ ಲಕ್ಷ ಕೋಟಿ ಕೋಟಿ ಸಾಮಾನ್ಯ ಜನರ ವ್ಯಕ್ತಿತ್ವವನ್ನು ರೂಪಿಸೋ ಕೆಲಸ. ಹಾಗಾಗಿ ಅವರೇನು ಮಾಡ್ತಾರೆ ಅಂತಂದರೆ, ಯಾವುದೇ ಒಂದು ಹೋರಾಟವನ್ನು ರೂಪಿಸುವಾಗ ವ್ಯಕ್ತಿತ್ವ ರೂಪಿಸುವಂತಹ ಹೋರಾಟಗಳನ್ನು ಆಯ್ಕೆ ಮಾಡ್ಕೋತಾರೆ. ಸತ್ಯಾಗ್ರಹ, ಈ ಸತ್ಯಾಗ್ರಹ ಅನ್ನೋದರಲ್ಲಿ ಹೋರಾಟ ಇದೆ. ಆದರೆ ಹೋರಾಟ ಮಾಡುವಾಗ ನೀವೇನು ಹೇಳ್ತಿದ್ದೀರಿ ಅಂದರೆ, ನೋಡಿ ಸ್ವಾಮಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಇದು ಸತ್ಯ, ನೀವು ಮಾಡ್ತಿರೋ ತಪ್ಪು, ನಮ್ಮ ದೇಶವನ್ನು ಇಲ್ಲಿಗೆ ಬಂದು ನಮ್ಮನ್ನು ಗುಲಾಮರಾಗಿ ಮಾಡಿರೋದು ನೀವು ತಪ್ಪು ಇದು ಅಂತ ನಾನು ಹೇಳ್ತಿದ್ದೀನಿ. ಅಲ್ಲಪ್ಪ, ನೀನು ಹಂಗೆ ಹೇಳ್ತಿದ್ದೆ ಅಂದ್ಮೇಲೆ ನಾವು ನಿಂಗೆ ಬಡಿಬೇಕಾಗತ್ತೆ, ನಮ್ಮ ಪೊಲೀಸ್ನವ್ರು ಸುಮ್ಮನೆ ಕೂತಿರೋಕ್ಕಾಗಲ್ಲ ಅಂತಂದರೆ, ಆಯಿತು ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಾನೇನು ನಿಮ್ಮನ್ನು ಬಯೋದಿಲ್ಲ, ನಿಮ್ಮನ್ನು ಕೊಳಕು ಮಾತಲ್ಲಿ ಹೇಳೋದಿಲ್ಲ ಅಂಥೇಳಿ ಪ್ರತಿಯೊಬ್ಬ ಸತ್ಯಾಗ್ರಹಿಗೂ ಇದನ್ನು ಗಾಂಧೀಜಿ ಕಲಿಸ್ತಾರೆ. ನೋಡು, ನೀನು ಸತ್ಯಕ್ಕಾಗಿ ಆಗ್ರಹ ಮಾಡ್ತಾ ಇದೀಯಾ, ಆಗ ಯಾರಾದರೂ ಪೊಲೀಸ್ನವ್ರು ಬಂದು ನಿನ್ನ ತಲೆ ಮೇಲೆ ಎರಡೇಟು ಕೊಟ್ಟರೆ, ಅಥವಾ ಯಾವುದಾದ್ರೂ ಒಬ್ಬ ಅಧಿಕಾರಿ ಬಂದು ನಿನಗೆ ಜೈಲಿಗೆ ಹಾಕ್ತೀನಿ ಅಂತಂದರೆ, ನೀನು ಅದನ್ನು ವಿರೋಧಿಸಬೇಡ, ಹೋಗು ಜೈಲಿಗೆ. ಅಥವಾ ಪೊಲೀಸ್ನವ್ರು ಎರಡು ಏಟು ಕೊಟ್ಟರೆ ನೀನು ಏಟನ್ನು ಪಡಿ, ಆ ಏಟು

0: ನಿನ್ನ ಕಲಿಸತ್ತೆ. ವಿನಯ ಅಂದರೆ ಏನು, ಅಹಿಂಸೆ ಅಂದ್ರೇನು, ಸತ್ಯ ಅಂದ್ರೇನು ಅನ್ನೋದನ್ನು ಆ ಪೊಲೀಸ್ನವನು ಕೊಡೋ ಎರಡು ಏಟು ನಿನಗೆ ಕಲಿಸತ್ತೆ ಅಂತ ಗಾಂಧೀಜಿ ಹೇಳ್ತಾರೆ. ಬರೇ ಇಷ್ಟಕ್ಕೆ ನಿಲ್ಲೋದಿಲ್ಲ ಗಾಂಧೀಜಿಯವರು, ಅಲ್ಲಿಂದ ಮುಂದುವರೆದು ಅವರು ಇಡೀ ತನ್ನ 44-45 ದಶಕಗಳ ಹೋರಾಟದಲ್ಲಿ ಅವರೇನು ಮಾಡ್ತಾರೆ ಅಂದರೆ ರಾಜಕೀಯ ಹೋರಾಟ ಮಾಡ್ತಾರೆ, ಮಧ್ಯದಲ್ಲಿ ವಿರಾಮವನ್ನು ತಗೊಂಡು ತೀವ್ರತರವಾದ ರಚನಾತ್ಮಕ ಚಳುವಳಿಗಳನ್ನು ಮಾಡ್ತಾರೆ. ರಚನಾತ್ಮಕ ಚಳುವಳಿಗಳು ಅಂತಂದ್ರೆ ಏನಪ್ಪ ಅಂದರೆ ಈ ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯಕ್ರಮ, ಸ್ವಚ್ಛತೆಯ ಕಾರ್ಯಕ್ರಮ, ಆಮೇಲೆ ಖಾದಿ ಬಟ್ಟೆ ನೇಯುವ ಮೂಲಕ ಹೆಣ್ಮಕ್ಕಳಿಗೆ ಕೆಲಸವನ್ನು ಒದಗಿಸುವ ಸ್ಪಿನ್ನಿಂಗ್ ಕೆಲಸವನ್ನು ಒದಗಿಸುವ ಕಾರ್ಯಕ್ರಮ, ಆಮೇಲೆ ಗ್ರಾಮೀಣ ಉತ್ಪನ್ನಗಳನ್ನು ತಯಾರಿಸಿ ಅದರ ಮಾರಾಟ ಮಾಡೋದ್ರಿಂದ ಒಂದಿಷ್ಟು ಜನಕ್ಕೆ ಉದ್ಯೋಗ ಒದಗಿಸುವ ಕಾರ್ಯಕ್ರಮ, ಆಶ್ರಮಗಳನ್ನು ಕಟ್ಟೋದು, ಆ ಆಶ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆಗಳನ್ನು ಮಾಡೋದು, ಹೀಗೆ ಹಲವು ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾರೆ. ಅನೇಕರಿಗೆ ಬೇಸರ ಆಗ್ತಿರುತ್ತೆ, ಕೆಲವರಿಗೆ ಆ ಥರ ಇರುತ್ತೆ, ಅವ್ರು ಬಂದು ಕೇಳ್ತಿರ್ತಾರೆ ಗಾಂಧೀಜಿಗೆ, ಏನು ಗಾಂಧೀಜಿ ನೀವು ನಿಮ್ಮನ್ನು ನಾವು ಸ್ವಾತಂತ್ರ್ಯ ತಂದುಕೊಡಿ ಅಂತ ಹೇಳಿದ್ರೆ ನೀವು ನಮಗೆ ಕಕ್ಕಸ್ ಬಳೀರಿ ಅಂತ ಹೇಳ್ತಿದ್ರಲ್ಲ, ನಾವು ಸ್ವಾತಂತ್ರ್ಯ ಪಡಿಬೇಕು ಇದಾಗಬೇಕು ಅಂತಂದರೆ ನೀವು ನೂಲು ಸುತ್ತು ಅಂತ ಹೇಳ್ತಿರಲ್ಲ ಅಂತ. ಆವಾಗ ಗಾಂಧೀಜಿ ಹೇಳ್ತಾರೆ, ನೋಡಪ್ಪ ಇದು ಮಾಡದೆ ನಿಂಗೆ ಸ್ವಾತಂತ್ರ್ಯ ಕೊಟ್ಟೆ ಅಂದರೆ ನೀನು ಏನಾಗ್ತೀಯ ಅಂತಂದರೆ ಹುಲಿಯ ಪಟ್ಟಿಯನ್ನು ತೆಗೆದು ಹುಲಿ ಉಳಿಸ್ದಂಗಾಗತ್ತೆ. ಈಗ ಬ್ರಿಟಿಷರ ರಾಜ್ಯ ಅನ್ನೋದು ಪಟ್ಟೆ ಇರುವ ಹುಲಿ, ಆ ಪಟ್ಟೆ ಇರುವ ಹುಲಿಯಲ್ಲಿ ಪಟ್ಟೆ ಮಾತ್ರ ತೆಗೆದುಬಿಟ್ರೆ ಸರಿ ಹೋಗತ್ತಾ? ಅಂದರೆ ಆ ಪೊಲೀಸ್ನವನು ಆ ಅಧಿಕಾರಿ ಬಡಿಯೋದ್ರ ಬದಲು ನಾಳೆ ಕನ್ನಡದ ಅಧಿಕಾರಿ ಬಂದು ತಲೆ ಮೇಲೆ ಹೊಡೆದ್ರೆ, ಅಥವಾ ಕನ್ನಡದ ಯಾರೋ ಒಬ್ಬ ಬಂದು ನಿನ್ನ ಜೇಬಿಂದ 4 ಆಣೆ ಲಂಚಕ್ಕೆ ತಗೊಂಡ್ರೆ ಸರಿನಾ? ಸೊ ನಾವು ನಮ್ಮ ಸ್ವಾತಂತ್ರ್ಯವನ್ನು ಗಳಿಸ್ಬೇಕು ಅಂತಂದರೆ ಸ್ವರಾಜ್ಯವನ್ನು ಗಳಿಸ್ಬೇಕು. ಆ ಪದವನ್ನು ಅವರು ತುಂಬ ಚೆನ್ನಾಗಿ ಆಯ್ಕೆ ಮಾಡ್ಕೋತಾರೆ. ಸ್ವರಾಜ್ಯವನ್ನು ಗಳಿಸ್ಬೇಕು ಅಂತಂದರೆ ನನ್ನ ವೈಯಕ್ತಿಕವಾದ ಸ್ವಾತಂತ್ರ್ಯ ನನಗೆ ಬೇಕು. ಅದು ಯಾವ ಸ್ವಾತಂತ್ರ್ಯ ಅಂದರೆ ಬೇಕಾಬಿಟ್ಟು ಅಲಿದೇ ಇರುವ, ಬೇಕಾಬಿಟ್ಟು ಕೆಲಸ ಮಾಡದೇ ಇರುವಂತಹ, ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕು ಅಂತ. ಹೀಗೆ ಈ ಎರಡೂ ವ್ಯಕ್ತಿತ್ವಗಳು ಒಂದೇ ವಿಚಾರವನ್ನು ಇಟ್ಕೊಂಡು ಎರಡು ಬೇರೆ ಬೇರೆ ದಾರಿಯಲ್ಲಿ ಒಂದು ರೀತಿಯಲ್ಲಿ ಪ್ಯಾರಲಲ್ ಲೈನ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ, ಆ ರೀತಿ ಹೋಗ್ತಾ ಇದ್ದಂಥ ವ್ಯಕ್ತಿತ್ವಗಳು. ಒಂದು ಸಲ ಈ ಎರಡು ವ್ಯಕ್ತಿತ್ವಗಳು ಮುಖಾಮುಖಿ ಆಗ್ತವೆ. ಆ ಮುಖಾಮುಖಿ ಆದ ಸಂದರ್ಭನೇ ಬಹಳ ರೋಚಕವಾದ ಸಂದರ್ಭ. ಅದೇನಪ್ಪ ಅಂತಂದರೆ ಗಾಂಧೀಜಿಯವರು ಕೇರಳದಿಂದ ಹೊರಟು ಈ ದಕ್ಷಿಣ ಕನ್ನಡದ ಆಗಿನ ಎರಡು ಜಿಲ್ಲೆಗಳನ್ನು ಹಾದು ಉತ್ತರ ಕನ್ನಡವನ್ನು ದಾಟಿ ಮುಂದೆ ಹೋಗ್ತಾರೆ. ಒಂದ್ಸಲ ಯಾವುದೋ ಒಂದು ಹರಿಜನ ಸೇವಕ ನಿಧಿಗೋ ಏನೋ ದುಡ್ಡು ಸಂಗ್ರಹ ಮಾಡಲಿಕ್ಕೆ ಅಂತ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಪ್ರಯಾಣ ಅದು ಎಂಥ ಅದ್ಭುತವಾದ ಪ್ರಯಾಣ ಅಂದರೆ, ಆಗ ದಕ್ಷಿಣ ಕನ್ನಡದಲ್ಲಿ ಪ್ರಯಾಣ ಮಾಡೋ ಸುಲಭ ಇರಲಿಲ್ಲ. 5-5 ಕಿಲೋಮೀಟ್ರಿಗೆ 10-10 ಕಿಲೋಮೀಟ್ರಿಗೆ ಒಂದು ಹೊಳೆ ಅಡ್ಡ ಬರೋದು, ಆ ಯಾವ ಹೊಳೆಗೂ ಸೇತುವೆಗಳಿರ್ತಿರಲಿಲ್ಲ. ಹಾಗಾಗಿ ಈ ಮಹಾತ್ಮ ಗಾಂಧಿ ಕೂಡ ನಡೆಯೋದು ಅಥವಾ ಒಂದು ಸಣ್ಣದು ಯಾವುದೋ ಒಂದು ಗಾಡಿನಲ್ಲಿ ಹೋಗೋದು, ಮತ್ತೆ ಇಳಿದು ಬೋಟ್ ದೋಣಿಯಲ್ಲಿ ದಾಟಿ ಮತ್ತೆ ಹೋಗೋದು. ಆಮೇಲೆ ಈ ಎಲ್ಲದಕ್ಕಿಂತ ದೊಡ್ಡ ತಡೆ ಏನಪ್ಪ ಅಂತಂದರೆ, ಪ್ರತಿ ಊರಿನ ಜನ ಮುತ್ಕೊಳ್ತಿದ್ರು. 1000-1000 ಗಟ್ಟಲೆ ಜನ ಎಲ್ಲೆಲ್ಲಿಂದಲೂ ಹಳ್ಳಿ ಹಳ್ಳಿಗಳಿಂದ ಬರ್ತಿದ್ರು. ಆ ಬರ್ತಿದ್ದ ಜನರಲ್ಲಿ ಎಂಥವ್ರಿದ್ರು ಅಂದರೆ, ಹಿಂದೂ ಅನ್ನೋ ವ್ಯತ್ಯಾಸ ಇಲ್ಲ, ಮುಸಲ್ಮಾನ ಅನ್ನೋ ವ್ಯತ್ಯಾಸ ಇಲ್ಲ, ಕ್ರೈಸ್ತ ಅನ್ನೋ ವ್ಯತ್ಯಾಸ ಇಲ್ಲ, ಒಟ್ಟಾರೆ ಅವರೆಲ್ಲರೂ ಭಾರತದ ಬಡ ಜನರಾಗಿರ್ತಿದ್ರು. ಮುತ್ತಿ ಮುತ್ತಿ ಗಾಂಧೀಜಿನ ತಡಿತಾ ಇದ್ರು ಅಂದರೆ, ನಮ್ಮಲ್ಲೂ ನೀವು ಮಾತಾಡಬೇಕು ಅಂತ. ಹೀಗೆ ಆ ಇಡೀ ಒಂದು ಅವರ ಈ ಪ್ರಯಾಣವೇ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಹಾದು ಹೋದ ಪ್ರಯಾಣವೇ ಒಂದು ಅಸಾಧಾರಣವಾದ ಕಥನ ಅದು. ಆ ಕಥನ ನೀವು ಅದು ಮಕ್ಕಳಿಗೆ ತಿಳಿಯೋ ಹಾಗೆ ಮಾಡ್ಬೇಕು ನಾವು. ಅದು ಎಂಥ ಅದ್ಭುತವಾದ ಕಥನ ಅಂದರೆ, ಅದರಲ್ಲಿ ಕೆಲವು ಘಟನೆಗಳನ್ನು ನಿಮ್ಗೆ ನಾನು ಹೇಳ್ತೇನೆ. ಉದಾಹರಣೆಗೆ, ಉಡುಪಿ ತಲುಪ್ತಾರೆ ಗಾಂಧೀಜಿ. ಉಡುಪಿ ತಲುಪಿದಾಗ ಏನಿದೆ ಈ ಊರಲ್ಲಿ ವಿಶೇಷ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ಬಹಳ ದೊಡ್ಡ ಕೃಷ್ಣ ಮಠ ಇದೆ, ಇಡೀ ದಕ್ಷಿಣ ಭಾರತದ ಎಲ್ಲರೂ ಇದನ್ನು ನಡ್ಕೊಳ್ಳುವಂಥ ಕೃಷ್ಣ ಮಠ ಇದು, ಚೈತನ್ಯರನ್ನು ಕೂಡ ಪ್ರಭಾವಿಸಿದಂಥ ಕೃಷ್ಣ ಮಠ ಇದು, ತಾವು ಬರಬೇಕು ಅಂತ ಕೇಳಿದೆ. ಆಯಿತು ಬರ್ತೇನೆ, ಆದರೆ ಅಲ್ಲಿ ಕೆಳಜಾತಿಯವರಿಗೆ ಪ್ರವೇಶ ಉಂಟೋ ಅಂತ ಕೇಳ್ತಾರೆ. ಅವರು ಪಾಪ ಹೇಳಿದವರು ಸ್ವಲ್ಪ ಮಕ ಸಣ್ಣಗೆ ಮಾಡಿಕೊಂಡು, ಇಲ್ಲ ಗಾಂಧೀಜಿ, ಇಲ್ಲಿ ಕೆಳಜಾತಿಯವರಿಗೆ ಪ್ರವೇಶ ಇಲ್ಲ ಅಂತ ಪಾಪ ಮಕ ಸಣ್ಣ ಮಾಡ್ಕೊಂಡು ಹೇಳ್ತಾರೆ. ಹಾಗಿದ್ದ ಮೇಲೆ ಮುಂದೆ ಹೋಗೋಣ ಬನ್ನಿ, ನಾನು ಬರಲ್ಲ. ಹೀಗೆ ಅವರು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೂಡ ಈ ಒಂದು ದೊಡ್ಡ ಪರಿಕಲ್ಪನೆ ಇದೆಯಲ್ಲ, ನಾಳಿನ ಭಾರತ ಹೇಗಿರಬೇಕು ಅನ್ನೋ ಪರಿಕಲ್ಪನೆಯನ್ನು ಕಡೆಗಣಿಸದೇನೆ ಅವರು ಈ ಯಾತ್ರೆಯನ್ನು ಮಾಡ್ತಾರೆ. ಆ ಯಾತ್ರೆಯಲ್ಲಿ ಅನೇಕರು ಬಂದು ಗಾಂಧೀಜಿ ನಿಮ್ಗೆ ನಮಸ್ಕಾರ ಮಾಡ್ತೀವಿ, ನಿಮಗೆ ಹಾರ ಹಾಕ್ತೀವಿ ಅಂದರೆ ಆಯಿತು ಹಾರ ಹಾಕಿ, ಆದರೆ ನಾನು ಹಾರವನ್ನು ಹರಾಜು ಹಾಕ್ತೀನಿ, ಹರಾಜು ಹಾಕಿರೋದ್ರಿಂದ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಈ ಹರಿಜನ ನಿಧಿಗೆ ನಾನು ಕೊಡ್ತೀನಿ ಅಂಥೇಳಿ ಆ ಹಾರ ಹರಾಜು ಹಾಕ್ತಾರೆ. ಅವ್ರು ಕೊಟ್ಟ ಇದನ್ನು ಹರಾಜು ಹಾಕ್ತಾರೆ. ಕಡೆ ಎಷ್ಟು ಮಟ್ಟಿಗೆ ಅಂದರೆ ಅನೇಕ ಹೆಣ್ಮಕ್ಳು ಅವ್ರ ಹತ್ರ ಬಂದಾಗ, ಏನಮ್ಮ ನೀನು ಇಷ್ಟೊಂದು ಒಡವೆ ಇಟ್ಕೊಂಡಿದ್ಯಲ್ಲ, ಯಾಕೆ ಇಟ್ಕೊಂಡಿದ್ದೆ ಇಷ್ಟು ಒಡವೆ? ಇಲ್ಲ ಗಾಂಧೀಜಿ, ನನ್ನ ಗಂಡ ಕೊಟ್ಟರು, ಆಮೇಲೆ ಕೆಲವೆಲ್ಲ ನನ್ನ ತವ್ರ ಮನೆ ಒಡವೆ ಅಂದಾಗ, ಇದನ್ನು ನೀನು ಇಷ್ಟೊಂದು ಇಟ್ಕೋಬೇಕಾಗಿಲ್ಲ, ಇದನ್ನು ರಾಷ್ಟ್ರಕ್ಕಾಗಿ ಕೊಡು ಹರಿಜನ ಸೇವಕ ನಿಧಿಗೆ ಅಂತ. ಅವಾಗ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಕಿವಿಲಿದ್ದ ಓಲೆ, ಕೊರಳಲ್ಲಿದ್ದ ಬಂಗಾರದ ಸರ ಎಲ್ಲ ಕೊಡ್ತಾರೆ. ಅದನ್ನು ಇವರು ಮತ್ತೆ ಅದನ್ನು ಹರಾಜು ಹಾಕಿ ಆ ಹಣವನ್ನು ಹರಿಜನ ಸೇವಕ ನಿಧಿಗೆ ಹಾಕಿ ಮಾಡ್ತಾರೆ. ಮತ್ತು ಗಾಂಧೀಜಿಯ ಒಂದು ದೊಡ್ಡ ಶಕ್ತಿ ನಿಮ್ಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ, ಅಪ್ಪಟ ಬನಿಯಾತ ಅಂದರೆ ಲೆಕ್ಕಪತ್ರ ಇಡದೆ ಯಾವ ಕೆಲಸವನ್ನು ಮಾಡ್ತಿರಲಿಲ್ಲ. ಈಗ ಎಲ್ಲೆಲ್ಲೋ ದುಡ್ಡು ಸಂಗ್ರಹ ಆಗ್ತಿತ್ತಲ್ಲ ಗಾಂಧೀಜಿಯನ್ನೂ ಸರಿ, ಅದರ ದುಡ್ಡನ್ನು ತಗೊಳ್ಳೋರು, ಅದರ ಅಕೌಂಟ್ ಇಡೋರು, ಅದನ್ನು ಸರಿಯಾದ ಕಡೆ ನಿರ್ವಹಿಸೋದು, ಇದ್ರ ಕಡೆ ಎಷ್ಟು ಗಾಂಧೀಜಿಗೆ ಒಂದು ಗಟ್ಟಿ ನಿಲ್ವಿತ್ತು ಅಂದರೆ, ಇಲ್ಲಿನ ಪ್ರಸಂಗ ಅಲ್ಲ ಅದು, ಬಿಹಾರದಲ್ಲಾಗೋ ಪ್ರಸಂಗ, ಆದರೂ ಹೇಳ್ತೀನಿ ನಿಮಗೆ. ಈ ಬಿಹಾರದಲ್ಲಿ ಕ್ಷಾಮ ಬಂದಿರುತ್ತೆ, ಆ ಕ್ಷಾಮ ಬಂದಾಗ ಇಡೀ ಕಾಂಗ್ರೆಸ್ ಇದು ಹೋರಾಟದ ಸಮಿತಿ ಮತ್ತು ಗಾಂಧೀಜಿ ಇವರೆಲ್ಲ ಅಲ್ಲಿಗೆ ಜನನ ಕಳಿಸಿರ್ತಾರೆ. ಅವರೆಲ್ಲ ಅಲ್ಲಿ ಆ ಕ್ಷಾಮದ ಜನಕ್ಕೆ ಪಾಪ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ, ಅವ್ರಿಗೆ ಊಟ ಒದಗಿಸೋದು, ಆಮೇಲೆ ಕೆಲಸ ಒದಗಿಸೋದು ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಗಾಂಧೀಜಿ ಅಲ್ಲಿ ಹೋಗ್ತಾರೆ. ಹೋದಾಗ ಒಂದು ಸಂಜೆ ಮೀಟಿಂಗ್ ಇಟ್ಕೊಂಡಿರ್ತಾರೆ. ಆ ಮೀಟಿಂಗಲ್ಲಿ ಗಾಂಧೀಜಿ ಕೇಳ್ತಾರೆ, ಎಲ್ಲಪ್ಪ ಲೆಕ್ಕ ಕೊಡಿ ಅಂತ. ಸೊ ಲೆಕ್ಕ ಕೊಡ್ತಾರೆ, ಪೈಸೆ ಪೈಸೆ ಲೆಕ್ಕ ಕೊಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರೂ, ಆ ಕಮಿಟಿ ಮೆಂಬರು, ಈ ಕಮಿಟಿ ಮೆಂಬರು, ಈ ಪಂಚಾಯತಿಯ ಇವರು, ಈ ಎಲ್ಲರೂ ಲೆಕ್ಕ ಕೊಡ್ತಾರೆ. ಒಬ್ಬ ಯುವಕ ಪಾಪ, ಆ ಯುವಕ ಆಗಷ್ಟೇ ಕೆಲಸ ಬಿಟ್ಟು ಬಂದಿರ್ತಾನೆ, ಭಾಳ ದೊಡ್ಡ ಕೆಲಸದಲ್ಲಿದ್ದ ಯುವಕ ಬಂದಿರ್ತಾನೆ. ಅವನು ಲೆಕ್ಕ ಕೊಟ್ಟಾಗ ಒಂದು 8 ಅಣೆನೋ 12 ಅಣೆನೋ ವ್ಯತ್ಯಾಸ ಬರುತ್ತೆ. ಗಾಂಧೀಜಿ ಕೇಳ್ತಾರೆ, ಯಾಕಪ್ಪ ಈ ವ್ಯತ್ಯಾಸ ಇದೆಯಲ್ಲ ಅಂತ. ಇಲ್ಲ ಗಾಂಧೀಜಿ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಯಾರೋ ತೀರಾ ಉಪವಾಸದಿಂದ ಬಳಲಿ ಸಾಯ್ತಾ ಇದ್ದರು, ನಾನು ಅವ್ರಿಗೆ ಅದೇನು ಕೊಂಡು ಕೊಟ್ಬಿಟ್ಟೆ, ಬಿಲ್ ತೊಗೊಳ್ಳಿಲ್ಲ ನಾನು. ಇಲ್ಲಪ್ಪ ನೀನು ಇದನ್ನು ನಿನ್ನ ಕೈಯಿಂದ ಹಾಕಬೇಕು. ಅವನು ಅಳುಮುಖ ಮಾಡಿಕೊಂಡು ಅವನು ಹೇಳ್ತಾನೆ, ನನ್ನ ಕೈಯಿಂದ ಹೆಂಗೆ ಹಾಕಲಿ ನಾನು, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಎಲ್ಲ ಕೆಲಸ ಬಿಟ್ಟು ನಿಮಗೆ ಪೂರ್ತಿ ಇದು ಮಾಡಿ ಬಂದಿದ್ದೀನಿ, ದುಡಿದು ತುಂಬು. ಅವನಿಗಂತೂ ಅಳುನೇ ಬಂದುಬಿಡತ್ತೆ, ಸಿಟ್ಟು ಬರೇ ಬರುತ್ತೆ, ನಾನು ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ, ನನಗೆ 12 ಅಣೆಗಾಗಿ ಇವರು ಇಷ್ಟೊಂದು ಇದು ಮಾಡ್ತಿದ್ದಾರೆ ಅಂತ. ಕಡೆಗೆ ಗಾಂಧೀಜಿ ಹೇಳ್ತಾರೆ, ಇಲ್ಲ ನೀನು ಮಾಡಲೇಬೇಕು ಅಂದಾಗ, ಗಾಂಧೀಜಿ ನಾನು ಮಾಡಬೇಕು ಅಂದರೆ ಹೊರಗಡೆ ಹೋಗಬೇಕು, ನನ್ನ ಜೇಬಲ್ಲಿ ಒಂದು ಪೈಸೆ ದುಡ್ಡಿಲ್ಲ ನಾನು ಅಂದರೆ ನಡ್ಕೊಂಡು ಹೋಗು ಅಂತಾರೆ. ಅವನು ಪಾಪ ಪೆಚ್ಚುಮೊರೆ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿದ್ದಾಗ ಅವರ ಪಕ್ಕದಲ್ಲಿ ಸಿ ಎಫ್ ಆ್ಯಂಡ್ರೂಸ್ ಅಂತ ಇರ್ತಾರೆ. ಸಿ ಎಫ್ ಆ್ಯಂಡ್ರೂಸ್ ಅನ್ನೋರು ಬಹಳ ದೊಡ್ಡ ಒಬ್ಬ ಬ್ರಿಟನ್ನಿಂದ ಬಂದ ಪಾದ್ರಿ. ಅವರು ಗಾಂಧೀಜಿಯವರ ಪ್ರಭಾವಕ್ಕೆ ಬಿದ್ದು ಗಾಂಧೀಜಿಯವರ ಜೊತೆಯಲ್ಲಿ ಸೇರಿರ್ತಾರೆ. ಸಿ ಎಫ್ ಆ್ಯಂಡ್ರೂಸು ಓಡ್ಕೊಂಡು ಹೋಗಿ ಆಮೇಲೆ ಅವನನ್ನು ಕಳಿಸಿ ವಾಪಸ್ ಬರ್ತಾರೆ. ವಾಪಸ್ ಬಂದು ಸಿ ಎಫ್ ಆ್ಯಂಡ್ರೂಸ್ ಗಾಂಧೀಜಿ ಬೈತಾರೆ. ಸಿ ಎಫ್ ಆ್ಯಂಡ್ರೂಸ್ ಗಾಂಧೀಜಿಗಿಂತ ಹಿರಿಯ. ಏನು ಗಾಂಧೀಜಿ ನೀವು ತೀರಾ ಅತಿರೇಕ ಮಾಡ್ತಾಯಿದ್ರಿ, ಇಷ್ಟೆಲ್ಲ ಮಾಡಬಾರ್ದಂತ. ಯಾಕಪ್ಪ? ಅಲ್ಲ ಗೊತ್ತಿಲ್ವ ನಿಮಗೆ ಅವನು ಪ್ರಾಮಾಣಿಕ ಅಂತ? ಗೊತ್ತು, ಅವನು ಮೊದಲನೇ ಸಲ ಹೇಳಿದಾಗಲೇ ನನಗೆ ಗೊತ್ತಿತ್ತು ಅವನು ಪ್ರಾಮಾಣಿಕ ಅಂತ. ಮತ್ತು ಯಾಕೆ? ನೋಡಪ್ಪ, ಅವನು ಪ್ರಾಮಾಣಿಕ ಅನ್ನೋದಲ್ಲ ಪ್ರಶ್ನೆ, ನಾವು ಸಂಸ್ಥೆಯಾಗಿ ಒಂದು ಸಂಘಟನೆಯಾಗಿ ಪ್ರಾಮಾಣಿಕರು ಅನ್ನೋದು ಪ್ರಶ್ನೆ. ಆದ್ದರಿಂದ ನಾನು ಹಿಂಗೆ ಮಾಡಿದೆ. ಅಲ್ಲ ಪಾಪ ಅವನು ಆವಾಗ ಗಾಂಧೀಜಿ ನಗ್ತಾ ಒಂದು ಏನು ಮಾತು ಹೇಳ್ತಾರೆ ಅಂದರೆ, ನನಗೆ ಗೊತ್ತಿತ್ತು ನೀನು ಹೋಗ್ತೀಯ, ಹೋಗಿ ಅವನಿಗೆ ಬಸ್ ಚಾರ್ಜ್ ನೀನು ಕೊಟ್ಟು ಬರ್ತೀಯ, ಅವನಿಗೆ ಸಾಂತ್ವನ ಹೇಳ್ತೀಯ, ಅದು ಪ್ರೈವೇಟಾಗಿ ಮಾಡ್ತೀಯ ನೀನು, ಯಾಕೆಂದರೆ ಇಲ್ಲಿಂದ ಬಿಟ್ಟು ಹೋಗಿರ್ತೀಯ. ಆದರೆ ಸಭೆಯಲ್ಲಿ ಕೊಡುವ ಸಂದೇಶ ಯಾವುದು? ಇಡೀ ಸಭೆಯಲ್ಲಿ ಕೊಡುವ ಸಂದೇಶ ಅಂದರೆ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯು 8 ಆಣೆ ಕೊಡದೇ ಇದ್ದರೆ ಅವನನ್ನ ಕೈಯಿಂದ ಕೊಡಬೇಕು. ನೋಡಿ, ನಾವಿವತ್ತು ಗೋವಿಂದ ಪೈ ಅವರ ಈ ಸ್ವಗೃಹದಲ್ಲಿ ತುಂಬ ಖಾಸಗಿಯಾದ ಒಂದು ಜಾಗ ಇದು. ಇಲ್ಲಿ ಕೂತು ಈ 2 ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಎಷ್ಟನ್ನು ಮಾತ್ರ, ಬರೇ ಮಾತಾಡ್ತೀವಿ ನಾವು, ಗಾಂಧೀಜಿಯವರ ಬಗ್ಗೆ ಮಾತಾಡ್ತೀವಿ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ವ್ಯವಹಾರವನ್ನು ನಾವು ಯಾರೂ ಶುದ್ಧವಾಗಿ ಇಟ್ಕೊಂಡಿಲ್ಲ. ದುರಂತ ಅಂದರೆ ನಾವು ಯಾರೂ ವ್ಯವಹಾರವನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗದೇ ಇರುವಷ್ಟು ಕೆಟ್ಟ ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಅಂದರೆ ಬ್ರಿಟಿಷ್ ವ್ಯವಸ್ಥೆ ಎಷ್ಟು ಕೆಟ್ಟ ವ್ಯವಸ್ಥೆ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ದುರಂತವನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾವ ಪಕ್ಷ ಸ್ವಚ್ಛವಾಗಿದೆ? ಅನಿವಾರ್ಯವಾಗಿ ಈ ಹಣದ ಮೋಹಕ್ಕೆ ಬೀಳಬೇಕಾದ ಒಂದು ಇದಕ್ಕೆ ಬಿದ್ದಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮಲ್ಲಿ ಇಲ್ಲಿ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ಎಷ್ಟೋ ಸಂಗತಿಗಳಲ್ಲಿ ಹಣ ಇಲ್ಲದೆ ನಾವು ಜೀವನವೇ ಮಾಡೋಕ್ಕಾಗಲ್ಲ. ಮೊದಲು ನೀವು ಯೋಚನೆ ಮಾಡಿ, ಗೋವಿಂದ ಪೈ ಅವರು ಕೂಡ ದೊಡ್ಡ ಶ್ರೀಮಂತ, ಅವರಿಗೆ ಹಣದ ವ್ಯವಸ್ಥೆ ಬಹಳ ಕಡಿಮೆ ಬೇಕಿತ್ತು. ಯಾಕೆ ಅಂತಂದರೆ ಮನೆಯಲ್ಲಿ ಅಡುಗೆ ಮಾಡೋರು, ಹೋಟ್ಲಿಗೆ ಹೋಗಿ ಅವ್ರು ಊಟ ಮಾಡ್ತಿರಲಿಲ್ಲ. ಇವತ್ತು ನಾವು ಪ್ರತಿಯೊಬ್ಬರು ಹೋಟ್ಲಿಗೆ ಹೋಗಿ ಊಟ ಮಾಡಬೇಕಾಗತ್ತೆ, ಕಾರ್ ಇಟ್ಕೊಂಡು ನಡಿಬೇಕಾಗತ್ತೆ, ಆಮೇಲೆ ಎಸಿ ಇಟ್ಕೊಂಡು ಮಲಗಬೇಕಾಗತ್ತೆ, ಇನ್ನೇನು ಹಿಂಗೆ ಹಿಂಗೆ ಹಿಂಗೆ ಬೆಳೆಸ್ತಾ ಬೆಳೆಸ್ತಾ ನಾವು ಎಲ್ಲರೂ ಒಂದು ವಿಪರೀತ ಹಣವನ್ನು ಬಯಸುವ ವ್ಯಕ್ತಿಗಳಾಗಿದ್ದೇವೆ. ವಿಪರೀತ ಹಣ ಬಯಸಿದಾಗ ವಿಪರೀತ ರಾಕ್ಷಸತೆ ಕೂಡ ನಮ್ಮ ಜೊತೆಗೆ ಬರುತ್ತೆ, ನಾವು ರಾಕ್ಷಸರಾಗೇ ಆಗ್ತೀವಿ. ಅದರಿಂದ ನಾನು ಇವತ್ತು ನಿಮಗೆ ನನ್ನ ಈ ಮಾತಿನ ಕಡೆಯಲ್ಲಿ ಹೇಳೋದಿಷ್ಟೇನೇ, ಗಾಂಧೀಜಿ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ. ಎಷ್ಟರ ಮಟ್ಟಿಗೆ ನಮ್ಮ ಕೈಯಲ್ಲಿ ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವರ ನಡಾವಳಿಯನ್ನು ಅನುಸರಿಸೋಣ. ಇದು ಬಹಳ ಮುಖ್ಯವಾದ ಸಂಗತಿ. ಗೋವಿಂದ ಪೈ ಅವರ ನಡಾವಳಿ ಅನುಸರಿಸೋದು ಅಂದ್ರೆ ಏನಪ್ಪ ಅಂತಂದರೆ, ಅವರೊಬ್ಬ ಅಪ್ಪಟ ಹಿಂದೂ ಆಗಿದ್ರು ಗೋಲ್ಗೋತಾ ಮಹಾಕಾವ್ಯವನ್ನು ಬರೀತಾರೆ, ಅವರೊಬ್ಬ ಅಪ್ಪಟ ಕನ್ಸರ್ವೇಟಿವ್ ಮನುಷ್ಯ, ಅಂದರೆ ಸಂಪ್ರದಾಯಸ್ಥ ಮನುಷ್ಯ ಆಗಿದ್ದರು, ಸಂಪ್ರದಾಯವನ್ನು ಭೇದಿಸಿಕೊಂಡು ಹೊಸ ಹೊಸ ವಿಚಾರಗಳ ಹತ್ರ ನೋಡ್ತಾರೆ. ಇದು ಅವರ ನಾವೆಲ್ಲಿ ಮಾಡ್ತಿದ್ದೀವಿ ಅದನ್ನು? ಅಥವಾ ಗಾಂಧೀಜಿ ಅವ್ರ ಥರ ತಾನು ಬಡವರ ಬಗ್ಗೆ ಕೆಲಸ ಮಾಡ್ತೀನಿ ಅಂದರೆ ನಾನು ಬಡವ ಆಗಿರಬೇಕು, ನಾನು ಬಡವ ಆಗದೆ ಬಡವ್ರಿಗೆ ಹೆಂಗೆ ಕೆಲಸ ಮಾಡಲಿ ನಾನು? ಇವತ್ತು ಯಾರೂ ಅದು ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ತುಂಬ ಗಂಭೀರವಾಗಿ ನಾವು ಪರಿಗಣಿಸಿ ಒಂದು ದೇಶವನ್ನು ಹೊಸದಾಗಿ ಕಟ್ಟಬೇಕಾಗಿ ಬಂದಿದೆ. ಗಾಂಧೀಜಿಯವರು, ಗೋವಿಂದ ಪೈ ಅವರು ಕಟ್ಟಿದ ರಾಷ್ಟ್ರವನ್ನು ನಾವೆಲ್ಲ ಕುಲಗೆಡಿಸಿದ್ದೇವೆ. ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಗಾಂಧೀಜಿ ಮತ್ತು ಗೋವಿಂದ ಪೈ ಅವರು ಕಟ್ಟಿದ ರಾಷ್ಟ್ರವನ್ನು, ಕಟ್ಟಿದ ಸ್ವಾತಂತ್ರ್ಯವನ್ನು, ಕಟ್ಟಿದ ಸಂಸ್ಕೃತಿಯನ್ನು, ಕಟ್ಟಿದ ವಿಚಾರಗಳನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಕುಲಗೆಡಿಸಿದ್ದೇವೆ. ಸುಲಭ ಬದುಕಿನ ಆಶೆಗೆ ಬಿದ್ದು, ಸುಲಭ ಸೌಲಭ್ಯಗಳ ಆಶೆಗೆ ಬಿದ್ದು, ಯಂತ್ರ ನಾಗರಿಕತೆಯ ಆಶಯಕ್ಕೆ ಬಿದ್ದು ನಾವು ಇದೆಲ್ಲವನ್ನು ಕುಲಗೆಡಿಸಿದ್ದೇವೆ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. BJP, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ರು, ಅಥವಾ ಹಿಂದೂಗಳು, ಅಥವಾ ಮುಸಲ್ಮಾನರು, ಅಥವಾ ಕ್ರೈಸ್ತರು, ಯಾವ ವ್ಯತ್ಯಾಸವೂ ಇಲ್ಲದೆ ನಾವೆಲ್ಲರೂ ಸಾಮೂಹಿಕವಾಗಿ ನಮ್ಮ ನಮ್ಮ ಧರ್ಮಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ವಿಚಾರಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ಜೀವನ ಶೈಲಿಯನ್ನು ಕುಲಗೆಡಿಸಿದ್ದೇವೆ. ಪ್ರತಿಯೊಬ್ಬರೂ ನಾವು ನಮ್ಮ ಮಗುವಿಗೆ ಮೊಬೈಲನ್ನು ಕೊಡೋದು ನಾವೇನೇ. ಯಾರು ಕೊಡ್ತಾರೆ ಮಗುವಿಗೆ ಮೊಬೈಲ್ನ? ಏನು ರಾಕ್ಷಸ ಬಂದು ಕೊಡ್ತಿದ್ದಾನ? ರಾವಣ ಬಂದು ರಾತ್ರಿ ಹೊತ್ತು ಕ್ವಾಯಟ್ಟಾಗಿ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೊರಟೋಗ್ತಾ ಇದ್ದಾನ? ನಾವೇ ಕೊಡ್ತಾ ಇದ್ದೀವಿ. ತಾಯಂದರೆ ಕೊಡ್ತಾ ಇದ್ದಾರೆ, ತಂದೆನೇ ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ಆ ಮಗು ಆ ಮೊಬೈಲಿನ ಮೂಲಕ ಏನೇನನ್ನು ಪಡಿಬೋದು ಅದೆಲ್ಲ ಪಡಿತಾ ಇದೆ. ನೀವು ಹೇಳ್ತೀರಿ ಒಳ್ಳೇದು ಮಾತ್ರ ಪಡಿ ಅಂತ, ಅದು ಹೆಂಗೆ ಸಾಧ್ಯ? ನಿನಗೆ ಸಾಧ್ಯ ಆಗದೇ ಇದ್ದಿದ್ದು ಆ ಮಗುವಿಗೆ ಹೆಂಗೆ ಸಾಧ್ಯ ಆಗತ್ತೆ? ಮೊಬೈಲಿನ ಮೂಲಕ ಒಳ್ಳೆಯ ಸಂಗತಿ ಮಾತ್ರ, ಮೊಬೈಲಿನ ಮೂಲಕ ಯಾರಾದರೂ ಗೋವಿಂದ ಪೈ ಅವ್ರನ್ನ ಪಡೆಯೋಕ್ಕೆ ಸಾಧ್ಯ ಏನ್ರಿ? ಗಂಭೀರವಾದ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಮೊಬೈಲಿನ ಮೂಲಕ ಯಾರಾದರೂ ಮಹಾತ್ಮ ಗಾಂಧಿಯವ್ರನ್ನ ಪಡೆಯೋದಕ್ಕೆ ಸಾಧ್ಯವಾ? ಮೊಬೈಲಿನ ಮೂಲಕ ಪಡಿಬಹುದಾದದ್ದು ಯಾರನ್ನ ಅಂತಂದರೆ ರಾಕ್ಷಸತನವನ್ನು ಮಾತ್ರ, ಕಾಂಪಿಟೇಷನನ್ನು ಮಾತ್ರ, ಸ್ಪರ್ಧಾತ್ಮಕತೆಯನ್ನು ಮಾತ್ರ ನಾವು ಮೊಬೈಲಿನ ಮೂಲಕ ಪಡೆಯೋದಕ್ಕೆ ಸಾಧ್ಯ ಇದೆ. ಅದರಿಂದ ಇವತ್ತು ಗಂಭೀರವಾದ ಸ್ವವಿಮರ್ಶೆ ಮಾಡಿಕೊಳ್ಳಬೇಕಾದ ಸಮಯ ಇದು. ಗೋವಿಂದ ಪೈಯವರ ಖಾಸಗಿ ನಿವಾಸದ ಹಿತ್ತಲಿನ ಕಟ್ಟೆಯ ಮೇಲೆ ನಿಂತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನು ಅಲ್ಲಿನ ಜನ ಏನಂತ ಕರೀತಿದ್ರು ಗೊತ್ತಾ ನಿಮಗೆ? ಆ ರಾಮ ಮಂದಿರವನ್ನು ಅವ್ರು ಕರೀತಾ ಇದ್ದಿದ್ದು ಸೀತೆಯ ಅಡಿಗೆ ಮನೆ ಅಂತ. ನೋಡಿ ಎಂಥ ಅದ್ಭುತವಾದ ಪರಿಕಲ್ಪನೆ. ಅಲ್ಲಿ ದೇವಸ್ಥಾನ ಇರಲಿಲ್ಲ, ಪೂಜೆ ಮಾಡ್ತಿದ್ರು. ಏನನ್ನು ಪೂಜೆ ಮಾಡ್ತಿದ್ರಪ್ಪ ಅಂದರೆ ಸೀತಾಕಿ ರಸೋಯಿ ಅಂತ ಹಿಂದಿನಲ್ಲಿ ಕರೀತಿದ್ದಂಥ ಜಾಗವನ್ನು ಪೂಜೆ ಮಾಡ್ತಿದ್ರು. ಆ ಪೂಜೆಯಲ್ಲಿ ಸೀತೆಯೂ ಇರ್ತಿದ್ಲು, ರಾಮನೂ ಇರ್ತಿದ್ಲು, ಮತ್ತು ಆ ಅಡಿಗೆ ಮನೆಯಷ್ಟು ಆಪ್ತವಾಗಿ ಅವರು ಆ ಆಪ್ತ ಪರಿಸರದಲ್ಲಿ ರಾಮನನ್ನು ಸೀತೆಯನ್ನು ಸ್ವೀಕರಿಸಿದ್ರು. ರಾಮನ ಬಗ್ಗೆ ಕೂಡ ನಾವು ಮಾಡಬೇಕಾದದ್ದು, ಸೀತೆಯ ಬಗ್ಗೆ ಕೂಡ ಮಾಡಬೇಕಾಗಿದ್ದೆ ಅಂದರೆ ಆ ಆಪ್ತ ಸರಳ ಜೀವನ ಶೈಲಿಯನ್ನು. ರಾಮ ಮತ್ತು ಸೀತೆ 14 ವರ್ಷದ ವನವಾಸದ ನಂತರ ರಾವಣನನ್ನು ಸೋಲಿಸಿದ ನಂತರ ದುಷ್ಟ ರಾಕ್ಷಸನನ್ನು ಕೊಂದ ನಂತರ ಅವರು ಶ್ರೀಮಂತ ಜೀವನವನ್ನು ಸ್ವೀಕರಿಸಲಿಲ್ಲ. ಮಹಾರಾಜ ಆದ ಚಕ್ರವರ್ತಿ ಆದ ರಾಮ, ಆದರೆ ಚಕ್ರವರ್ತಿ ರಾಮ ಆಶ್ರಮವಾಸಿ ರಾಮನಾಗಿಯೇ ಮುಂದುವರೆದ. ಇದೇ ರಾಮಾಯಣದ ಮಹಾನ್ ಒಂದು ಸಾರ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ತುಂಬ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಕೇಳಿಸಿಕೊಂಡ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
1: ಇಷ್ಟವರೆಗೆ ರಂಗಕರ್ಮಿ ಪ್ರಸನ್ನ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
2: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಇದು ವೆರಿ ಇಂಪಾರ್ಟೆಂಟ್ ಕೂಡ.
1: ಇಪ್ಪ ನಂಗಲ್ಲಿ ನಾನಂದ್ರೆ ಬೆಳ್ಳಿ ಆಕ್ಸ್ಫರ್ಡ್ ಕಾಲೇಜ್ರೆಲ್ಲ ಪರಿಚಯ ಬಂತಲ್ಲ, ನಂಗಲ್ಲಿ ನಾರ್ಮಲ್ ಕಾಲೇಜ್ ಸ್ಕೂಲ್ರೆಲ್ಲ ಪರಿಚಯ ಬರ್ತಾ ಬಂದರು. ಅಲ್ಹಮ್ದುಲಿಲ್ಲ ನಂಗಲ್ಲಿ ಇಂಗ್ಲೀಷ್ ಅವರು ಲೆವೆಲ್ ಉಂಡು, ಮುಂಡುಗ ಅವರು ನಂಗಲ್ಲಿ ಓಡೆ ಬಂತವರು, ಕಮ್ಯುನಿಕೇಷನ್ ಸ್ಕಿಲ್ ಉಂಟು, ಮುಂಡಿತವರು ಪರ್ತು ಬನ್ನ ಆರಾಮ್ಸೆ. ಎಂದಿಗೆ ನಂಗಲ್ಲಿ ಅವ್ರು ಇಂತು ಇಲ್ಲ, ನಂಗಲ್ಲಿ ಪರ್ತು ಬನ್ನಿ ಅವ್ರು ಕಾನ್ಫಿಡೆನ್ಸ್ ಇರ್ಬೋ. ನಂಗಲ್ಲಿ ಇಪ್ಪನಕ್ಕೆ ಸ್ಟೇಜಿಗೆ ಇಡೋರು, ನಾನು ಮುಂದೆ ಬಂದು ಇಂಗ್ಲೀಷ್ ಬರೋಣ, ನಂಗೆ ಸ್ಪೀಚ್ ಆಗಿ ಬರೋ, ಅವ್ರು ಕಾನ್ಫಿಡೆನ್ಸ್ ಉಂಟು. ಸೊ ಅದೇ ನಿಂಗಲ್ಲಿ ಮೇಲೆ ಡಿಫ್ರೆಂಟ್ ಹೆಂಗೆ ನಿಂಗಲ್ಲಿ ಆಕರ
2: ಎಸ್. ಇದೊಂದು ಲ್ಯಾಂಗ್ವೇಜ್ ತ್ರೂ ನಂಕೊಂಡು ಹೋಗು ಪಾಯಿಂಟ್ ಕರೆಕ್ಟ್ ಆಗಿ ಪಿನ್ನೊಂದು ವೆರಿ ಇಂಪಾರ್ಟೆಂಟ್ ಎಂದ್ರೆ ನಂಗೆ ಇಪ್ಪ ಸಾಧಾರಣ ಮೈತು ದೂರದಲ್ಲಿ ನಿಂತ ಬಂಡಾರ ಇಪ್ಪ ನಂಗೆ ಸಿಟಿಲ್ ಉಲ್ಲಂಕೆತೋ ಕೊರಿಯ ಕಾಲೇಜಸ್ ಎಲ್ಲ ನೋಕೆಂಟ ಹೆಂಗೆ ಹಂಗೆ ಹಾಸ್ಟೆಲ್ ಪಿ ಜಿ ಇದೆಲ್ಲ ಕೂಡ ಇದಾಕ್ರಾರ. ಸೊ ಅವುಡಂ ಬಂತು ದಕ್ಕರಂಕೆತ್ತೋ ಕೊರಿಯ ಸ್ಟೂಡೆಂಟ್ಸ್ ಮಾರು ಚೊಮ್ಮೆ ಅಲ್ಲಿಕ್ರಾರ ಹಾಸ್ಟೆಲ್ ಪಿ ಜಿಲಲ್ಲಿ ಇಕ್ಕರಂಕೆತ್ತೋ ಸ್ಟೂಡೆಂಟ್ಸ್. ಬಟ್ ಈ ಪಿ ಜಿಲಿ ಹಾಸ್ಟೆಲ್ ಇಕ್ಕರಂಕೆತ್ತೋ ಸ್ಟೂಡೆಂಟ್ಸ್ ಮಾರು ಕೂಡ ವೆರಿ ಇಂಪಾರ್ಟೆಂಟ್ ಚೆಂದ ಹಿಂಗೆ ಹಿಂಗಂಗೆ ಕೂಡ ಉಡುತ್ತಿರೋ ತಪ್ಪರೆ ಸಾಧ್ಯತೆ ಜಾಸ್ತಿ ಐತಿ ಇಕ್ಕ ನಂಗೆ ನೋಕೋಗ ಸಾಧ್ಯ ಅವರು. ಸೊ ಅಪ್ಪ ಈ ಹಾಸ್ಟೆಲ್ ಪಿ ಜಿಲಿ ಇಕ್ಕರಂಕೆತ್ತೋ ಸ್ಟೂಡೆಂಟ್ಸ್ ಮಾರು ಕೂಡ ಹೆಂಗೆ ನಿಕ್ಕೋನು ಏದು ರೂಪದಲ್ಲಿ ಇಕ್ಕೋನು ಪಿನ್ ಹಂಗೆ ಹಂಗಲೇ ದುರುಪಯೋಗ ಆಕಾತ ಪೋಲೆ ಹೆಂಗೆ ನಂಗೆ ತಡೆಯ
1: ನಂಗಲ್ಲ ಹಂಗಾನೆ ಚಂದ ಪೋ ಹಿಂಗೆ ಓಕೆ ಸಮ್ವೇರ್ ನಾನು ಎಕ್ಸೆಪ್ಟ್ ಹಾಕ್ರೆ ಬಟ್ 20% ಓಕೆ ಫೈನ್ ಸಮ್ವೇರ್ ಬಟ್ ವೇರೆ ಹಿಂಗೆಲ್ಲ ಅವತರ ತೆಚ್ಚ ತಪ್ಪವ್ರು ತಪ್ಪವ್ರಮೆ ಅದು ಡಿಪೆಂಡ್ ಅಪನ್ ಸ್ಟೂಡೆಂಟ್ರೆ ನೀಯತ್. ಇವ ನಿಂಗಲ್ ರೀ ನೀಯತೆ ಬೆಳಕಿನ ನಿಂಗೆ ನಿಂಗಲ್ ಹಾಸ್ಟೆಲಲ್ಲಿ ನಿಂಗಲ್ ಅವತಿಲ್ಲ ನಿಂಗಲ್ ಹಬ್ಬ ಒಂಬರು ಒಟ್ಟಿಗೆ ರೂಮ್ ರೂಂಡು ತಿಂಗಾಕ್ರು ನಿಂಗಲ್ ಅವಡೇಸ ನಿಂಗಲ್ ಡ್ರಗ್ಸ್ ಎರ್ತದ ಬಂತು ಹೊರಂಗೆ ಹಿಂಗೆ ಆರ್ಗಂತವ್ರು.
2: ಓನ್ಲಿ ಫಾರ್ ಡ್ರಗ್ಸ್ ಉಂಟಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಪಬ್ಬಗೈಟಿಕ್ಕು ಇನ್ನಿತರ ಬೇರೆ ಬೇರೆ ಆಕ್ಟಿವಿಟೀಸ್ಗೆಲ್ಲ ಪೋಂಡದು ಹೆಂಚಂದ ನಂಗೆ ನೋಕೋ ಪ್ರಕರಣ ಎಲ್ಲ ನೋಕೋ ಕಾಣೋ ಕಿಟ್ಟಿರಿ ಹೆಂಚಂದ ಅವ್ರದ್ದೇ ರೂಮ್ಮೇಟ್ಸ್ ಆರಿಕ್ರಾರ. ಸೊ ಅವಡ ಹಂಗ
1: ಇಪ್ಪ ಚೆನ್ನಾಗಿ ನಂಡೇ ಓನ್ ಸ್ವಂತ ಬ್ರದರ್ ಇಲ್ಲ ಎಲ್ಲರೂ ಚೆನ್ನಾರ ಅವ್ನಿಗೆ ಮಣಿಪಾಲ್ ಎಂದಿಗೆ ಇಡ್ರಾರು ಮಣಿಪಾಲ್ ಡ್ರಗ್ಸ್ ಜಾಸ್ತಿ ಮಣಿಪಾಲ್ ರದ್ದು ಜಾಸ್ತಿ ಮಣಿಪಾಲ್ ರಿದ್ದು ಜಾಸ್ತಿ ಹಂಗೆ ನಿಂಗೆ ಎತ್ತರ ಆಲ್ಮಾರ್ ಬಂದು ಚೆನ್ನಾರ ಜನಗಳ ಅವತ್ತಿಗೆ ಎತ್ತರ ಆಲ್ಮಾರ್ ಬಂತಿಕ್ರಾರ ಈ ಮುಂಡುಗೆಲ್ಲ ಬಂತಿಕ್ರಾರ ಲಾಜಿಗೆ ಆಪ ಮುಂಡಪ್ಪ ಎತ್ತರ ಬಂದು ಚಂದ ಇಂದಿರಲ್ಲ ನಿಂಗೆ ನಿಂಗಲ್ಲಿ ತಲೆ ಇಲ್ಲಮ್ಮ ಎಂದಿಗೆ ಅವ್ಳು ಇಡ್ರಮ್ಮ ಹಂಗೆ ನಿಂಗೆ ಲಾಕ್ಯಾರ. ಬಟ್ ಟು ಬಿ ಆನೆಸ್ಟ್ ಅವಡೆ ಪೋಯ್ತಲ್ಲೇ ಅವನು ಸಿಂಗಲ್ ಹೊರ್ತಾ ರೂಮ್ ಇರಲ್ಲ ನಾಗಲ್ ಎಂದಿಲ್ಲ ದೀನ್ರಿ ಹತ್ತಿರ ದಿನ ಹಾಕಿರ ಅವನು ಜಮಾತ್ ಹೋಗಿ ಸ್ಟಾರ್ಟ್ ಹಾಕಿರ 30 days ರಂಜಾನ್ ರೀ ಮಸ್ಸಿದ್ರೆ ಅವ್ನು ಕಂಪ್ಲೀಟ್ 30 days ದೆಚ್ಚಿಯ ಅವನು ಎತ್ತಗಾಫ್ ದೆಚ್ಚಿಯ ನಂಗಲ್ ಪ್ಲಾನ್ ನಂಗಲ್ಗೆ ನಾನು 20 ದೆಚ್ಚಿತ್ತಲೆ ಅದೆಲ್ಲ ಹಾಕಿರ ಅವನು ಮಣಿಪಾಲ್ ಪೋಯ್ತು
2: ಡಿಪೆಂಡ್ ಆನ್ ಅದೇ ನಂಗೆ ಚಂದ ಉಂಟು ಬಂದು ಹಂಗಲ್ಲ ಹಂಗಲ್ಲ
1: ಸೆಕೆಂಡ್ ಅಬ್ಬಮ್ಮ ಸ್ಟ್ರಿಕ್ಟ್ ಉಂಟು ನಂಗಲ್ ರೀ ಅವ್ರಕ್ಕೆ ಎಕ್ಸಾಂಪಲ್ ನೈಟ್ ಅವ್ರಕ್ಕೊಮ್ಮೆ 9 ರೀ ಅವ್ರಕ್ಕೊಮ್ಮೆ 11 ರೀ ವೀಡಿಯೋ ಕಾಲ್ ಹಾಕಿ ಆನ್ ಹಾಕಿ ಇಪ್ಪ ವೀಡಿಯೋ ಆನ್ ಹಾಕಿ ನಕ್ಕು ನಗು ನೋಡಲ್ಲೇ ನೀನಿದ್ದು ಅರೌಂಡ್ ಸರೌಂಡಿಂಗ್ ಕಟ್ ಅಪ್ಪ ಆಯ್ತಲ್ಲೇ ಕಿಟ್ಟಿ ಬಣ್ಣ ಅವಡೆ ಪರ್ತವ ಹೆಂಗೆ ಕಿಟ್ಟಿ ಬಿಡ್ರ ನಿಂಗಲ್ರವ್ರು ಮೇಲ್ ಕೈ ಇಕ್ಕರೆ ನಂಗಲ್ಲಿ ಅವ್ರಕ್ಕವ್ರಿಗೆ ಎಂದ ಹಾಕ್ರೆ ಒಂದುಂಡ ನಾನು ಬಿನ್ನ ನನ್ನ ಒಮ್ಮ ಬಿನ ಅಪ್ಪ ಅವ್ರಿಗೊಮ್ಮೆ ಪ್ಲ್ಯಾನ್ ಹಾಕ್ರೆ ದಿಚ್ಚಿತ್ತು ಇಂಡ್ ಪೋಯಮ್ಮ ಅಪ್ಪ ಓಡಿ ಚೌಟ ಮಾಡಿಕೆಂದು ಪೋಯಮ್ಮ ನೋಕ್ಕು ಓಡಿಲ್ಲ ನೋಕೆ ಅಂದು ಪೋಯ್ತು ಸೀದಾ ರಾತ್ರಿ ಬಂಡ ಉಂಡೆ ಕಾಲ್ ಹಾಕ್ರೆ ಓಡ್ಲಲ್ಲ ನಿನ್ನೆ ರೂಮ್ ರೇ ಡೌನ್ ಯೂನಿವರ್ಸಿಟಿ ಇರಲಲ್ಲ ರೂಮ್ ರೂಲ್ಲೆ ಜಂಡೆ ಪ್ಲೇಸ್ ಇಕ್ಕೊಂಡಲ್ಲೇ ನೆಕ್ಸ್ಟ್ ಓಡೆ ಬಂಡವನು ಇಲ್ಲ ನಾನು ರೂಮ್ ರೂಲ್ಲೆ ಬಂಡರ್ ಸೀದಾ ಹೋಯ್ತು ನೋಕ್ಯಾರ ಆ ರೂಮ್ ರೆಂದಿಲ್ಲ ಸಡನ್ ಇನ್ಸ್ಪೆಕ್ಷನ್ಗೆ ಒಂದೈತ ಹಂಗನೆ ಎತ್ತರ ಆಕ ಪೇರೆಂಟ್ಸಿಗೆ ಸರ್ ಮನಸ್ಸಿಗೆ ನಂಗಲ್ಲಿ ಹತ್ರ ಬಟ್ ಹಾಕ್ಯಾರ ಹಂಗನೆ ಹೋಯ್ತು ನಂಗಲ್ಲಿ ಸ್ಟಾರ್ಟಿಂಗ್ ಸ್ಟ್ಯಾಂಡಿಂಗ್ ಬೇಡಿ ಅಂತ ಹಂಗನ ಹತ್ರ ಬಟ್ ಹಾಕ್ಯಾ ಪಿನ್ನಾಗ ಒಂದೈತಿ ಇಲ್ಲ ತಪ್ಪು ವಿಷಯ ಪೋಂಡೆ ವಿಷಯ ಇಲ್ಲ ಚೆನ್ನಾಗಿ ನಂಗಲ್ಲಿ ಒರ್ಕ ಜಂಡೆ ಬಟ್ ಹಾಕ್ಯಪ್ಪ ನಂಗಲ್ಲಿ ಟ್ರಸ್ಟ್ ಮಾಡಿ ಇಲ್ಲ ಅವ್ನು ಹಾಕ್ಲೆ ಹಂಗನೆ ಪಿನ್ನ ಅವನಿಗೆ ಪೇಡಿಕ್ರಿ ಇಲ್ಲಲ್ಲ ಅಬ್ಬ ಪಿನ್ ಉಮ್ಮ ಪಿನ್ ಈ ಬ್ರದರ್ ಎಲ್ಲ ಸಿಸ್ಟರ್ ಎಲ್ಲ 70,000 ನಂಗಲ್ಲಿ ರೌತ್ಗು ಬಂಡರ್ ಟಪ್ ಬಂದು ನೋಕೋಗು ಈ ತಪ್ಪು ಸಾವಿರ ಹಾಕಿ ಹಿಂಗೆ ಕಿಟ್ಟಿ ಬಂದು ಹಿಂಗೆ ಪಿನೆ ಇಜ್ಜತ್ತಿಕ್ಲೆ ಅಂದ ಅವ್ತಿರಂದು ಅಂದು ಬಿರ್ಚಿತ್ತು ಅಂಡ್ಲೆ ಆರಾಕು
2: ಖಂಡಿತ ಹೀಗೆ ನಂಗೆ ನೋಕು ಪಾಯಿಂಟ್ ಕರೆಕ್ಟ್ ಅನೇಕ ವಿಚಾರ ಉಂಟು ಪಿನರು ವೆರಿ ಇಂಪಾರ್ಟೆಂಟ್ ಅವ್ರು ಬಿಸಿ ಅಂದ್ರೆ ಚಂದಂಟೆ ಹೆಂಗೆ ಸ್ಟೂಡೆಂಟ್ಸ್ ಮಾರು ಇಪ್ಪ ಮಂತ್ಲಿ ಅಥವಾ 6 months ಈಗನೆಲ್ಲ ಪೇರೆಂಟ್ಸ್ ಮೀಟಿಂಗ್ ಉಂಟು ಕೂಡ ಇಕ್ಕರೆ ಅಥವಾ ಪೇರೆಂಟ್ಸ್ ಮಾರು ಬಿಳಿಕೊಂಡು ಕೂಡ ಇಕ್ಕರೆ ಎಂದ್ರೆ ಅವರು ಚರಿಯೋ ಎಂದ್ರೆ ಹಿಂಗೆ ಆಂಗ್ಲ ಆಕ್ಟಿವಿಟೀಸ್ ತಪ್ಪು ಕಂಡು ಬಂದ ಹಿಂಗೆ ಪೇರೆಂಟ್ಸ್ ಮಾರು ಬಿಳಿಕೊಂಡು
1: ಬಟ್ ಬೇಜರ ಕಂಡ ನಗಲ್ರೆ ಆಲ್ ಮಾರಮೇ ಅದ್ಗೆ ಬೋಣ್ಲೆ ಚೆನ್ನಿಂಗ್ 6 months ಮೀಟಿಂಗ್ ಚೆನ್ನಿಂಗ್ ಹಬ್ಬ ಚಲ್ರೆ ಇಲ್ಲ ಬಾವ ನಕ್ಕೆ ಬಿಸ್ನೆಸ್ ಮೀಟಿಂಗ್ ಉಂಟು ನಾಕ್ ಉಮ್ಮ ಚಲ್ರೆ ನಾನು ಬಳಗು ಅವ್ಡ್ಲೆ ನೀನು ಹಬ್ಬ ಇಟ್ಟು ಪೋ ಅದ್ಮೇ ಸ್ಕಿಪ್ ಆಕಿತ್ತು ನಂಗಲ್ಲ ನಿಂಗಲ್ಲಿ ಪಿನ್ನ ಚೊಳ್ಳ್ರೆ ಮೂರ್ನಲ್ಲವ್ರ ಓಡಿಗೆ ಮೂರ್ನಲ್ಲವ್ರ
2: ಎಸ್ ಅದಲ್ಲ ಪಿನ್ನೊಂದು ಎಂದ್ರೆ ಚಂದಂಟೆ ಹೆಂಗೆ ಕೊರೆ ಎತ್ತರಮ ಸ್ಟೂಡೆಂಟ್ಸ್ ಆರಾರಮ್ಮ ಹಬ್ಬ ಅಂಡ್ರೆ ಚಂದ ಬಿಲ್ಚೊಂಟು ಕೂಟಿ ಮಾಡ ಸೊ ಇದೇ ಇಟ್ಟಿಕ್ರೆ ನಾನು ಚೊಲ್ಲೋ
1: ಅದೇನು ನಂಗೆ ಸಿ ಅವತ್ತಿರ ನಿಂಗಲ್ಲಿ ಹಬ್ಬ ಪಿನ ಉಮ್ಮ ಹಬ್ಬ ಪಿನ ಮೂನ್ರು ಅವರು ಡಿಫ್ರೆಂಟ್ ಕೈಂಡ್ ಆಫ್ ರಿಲೇಷನ್ ನಂಗಲ್ರೆ ಹೆಂಗಾನೆ ಹೆಚ್ಚು ನಂಗೆ ರಿಲೇಷನ್ ಹಬ್ಬ ಪಿನ ಉಮ್ಮ ನಂಗೆ ಹಬ್ಬ ಪಿನ ಮೂನು ಮುಂಡು ಪೇಡಿಕ್ರಾರ ಹಬ್ಬ ಮರ ಹತ್ತು ಸ್ಟ್ರಿಕ್ಟ್ ಇಕ್ಕರ ಅವ್ರ ಎಂದೈತೆ ನಾನು ಬಗ್ಲೆ ನಾನು ಡೌನ್ ಆಗ್ಲೆ ನಾನು ಬಿಡ್ಲೆ ಮೂನು ಹಂಗೆ ನಿಕ್ರೆ ತಲಾಲ್ಮ ಹಂಗೆ ನಿನ್ನಪ್ಪಮ್ಮೆ ಇದ್ದು ಸ್ಟೋರಿ ಸ್ಟಾರ್ಟ್ ಅವರು ಅವ್ನ ಫ್ರೆಂಡಿಗೆ ಎತ್ತ ಬಂಡೆ ಅವ್ನ ರಿಕ್ಷಾ ಡ್ರೈವರ್ ಎತ್ತರ ಅಲ್ಲಿ ರಿಕ್ಷಾ ಡ್ರೈವರ್ ಮಾರಿ ಚಂದ್ರ ನಾನು ನಿಂಗೆ ಕಾಸು ತಂದೆ ಬರ್ಬೋದು ಅಲ್ಲಿ ಬಂದ್ರೆ ಕಾಸು ಕಿಟ್ರೆ ಹಾಗೆಲ್ಲ ಸ್ಟೋರಿ ಉಂಟು. ಬಟ್ ವೇರಸ್ ಇಪ್ಪ ನಿನ್ನ ಹಬ್ಬಮ್ಮೆ ಫ್ರೆಂಡ್ ಬಲ ಉಂಟು, ತಪ್ಪಾಕೆ ಹೆಂಗೆ ತಪ್ಪು ಚೊಳ್ರ ಹಬ್ಬ, ಇಲ್ಲಂಗೆ ನಿನ್ನ ಹಬ್ಬ ಅವ್ರ ಫ್ರೆಂಡ್ ಹೋಯ್ತು ಈವ್ನಿಂಗ್ ಅವ್ರು ಮುಂಡ ಅದೇ ಹಬ್ಬ ಟೈಮ್ ಚಾಯ್ ಕುಡ್ಚಿತ್ತು ಅಬ್ಬ ಹಿಂಗೆ ನೈರ ಹಬ್ಬ ಹಿಂಗೆ ನೈರ ಹಬ್ಬ ಹಂಗೆ ನೈರ ಅಂಚಂದಂಗೆ ಅಪ್ಪ ಎಂದಿಗೆ ಆರೆಲ್ಲ ಬಂಡೆ ಹಬ್ಬ ಅವ್ರು ಚೊಳ್ರಿ ಹಬ್ಬ ತಪ್ಪೈರ ನಂಡಿ ಹಿಂಡಿ ನನಗೆ ಪೇರೆಂಟ್ಸ್ ಮೀಟಿಂಗ್ ಬಿಲ್ಚಿರ ಹಬ್ಬ ನಿಂಗೆ ಅಲ್ಲಿ ಪ್ಲೀಸ್ ಬರು ಅಂತ ಚಂದಂಗೆ ಆಟೋಮೆಟಿಕ್ ಹಬ್ಬ ಬಂಡಲ್ಲ ಅಪ್ಪ. ನಾನು ಎಕ್ಸಾಂಪಲ್ ಆಫ್ ನಂಡು ಓನಲ್ಲಿ ಚೊಳ್ರಿ ನಾನು ನಂಡು ಅವ್ರು ಚೆಂಗೈರಿ ಚೊಳ್ರಿ ನಾನು ಅವ್ನು ಚೆಂಗೈರ ಅವ್ನೇ ಬೇನೆ ಹಬ್ಬ ರೀ ಅಲ್ಲಿ ಕ್ಲೋಸ್ ಫ್ರೆಂಡ್ ಅವ ನೀಕ್ ನೀನ್ ಚೊಲ್ಲಿ ಇದು ಒಕ್ಕ ಹಬ್ಬ ಹಬ್ಬ ಬಿನಮೋ ನಂದು ಅತ್ರ ಕ್ಲೋಸ್ ಫ್ರೆಂಡ್ ಹಬ್ಬಗೆ ಎಲ್ಲ ವಿಷಯ ಒಂದುಂಟು ಅವ್ನ ಎಂದ್ರೆ ಕಲ್ಚರ್ ಎಲ್ಲ ಒಂದುಂಟು. ಬಟ್ ಹಂಗಲ್ ತಪ್ಪಾಕೆ ಹಿಂಗೆ ತಪ್ಪು ಚೊಳ್ಳಾರ ಅವ್ನು ಹೊರ್ಕ ಬೈತು ಎಂತ ಜನ ಇಲ್ಲ ಹಬ್ಬ ನಾಕ ಅವರು ಟ್ರಿಪ್ ಹೋಗೊಂಡು ನಾಕ 10,000 ಇಮ್ಮಿಡಿಯೇಟ್ ಬಂದು ತಂತಲ್ಲ ಇಲ್ಲಿ ಪತ್ತು ಕ್ವಶನ್ ಹಾಕಿತ್ತು ಪತ್ತು ಕ್ವಶನ್ ಹಾಕಿ ಬಿನ್ನೆ ತಂತಲ್ಲ ಇಲ್ಲಿ ಅಲ್ಲಿ ಚೊಂದ ಇಲ್ಲ ಮೊನ್ನೆ ನೀವು ಪೋಡ್ತೀರ ಅಂದ್ ಸ್ಟ್ರಿಕ್ಟ್ ಅವನವರು ಕ್ಲಾಸ್ ಬಂಕ್ ಹಾಕ್ಯ ಜಂಡಿ ಮೆಸೇಜ್ ಹೋಯ್ತು ಕಾಲೇಜ್ ಬಿಲ್ಚಾರ್ ಎಲ್ಲರೆದ್ರು ಅವ್ನಿಗೆ ಬರ್ನಿತ್ತು ಗೊಂದುಂಡ ನೀ ಎಂದ ಬಂಕ್ ಹಾಕಿ ನಿಕ್ಕೆಂದು ಹೋಗಿಂತು ಎಲ್ಲರೆದ್ರು. ವೇರ್ ಅ ಸೇಮ್ ಟೈಮ್ ಮಾರ್ನಿಂಗ್ ಇದೆಲ್ಲ ಚೊನ್ನೋರಲ್ಲಿ ಈವ್ನಿಂಗ್ ನೋಕಿಂಗ್ ನಾನು ಒಟ್ಟಿಗೆ ಅವ್ರು ಐಸ್ ಕ್ರೀಮ್ ತಿನ್ನೋಲ್ಲ ಹಂಗಲ್ಲಿ ಜಂಡ ಹಬ್ಬ ಹಂಗು ಕೊಂಚಲಕ್ಕೆ ನಾನು ಕರೆಕ್ಟ್ ಚೊನ್ನೆ ಇಪ್ಪ ನೀನು ಹಿಂಗೆ ಹಾಕು ತೀರಾ ನೆಕ್ಸ್ಟ್ ಟೈಮ್ ಅಂತ ಐಸ್ಕ್ರೀಮ್ ಇಟ್ಬಿಟ್ಟೆ. ಈ ರಿಲೇಷನ್ಶಿಪ್ ಪೇಪರ್ ಒಂದುಂಡ ಹಬ್ಬ ಪೀನೆ ಮೋನ್ ರಿಲೇಷನ್ಶಿಪ್ನಲ್ಲಿ ಎನ್ನಂಗೆ ಅವ್ತಿರ ಅವರು ಕ್ಲೋಸ್ ಫ್ರೆಂಡ್ ಬಲ್ಲಿ ಎನ್ನಂಗೆ ಇಲ್ಲ ಹಂಗೆ ಹಬ್ಬ ಉಮ್ಮ ಸಪೋರ್ಟ್ ಹಾಕೋತೀರ ಇಪ್ಪ ಎತ್ತರ ತಲ್ಲ ಅಲ್ಮಾರ್ ನಗಲ ಅಂದ್ರೆ ಒಂದು ಉಮ್ಮಟ ಬೈತು ಹೇಳ್ರಿ ಉಮ್ಮ ಹೆಂಗೆ ಹಿಂಗೆ ನಾಯಿರು ಉಮ್ಮ ಈ ಒಬ್ಬಟ್ಟ ಚೆನ್ನಾಗಿ ಪ್ರಾಬ್ಲಮ್ ಅವರು ಉಮ್ಮ ಅಂದ್ರೆ ಹೇಳ್ರಿ ಆಯ್ತಾಯ್ತಲ್ಲ ನೀ ಟೆನ್ಷನ್ ಹಾಕಿ ನಾನು ಒಬ್ಬಟ್ಟ ಚೊಳ್ಳಿಲ್ಲ ಅಂತ ಅವ್ಡಿಗೆ ನಿಂಗೆಲ್ಲ ತಪ್ಪಿತ್ತು.
2: ಓಕೆ ಓಕೆ ಆ ಬಾಂಡಿಂಗ್ ಫೋನ್
1: ಬಾಂಡಿಂಗ್ ಮಾಡಿತಲ್ಲಿ ಅವನಿಗೆಂದವರು ನಾನು ಉಮ್ಮಟ್ಟ ಚೊಲ್ಲ ಉಮ್ಮಟ್ಟ ಉಮ್ಮ ಹಬ್ಬಗ ಪೋಣಿಲ್ಲ ಚೊಲ್ಲಗು ಚೊಲ್ಲಗು ಅಪ್ಪಮ್ಮ ಅವಡೆ ರಿಲೇಷನ್ ಪೋಯ್ತಲ್ಲೇ ರಿಲೇಷನ್ ಗ್ಯಾಪ್ ಅವಡೆ ಅವರು ವರ್ಕ ಹೈಡ್ ಹಾಕಿಂಗ್ ಥಿಂಗ್ಸ್ ಅದು ಆಟೋಮೆಟಿಕ್ ಡೆವಲಪ್ ಇತ್ಕೊಂಡು ಆ ಹೈಡ್ ಹಾಕರ್ ಬದಲ್ ಒಮ್ಮ ಬಚ್ಚಳ್ರಿ ಅಬ್ಬಾಟ ಇಲ್ಲ ಹೆಂಗೆ ಚಂದ್ರ ಮೋನು ನಂಗಲ್ಲಿ ಹೆಂಗೆ ಹಾಕಿತ್ತು ಅದಕ್ಕೆ ಸಾಲ್ ಹಾಕಂತ ಚೆನ್ನಂಗೆ ಅವ್ನು ನಿಮಗೆ ಸಾಲ್ ಅವರು
2: ಸಾಲ್ ಅವರು
1: ಎನಿ ನೋ ಪೇರೆಂಟ್ಸ್ ಆರ್ ಅಗೇನ್ಸ್ಟ್ ದರ್ ಚಿಲ್ಡ್ರನ್ಸ್ ಅದ್ರ ಇದುಂಟು ಡೈಲಾಗ್ ಉಂಟು ನೋ ಪೇರೆಂಟ್ಸ್ ಆರ್ ಅಗೇನ್ಸ್ಟ್ ದರ್ ಚಿಲ್ಡ್ರನ್ಸ್ ಇಪ್ಪ ಎತ್ತರ ನಂಡು ಮೋನ್ ಕ್ರಿಮಿನಲ್ ಇಕ್ಕಟ್ಟ ಅವನು ಪತ್ತು ಮಾಡರ್ ಹಾಕಿದಂಗೆ ಅವ್ನು ಉಮ್ಮಟ್ಟ ಪೋಯ್ತು ನೀನು ಚೊಲ್ಲು ಅವ್ನು ಅಬ್ಬಟ ಚೊಲ್ಲು ಅಬ್ಬ ಚೊಲ್ರಿ ಇಲ್ಲ ನಂಡು ಮೋನ್ ಮಾಫ್ ಹಾಕ್ರು ಕೋರ್ಟಿಗೆ ಬಂದು ಎಂದಿಗೆ ಬಿಳ್ಬಿಟ್ರೆ ನಂಡು ಮೋನ್ ಮಾಫ್ ಹಾಕ್ರು ನಂಡು ಮೋನ್ ಹಂಗೆ ನಂಡು ಮೋನ್ ಚೇಂಜ್ ಅವರ ಕ್ರಿಮಿನಲ್ ಅವನು ಬಟ್ ಸ್ಟಿಲ್ ಹಬ್ಬ ಒಮ್ಮೆ ಸಪೋರ್ಟ್ ಹಾಕ್ರೆ ಅವ್ನಿಗೆ ಹಬ್ಬ ಒಮ್ಮರೆ ಮನಸ್ಸು ಹಂಗೆ ಇಕ್ರಿ. ಬಟ್ ನಂಗಲ್ಲಿ ಸ್ಟೂಡೆಂಟ್ಸ್ ಅದು ಅರ್ಥ ಹಾಕಲ್ಲ ಸ್ಟೂಡೆಂಟ್ಸ್ ಅಂದ್ರೆ ಹೆಂಗೆ ಹಾಕ್ರೆ ಇಲ್ಲಿ ಹಂಗಲ್ ಖಾಲಿ ಬ್ಯಾಂಕ್ ಮನಿ ಬ್ಯಾಂಕ್ ಅಮೌಂಟ್ ಹಂಗಲ್ಲಂದರೆ ಕ್ರೆಡಿಟ್ ಕಾಸು ಕೇಳ್ರೆ ಬಂಡು ಇಟ್ಟರೆ ಹತ್ತನೇ ಸಲ ಹಂಗಲ್ಲಿ ತಿಂಕ್ ಹಾಕ್ರಿ ಅದೇ ನನಗೆ ಬಾಂಡಿಂಗ್ ಸರಿ ಇಲ್ಲ ನಂಗಲ್ಲಿ ತಪ್ಪಾಗ್ರೆ ಬಾಂಡಿಂಗ್ ರೀ ಅವ್ರಿ.
2: ಎಸ್ ಎಸ್ ಎಸ್ ಹೆಂಗಂತದೆ ಚರ್ಚಿರಿಗೆ ಬಿಸಿ ಎತ್ತಲು ಲಂಕಿತ್ತವರು ಗೊಂದಲಮೇ ಇಂಡು ಬೆಲ್ಲೆ ಕಾರಣ ಆಯ್ತು
1: ಅವರು
2: ಮಕ್ಕ ತೆರು ತಪ್ಪೋ ಕಾರಣ ನಂಗೆ ಬೆಲ್ಲದ ನಂಗೆ ನೋಕಂಡ ನಂಗೆ ಬೆಲ್ಲದಿಲ್ಲ ಅದು ಹಂಗನೆ ತಿಂಗನೆ ಐತೆ ನಂಗೆ ನೋಕಂಡ ಚಿರ್ಚಿರಿಗೆ ಈ ನಂಗೆ ಇಪ್ಪ ಎಂದ್ರೆ ಚರ್ಚೆ ಹಾಕೊಂಡ್ರಲ್ಲ ಇಂದು ಎಲ್ಲವೂ ಕೂಡ ನಂಗೆ ಚಿರಿಗೆ ಅವ್ರ ಮ್ಯಾಟ್ರಲ್ಲಿ ಐತಿಕ್ರೆ ನಂಗೆ ಚರ್ಚೆ ಹಾಕೊಂಡ್ರಲ್ಲ ಎಂಚಂದಂಟ ಹಂಗೆ ಈ ಚಿರ್ಚಿರಿ ಬಿಸಿ ಎಮ್ಮೆ ಬೆಲ್ಲ ಆಪತ್ತಿಗೂ ಕೂಡ ಎಡಂಗೇರ ಅವರು ಸ್ಟೂಡೆಂಟ್ಸ್ ಮಾರಿ ಎಂದಿಗೆ ಹಿಂಗೆ ಹಾಕ್ರು ಅವಡ ನಂಗಲೆ ಕಮ್ಯುನಿಕೇಶನ್ ಇಂಗ್ಲೀಷಲ್ಲಿ ಇಂಗ್ಲೀಷ್ ಪಲ್ಕ ಬರಿ ಅಥವಾ ಇದೆಲ್ಲ ಸಿಲ್ಲಿ ಸಿಲ್ಲಿ ಬಿಸಿ ಹಂಗೆ ಆ ಹೆಂಗೆ ಸಿಲ್ಲಿ ಬಿಸಿ ಎಮ್ಮೆ ಅವ್ರು ಬೆಲ್ಲ
1: ಪ್ರಾಬ್ಲಮ್
2: ಪ್ರಾಬ್ಲಮ್ ಉಂಟು ನಂಗೆ ಚಲ್ರ ಎನಿವೆ ಅವ್ರು ಚಿರಿಯವರು ವಿರಾಮ ಇರ್ತಂಡ್ರಲ್ಲ ಅದ್ರಲ್ಲಿ ಬಿನ ಕಾರ್ಯಕ್ರಮ ಮುಂದುವರಿಯಿರಿ ಕೇಟನ್ ಬರೀ ಇದ್ರೆ ಇಡೀ ಸಾರಂಗ್ 107.85 ರಂಗ್ ರಂಗ್ರು ಜೀವನ.

0: യശോത്രങ്ങളെ കേട്ടോണ്ടുള്ള രീതി റേഡി സാറും ഗുൺ 07.8 FM ഇത് രംഗ് രംഗ് ജീവന ഇന്നത്തെ ഈ ഒരു മൈക്കൽ തബൽക്ക കാര്യക്രമത്തിൽ ഞങ്ങൾ മുണ്ടിയുണ്ടുള്ളത് കൊറിയ ഈ കോളേജർ ലൈഫ് എങ്ങനെ സോ അതേപോലെ ക്യാമ്പസ് എങ്ങനെ നിൽക്കുന്നു ആ സ്റ്റുഡൻസ്മാരെ ഒട്ടിക്കുള്ളെങ്കിൽ ആ കോർഡിനേഷൻ ടീച്ചേഴ്സ്മാരെ ഇട്ടിക്കു പേരൻസ്മാരെ ഇട്ടിക്കു സോ അങ്ങനെ കോർഡിനേഷൻ എങ്ങനെ ഉണ്ടോ ഇങ്ങനെ കൊറിയ വിഷയത്തിൽ ഒരു ചെറിയ എന്തേ മാറ്ററിലും കൂടെ ഞങ്ങൾ എത്ര ഇതാക്കുന്നു ചൊല്ലെങ്കിൽ ഒരു വിഷയത്തിൽ ഞങ്ങൾ പലക്ക പറഞ്ഞിട്ടുള്ളു ഞങ്ങളൊട്ടിക്ക് ഉമർ സാർ കൂടെ ഉണ്ട് ഒരു കോളർ കൂടെ ഉണ്ട് ആരുണ്ട് കേൾക്കുക ഹലോ
1: ನಮಸ್ಕಾರ ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿರೋದು ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥನ್ ಕಚೇರಿ ಮಂಗಳಾಂಬಿಕೆ ಮಂಗಳೂರಿಂದ ಸರ್ ತುಂಬಾ ಒಳ್ಳೆ ವಿಚಾರ ಮಾತಾಡ್ತಿದ್ದೀರಿ ನಲ್ಲ ಡಿಬೇಟ್ ವಿಚಾರ ನೀವು ಈಗ ಮಾತಾಡಿದ್ರಲ್ಲಿ ನಾನು ಒಂದು ಸ್ಟೂಡೆಂಟ್ಸ್ ಎಲ್ಲ ಈ ಅಂದ್ರೆ ಸುಖವನ್ನೇ ಏನೇನು ಮಾಡ್ಕೊಂಡೆಲ್ಲ ಇದು ಮಾಡ್ತಾರೆ
0: ಹಲೋ
1: ಅದು ಒಂದು ಅವರ ಒಳಿತಿಗೆ ಕಾರಣ ಆಗ್ತದೆ ಅದಕ್ಕೆ ಹೇಳ್ತಾರಲ್ಲ ಸುಖಂ ಅಧಿಕಂ ಜದ್ ಇಂದ್ರಿಯ ಗ್ರಾಹ್ಯ ನಿಜವಾದ ಸುಖಂ ಅದು ಆಧ್ಯಾತ್ಮಿಕದಲ್ಲಿ
0: ಓಕೆ ಕರಿಯಾಕೋ ಅಸ್ಪಷ್ಟವಾಗ್ತಾ ಇದೆ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಏನು ಅವರು ಕೇಳ್ತಾ ಇದ್ದಾರೆ ಅಂತ ಸೊ ನೆಟ್ವರ್ಕ್ ಇರುವಂಥ ಜಾಗದಲ್ಲಿ ನಿಂತು ಕೇಳಿದರೆ ಖಂಡಿತವಾಗಿಯೂ ಕೂಡ ಅರ್ಥ ಆಗುತ್ತೆ ಎನಿವೆ ನಂಗೆ ಅದೇ ಪಲಕ ಬರ್ಞ್ಞು ಹೊಂಟಿದ್ದ ಸೊ ಅದೇ ಪೋಲಮೆ ಸಮಯತ್ತೆ ಟೈಮ್ ಕೂಡ ತಿಂದುಂಟು ಬಂತು ಎನಿವೆ ಲಾಸ್ಟ್ಗೆ ನಾನು ನೀಲ್ಟ ಕೇಕು ಕೂಡ ಇಷ್ಟಪಟ್ಟರೆ ಅಂದರೆ ಚೆನ್ನಾಗಿ ಅವ್ರ ಸ್ಟೂಡೆಂಟ್ಸ್ರ ಲೈಫಲ್ಲು ಕೂಡ ಅವ್ರ ಬೆಸ್ಟ್ ಪಾರ್ಟ್ ಅಂತ ಕೂಡ ಚಿಂತೆ ಏನಂದರೆ
2: ಸಿ ಆ್ಯಸ್ ಅ ಸ್ಟೂಡೆಂಟ್ ಲೈಫ್ ಅವ್ನು ಬಂದಂಗೆ ಫಸ್ಟ್ ಥಿಂಗ್ ಸ್ಟೂಡೆಂಟ್ಗೆ ಹಿ ಶುಡ್ ಬಿ ಡೆಡಿಕೇಟೆಡ್ ಮೋಟಿವೇಶನ್ ಇಕ್ಕೋನು ಫ್ಯೂಚರ್ ಪ್ಲ್ಯಾನ್ ಇಕ್ಕೋನು ಫ್ಯೂಚರ್ ಗೋಲ್ ಇನ್ನಂಗೆ ನೀವು ಡ್ರಗ್ಸ್ ಬಂದಲೆ ಲವ್ ಆಗಲೆ ಎಂದು ಬೇಡಕ್ಕೆ ಪೋಂಗು ಪ್ಲ್ಯಾನ್ ಆಗಲೆ ರ್ಯಾಗಿಂಗ್ ಆಗಲೆ ನಿಂಗಲ್ರ ಫ್ಯೂಚರ್ ಗೋಲ್ ಇಲ್ಲ ಹೆಂಗೆ ಎಲ್ಲದಕ್ಕೆ ನಿಂಗಲ್ಲಿ ಪೋಗು ರೆಡಿ ಇಕ್ಕಾರ ಸೊ ನಂದೇ ಒರೇ ಸ್ಟೂಡೆಂಟ್ಗೆ ನಾ ಚೊಲ್ರಿ ಎಪ್ಪ ಸಣ್ಣಂಗಲ್ಲಿ ಕಿಟ್ಟಂಗೆ ಸ್ಟೂಡೆಂಟ್ಸ್ಗೆ ಎಂದ್ರೆ ಫ್ಯೂಚರ್ ಗೋಲ್ ಉಂಟು ಆ ಫ್ಯೂಚರ್ ಗೋಲ್ಗೆ ನಿಂಗಲ್ಲಿ ಪ್ಲ್ಯಾನ್ ಹಾಕ್ರು ಎಪ್ಪ ಪ್ಲ್ಯಾನ್ ಹಾಕಿಂಗ ಫ್ಯೂಚರ್ ಗೋಲ್ ಇಟ್ಟಂಗೆ ಫ್ಯೂಚರ್ ನಿಂಗಲ್ಲಿ ಹಂಗೆ ನಿಮ್ಗೆ ಸಕ್ಸಸ್ ಇಕ್ಕ್ರಿ ಇಪ್ಪ ಪ್ಲ್ಯಾನ್ ಹಾಕಿಲ್ಲ ಹೆಂಗೆ ಇದು ದಿಸ್ ಇಸ್ ಅ ಟೈಮ್ 18-19 ಪ್ಲ್ಯಾನ್ ಹಾಕಿಂಗೆ 40 ಇಟ್ ದ ಏಜ್ ಆಫ್ 40 ಹಂಗಲ್ಲಿ ಸಕ್ಸಸ್ ಕಿಟ್ರೆ ಅದು 18-19 ರೀ ನಿಂಗಲ್ಲಿ ಪ್ಲ್ಯಾನ್ ಹಾಕಿತ್ತಲೆ ನಿಂಗಲ್ಲವರು ಬೆಡಕ್ಕೆ ಪೋಯಾರು 40 ರೀ ಅದೇ ನಿಂಗಲ್ಗೆ ಅನುಭವ ಅವರು ಸೊ ದಿಸ್ ಇಸ್ ಅ ರೈಟ್ ಟೈಮ್ ನಿಂಗಲ್ಲಿ ಪ್ಲ್ಯಾನ್ ಹಾಕಿದ್ದು ಪೋವ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪೇರೆಂಟ್ಸ್ಗೆ ಚೊಲ್ರಿ ನಾನು ಹಂಗಲ್ಲಿ ಸಪೋರ್ಟ್ ಹಾಕೋನು ಅವ್ನು ಎಂದ್ರೆ ಐಡಿಯಾಸ್ ಉಂಡು ಅವ್ನು ಎಂದ್ರೆ ಪ್ಲ್ಯಾನ್ಸ್ ಉಂಡು ಅವ್ನಿಗೆ ಅವ್ರಕ್ಕೆ ಟೈಮ್ ಕೊಡ್ಕೊನು ಆಯ್ತು ಮನೆ ನೀನು ಹಾಕಿ ನೋಕ ಎಂದು ಅವರು ಅಟ್ಲೀಸ್ಟ್ ಅದ್ರ ಬದಲು ಪ್ರೆಷರ್ ಹಾಕಂಡ ಸ್ಟೂಡೆಂಟ್ಸ್ಗೆ ಜಾಸ್ತಿ ಇಲ್ಲ ಹಿಂಗೆ ಅವ್ನು 90 ಮಾರ್ಕ್ ಬರೋನು 80 ಮಾರ್ಕ್ ಬರೋನು 100% ಬರೋನು ಇಲ್ಲ ಸ್ಕಿಲ್ ಈಸ್ ಇಂಪಾರ್ಟೆಂಟ್ ಇನ್ ದ ರಿಯಲ್ ವರ್ಲ್ಡ್ ಇಪ್ಪ ಇಂಟ್ರೂ ಪೋಯಿಂಗ್ ಸ್ಕಿಲ್ ಈಸ್ ಇಂಪಾರ್ಟೆಂಟ್ ಸೊ ಸ್ಕಿಲ್ ರ ಮೇಲೆ ಪ್ರೆಷರ್ ಹಾಕೋರು ಎತ್ತರ ಆಯ್ತು ಸ್ಟೂಡೆಂಟ್ಸ್ ಮಾರು ಸ್ಕಿಲ್ ಪಡಿಕರು ಮಾರ್ಕ್ ನಿಂಗಲ್ಲಿ 80-90 ಎಡ್ಕರು ಬಟ್ ಸ್ಕಿಲ್ ಅತ್ರೇ ಇಂಪಾರ್ಟೆಂಟ್ ಉಂಟು ಇಂಟ್ರೂ ಹಾಕೋ ಯಾ ಜಾಬ್ ಹೋಗು ಸ್ಟಾರ್ಟಿಂಗ್ ಪಾಸ್ ಅವರು ರೌಂಡ್ 80% ಪಾಸ್ ಆಯ್ತು ಫಸ್ಟ್ ರೌಂಡ್ ಪಾಸ್ ಆಯ್ತು ಸೆಕೆಂಡ್ ರೌಂಡ್ ಸ್ಕಿಲ್ ಫೇಲ್ ಆಯ್ತು ಸೊ ಅದ್ರ ಮೇಲೆ ಪ್ರೆಷರ್
0: ಎಸ್ ಓಕೆ ಉಮರ್ ಸರ್ ಇಂಡತ್ತೆ ಇವರ ಕಾರ್ಯಕ್ರಮದಲ್ಲಿ ಅನೇಕ ವೆರಿ ಇಂಪಾರ್ಟೆಂಟ್ ಉಲ್ಲಂಕಿತು ಕೊರಿಯ ವಿಚಾರ ತೊಟ್ಟಿಗೆ ನಂಗಳೊಟ್ಟಿಗೆ ಚೊಮ್ಮೆ ಸಂಕ್ಷಿಪ್ತಮಾಯಿಟ್ಟು ಅದೇ ಪಲಿಮ ವಿಸ್ತೃತಮಾಯಿಟ್ಟು ಸೊ ಅದು ಮಲ್ಲಂಟಿ ನಲ್ಲ ರೂಪದಲ್ಲೂ ಕೂಡ ನಂಗಳೊಟ್ಟಿಗೆ ನೀವು ಚೆನ್ನಾರಿ ಸೊ ಅದುಕೊಂಡಿತು ಸಾರ ಎಲ್ಲ ಶ್ರೋತೃಮಾರೆ ಪರಮಾಯಿಟ್ಟು ನಿರ್ದೇಶಕರ ಪರಮಾಯಿಟ್ಟು ನಂಗಲ ಪರಮಾಯಿಟ್ಟು ನಿಮಗೆ ಕಲ್ಬುನರ್ಜು ನನ್ನಿ ಶ್ರೋತೃಗಳೇ ಇದು ಇಂಡತ ಮೈಕಲ್ ತಬಲಕ ಕಾರ್ಯಕ್ರಮ ಸೊ ನೆಕ್ಸ್ಟ್ ಪಿನ್ನರ್ಕ ಮೈಕಲ್ ತಬಲಕ ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ವರ್ಕ್ ಕಿಟ್ಟುವ ಸೊ ಅದೇ ಪೋಲಮೆ ಇಂಗಂತೆ ಕೊರಿ ಕೊರಿಯ ವಿಚಾರ ತೊಟ್ಟು ನಂಗೆ ಖಂಡಿತವಾಗಿಟ್ಟು ಕೂಡ ಡಿಸ್ಕಷನ್ ಹಾಕುವ ಪಲ್ಕ ಬರೆಯುವ ಅಂತ ಚೊಲ್ಲುಂಟು ಇದು ಇಂಡತ ಮೈಕಲ್ ತಬಲಕ ಕಾರ್ಯಕ್ರಮ ಕೇಟೊಂಡಿಕರು ಇದು ರೇಡಿ ಸಾರಂಗ್ 07.85 ಇದೆ ರಂಗ್ ರಂಗ್ ರುಚಿ

0: ಕ್ಷಣಮಲ್ಪುಳು ಪಾರ್ವತಿ
1: ಸ್ವಾಮಿ
0: ಲೋಕದ ನಂದಿನ ನಿಂಗದ ನಿನ್ನೊಟ್ಟಿಗೆ ಒಳ್ಳೆ ಗುಡ್ಡೆಡು ಬಲ್ಪು ಗುಡ್ಡದ ದೇವೇರಾದ ಮುಲ್ಪದ ಅರಸ ದೈವನಗ ಮಾತ ಅರಸುವಾದ ಮೇರೆ ಒಂದುಲ್ಲ ಒಂಜಿ ಕಾಲಡು ಅಪ್ಪೆ ಆದಿಮಾಯೆ ತ್ರಿಮೂರ್ತಿ ಆಯ್ನ ಚಿತ್ತಿನ ಎಂಕ್ಲೇನ ಸೃಷ್ಟಿ ಮಲ್ತದ ಬ್ರಹ್ಮೆ ವಿಷ್ಣು ಈಶ್ವರ ಮೂಜಿ ಲೋಕ ಮೂಜಿ ಕಜ್ಜನು ಕೊರಿಯರು ಸೃಷ್ಟಿ ಸ್ಥಿತಿ ಲಯೋ ಪಂಪಿ ಮೂಜಿ ಕಜ್ಜಡು ಕಡೇದ ಸ್ಥಿತಿ ಲಯೋ ಆ ಕಜ್ಜನು ಹೊರ್ಲುಡೆ ಪಚ್ಚದೀದು ಸುರುಮಂತಿದಾಯ ಯಾನು ಮೂಲು ನಮ ಮಾತ್ರನ ನಮ್ಮ ಜೋಕುಲಾಯ್ದಂಚಿತ್ತಿನ ಗಣಪೆ ವೀರಭದ್ರೆ ಷಣ್ಮುಖೆ ಅವತ್ತಂದೆ ಅವೇತೋ ಗಣಕುಲು ನಮ್ಮೊಟ್ಟಿಗೆ ಉಳ್ಳೇರು ಭೂಲೋಕದಂಚಿವರ ದಿಟ್ಟಿ ಪಾಂಡ ಪತ್ತು ಬಾಯಿಡ್ಲ ಓಂ ನಮ ಶಿವಾಯ ಪಂಪಿನಂಚಿತ್ತಿನ ಪಂಚಾಕ್ಷರಿ ಮಂತ್ರನು ಭಕ್ತಿರು ಸುಗುಪ್ಪೆರು ಹಕಲಿನ ತೂರಗನೆ ಉಡಲು ದಿಂಜುಂಡು ಇರ್ಲ ದೇವೆರು ಲೋಕಗು ಇಂಚ ಪೇರ್ದ ಬಲ್ಪುನು ಕೊರ್ದು ತಂಪು ಮಲ್ಪೆರ ಹಂಚೆನೆ ನಮ್ಮ ಭಕ್ತರಿಗೆ ನಮ ನಮನ ಶಿವ ಪಾರ್ವತಿ ಪಂಡಿತ ತಂಪೆರು ಪಾರ್ವತಿ
1: ಸ್ವಾಮಿ
0: ಈತ ಪಾತೆರೊಂದುಲ್ಲ ಆಂಡ ನಿನ್ನ ಮೋನೆದ ಭಾವನೆ ಬದಲಾತುಂಡು ಏಪಲದಲ್ಲ ಕೈ ನಿಜ್ಜ ಮೋನೆನೆ ಮನಸ್ಸದ ಕನ್ನಡಿಗೆ ಅಪಗಾಂಡ ನಿನ್ನ ಮನಸ್ಸದ ಬೇನೆದಾದ ಕನ್ವನಾ.

ಹಿಂಡುತ ದುಡಿಸಿಕೊಳ್ಳುತ್ತವ ಮಾನಿಸುವುದು ಜೀವ ಗಿಂಡುತ ದುಡಿಸಿಕೊಳ್ಳುತ್ತವ ಮಾನಿಸುವುದು

ಎಂಚ ಬಂಡ ನಮ್ಮ ಅಂಶಡು ತೀರ್ಥ ಜಾತಿನೇ ಪುಟ್ಟುದು ನಮ್ಮ

0: ಇದುವರೆಗೆ ಬಬ್ಬುಸ್ವಾಮಿ ಮಹಿಮೆ ಈ ತುಳು ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಮೋಕಿದ ಶ್ರೋತೃಲೆ, ಈ ವಾರದ ತುಳು ಚಾವಡಿ ನೇರ ಫೋನಿನ ಕಾರ್ಯಕ್ರಮದ ತುಳುನಾಡದ ಬೆನ್ನಿದ ಬದುಕ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಕ್ಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4204 ತಪ್ಪಂದಿಕೇನ್ಲಿ ಒಂದೇ ಗುರುವಾರ ಕಾಂಡೆ 10:00 to 11:00 ಮುಟ್ಟ ಏನೊಂದು ಪುಲಿ ರೇಡಿಯೋ ಸಾರಂಗ 107.8 FM. ಒಂದು ರಂಗ ರಂಗದ ಬದುಕ
2: ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು
3: 107.8 FM ರೇಡಿಯೋ ಸಾರಂಗ 107.8 FM ರೇಡಿಯೋ ಸಾರಂಗ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ವಿದಾಯ ಬಣ್ಣಗ ಬಡದಿ ಬಂಡಲ್ ಇಲ್ಲಿ ಇರುವೆ ಬಂಡದ ಅವೇ ಪದ್ಯದ ಮೂಜಿ ಪ್ರಶ್ನೆಗೆ ಅಂಡಲ್ ಅಲೆಗ ನನ್ನ ಬಯಕೆಯ ಎಂಕ್ ಬಳ್ಳಿಯ ಈ ಬಚಂಗಾಯಿ ಕಡ ಪುಡ್ನೆ ಏರಿಯ ತುತ್ತನ ಬೈರಾಸಡೆ ಸೀದಾ ಪೋದಿ ಇಲ್ಲ ಗುವೆಲಗಿಲ್ಲ ಆಗಿದ್ದು ಸುಸೈಡ್ ಮಾಡ್ತಾರೆ ನಿತ್ಯ ಪಂಡ್ಲೇ ನಮ್ಮ ಪಂಪ ದೇವರೆಂಕ್ಲಕ್ಕೆ ಭಂಗ ಕೊರಪೇರು ದೇವರೆಂಕ್ಲಕ್ಕೆ ಭಂಗ ಕೊರಪೇರು ದೇವರೆಂಚ ಭಂಗ ಕೊರಪೇರು ಅದಕ್ಕೋಸ್ಕರ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದು ಐಕೆ ದೇವರ ಬಾಲ್ಯ ಕೊರನೆ ಬಾಲಲೀಲನ್ನು ತೋಜಪಾದ ಅಪ್ಪ ಅಮ್ಮಗೆ ಸಂತೋಷ ಕೊರಲ ಜವನಾಟಿಕೆ ಕೊರನೆ ಬಂದುಲ ಬದುಕು ಕಟ್ಟೋಣ್ಯರ ಬೆಚ್ಚ ನೆತ್ತರು ಜವನಾಟಿಕೆ ಕೊರನೆ ಬೆನ್ಲ ಸಂಪಾದನೆ ಮಲ್ಪು ಶೋಕದ ಒಂಜಿ ಇಲ್ಲು ಕಟ್ಟಲ ಇಲ್ಲು ಕಟ್ಟದ ನಿನ್ನ ಅಪ್ಪ ಅಮ್ಮನ ಪೊರಲೋಡೆ ತೂವಣ್ಲ ಆಪುಣು ನಾಂಡ ರವಿ ಕಟಪಾಡಿ ಮಲ್ತ ಲೆಕ್ಕ ವೇದಿಕೆಗೆ ಲೆತ್ತದು ಕುಂತದ ಮಾಲೆ ಪಾಡುನ ಬೇಲೆ ಮಲ್ಪಡತ್ತಂದೆ ಫೇಸ್ಬುಕ್ ದ ಬಿರಾವಡೆ ಬೋದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದು ಬೋದು ಒಡ್ಚಾಂದನ ಕೊಲೆ ಸುಲಿಗೆ ಅಂದು ಬೋದು ಡ್ರಗ್ಸ್ ಗಾಂಜಾ ಅಂದು ಬೋದು ಜೆತ್ತನವಳು ಮಾಲೆ ಪಾಡುನಂಚಿನ ಬೇಲೇನು ವಾ ಇಲ್ಲಲ್ದ ಆಣ್ ಜೋಕುಲಾವಡು ಪೊಣ್ಣು ಜೋಕುಲಾವಡು ಮಲ್ಪೆರಬಲ್ಲಿ ಐತ ಅರ್ಥ ನಮ್ಮ ಸುರು ಕೈಕಿತ್ತದ ಜೋಕ್ಲಿಗೆ ಇಜ್ಜ ಅಂದ್ರೆ ಜವಾಬ್ದಾರಿ ನಂಕ್ ಜವಾಬ್ದಾರಿ ಬರಡು ಐಕ್ ತುಳುನಾಡದ ಮಣ್ಣದ ಆತ ತಾಕತ್ತುಂಡು ಆ ದಾಯ ದೈವಲು ಘಟ್ಟ ಬಡ್ತು ಬಾ ನಿಜವಾದ ಘಟ್ಟ ಬಡ್ತುಜ ತುಳುನಾಡದ ಆರಾಧನೆ ವಾವಾ ಶಕ್ತಿಲು ನಮ್ಮನ್ನು ಕಾತೊಂದುಂಡಿನಿ ತುಳುನಾಡದ ಸಾಮರಸ್ಯ ಒಂಜಿ ವೇಳೆ ತುಳುನಾಡನ ಹಾಳು ಮಲ್ಪೆರೆ ಏರಾಂಡ ಪಿದ ಹಿಡ್ದೋರಿ ಮಂಡ್ಯ ತಿಂದದು ಏರನಾಂಡ ಕಡಪುಡ್ದು ಇಡೆಗೆ ಕುಕ್ಕರ್ ದೊಲೈ ದಿಂಜಾದ ಬತ್ತಂಡಲ ಅಪಾಯ ಅವಂದನ ಜಾಗೆಡ್ ಪುಡಾದು ಅರ್ಧ ಜೀವ ಮಲ್ತದ ಆಸ್ಪತ್ರೆಗೆ ದಕ್ಕೊಂಡು ಸಾಕ್ಷಿ ಬಂಡ್ರೆ ಬೋಡು ಈ ಬಣ್ಪುಣಂಚಿನ ಆತ ತಾಕತ್ತದ ನಾಡು ನಮ್ಮ ಪುಣ್ಯ ಭೂಮಿ ತುಳುನಾಡು ಅದಕ್ಕೋಸ್ಕರ ವಾವ ಶಕ್ತಿಲು ನಮ್ಮನ್ನು ಕಾತೊಂದುಲ್ಲ ಕುಡರಿ ರಾಮನ ಸೃಷ್ಟಿದ ಭೂಮಿ ಶೋಕದ ತುಳುನಾಡು ಒಂಜಿ ಚಪ್ಪಾಲೆಡ್ ಪ್ರೋತ್ಸಾಹ ಕೊಡೋದು.

ಸ್ವಲ್ಪ ತೇಜಸ್ ತುಳು ಅಪ್ಪನ ಮಟ್ಟೆ ಅಂತ ಬೆಚ್ಚೆ ಬೆಗರದ ಪಚ್ಚೆ ಸಿಕ್ಕೆತ ಒತ್ತೊಟ್ಟಿಗೆ ಬದುಕಿದ್ರ ನಮ್ಮ ಇನ್ನು ತುಳು ಭಾಷೆ ಒರಿಯುಡು ತುಳು ಭಾಷೆ ಬುಲಿವುಡು ಪಲ್ಪಿನ ಅಂಗ ಅಂಗದ ನೆಡೆ ನಮ ಉಲ್ಲ ಈ ಪುರ್ತುಡು ಇನ್ನು ಕಟೀಲ್ದ ಚಿತ್ರ ಪುಣ್ಯದ ಜಾಗೆಡೆ ಆಟಿದ ಕೂಟ ಅದ್ರ ವಿಶೇಷವಾದ ತೇವು ತೊಜಕ್ಕೆ ಕೇನೆ ಕಿರಿಂಗಿ ಪಲ್ಪಿನ ಅದ್ಭುತವಾದ ಕಲ್ಪನೆ ಸಾಯಿನಾಥ್ ಚಿತ್ರಣ ಪಗ್ಗು ಬೇಷ ಕಾರ್ತಿಲು ಆಟಿ ಸೋನ ಕನ್ಯಾ ಬೊಂತೆಲು ಜಾರ್ದೆ ಪೆರಾರ್ದೆ ಪುಯಿಂತೆಲು ಮಾಯಿ ಸುಗ್ಗಿ ಒಂದು ಆಟ ನಮ್ಮ ತಿಂಗಳ ಪದ್ರಾರು ತಿಂಗಳು ಪದ್ರಾರು ತಿಂಗಳು ನಾಲ್ನೇ ತಿಂಗಳೆ ಪಗ್ಗು ಬೇಷ ಕಾರ್ತಿಲ್ ಆಟಿ ಒಂದು ನಾಲ್ನೇ ತಿಂಗಳೇ ನಮ್ಮ ತುಳುನಾಡದ ಈ ಆಟಿದ ತಿಂಗಳು ಆಟಿ ಆಟಿದ ಅಮಾಸೆ ಸೋನದ ಸಂಕ್ರಾಂತಿ ಬೊಂತೆಲ್ದ ಕೊಡಿ ಪರ್ಬ ಒಂದು ನಮ್ಮ ತುಳುವರ್ನ ಮೂಲ ಪರ್ಬಗೆ ಆಟಿದ ಅಮಾಸೆ ಸೋನದ ಸಂಕ್ರಾಂತಿ ಬೊಂತೆಲ್ದ ಕೊಡಿ ಪರ್ಬ ಈ ಮೂಲ ನಮ್ಮ ಮೂಜಿ ಪರ್ಬನೇನು ಪತ್ತೊಂದು ನಮ್ಮ ತುಳುನಾಡು ಬದುಕಿದ್ರೆ ಇಂಚಿತ್ರ ಪೊರ್ತುಡು ಆಟಿಂದು ಪನ್ನಗ ಒಂಜಿ ಆಟಿದೇರುಳು ಪಂದೊಂಜಿ ಲೇಸುಂಡು ಆಟಿದೇರು ದಾದ ಅಂದ್ಕೆಂಡ ಈ ಮೂಲತ್ತಿನ ರೋಗ ರುಜಿನ ಇತ್ತಿನ ದಾದ ದೂರ ಮಲ್ಪ ಹಾಗೆ ಪ್ರಧಾನವಾದಿ ಏರ್ ಬರ್ಪಿರಂದು ಕೇಂಡ ಆಟಿ ಕಳಂಜಿ ಬರ್ಪಿ ಒಂಜಿ ಕೈಟು ತತ್ರ ಪತ್ತೊನ್ವೆ ಕೆಂಚಿ ಮೀಸೆಪ್ಪುಂಡು ಕೇಸರಿ ಗಡ್ಡ ಉಂಡು ಒಂಜಾತು ಸುತ್ತ ಇತ್ತನು ಪದೊಂದು ಕಡಂಜೆ ಕಡಂಜೇನಾ ಕಡಂಜೆ ಕಡಂಜೆ ಕಡಂಜೇನಾ ಪನೊಂದು ಇಡ ಬರ್ಪೆ ಬತ್ತಿನ ಪೊರ್ತುಡು ಆಯ್ ಕೇನ ತಿಂದಂದ ಪಂಜಿಮೂರ ಒಂಡೆ ಕೆರಂಗಿ ತಿಂದಂದ ಕೇನ ತಿಂದಂದ ಪಂಜಿಮೂರ ಒಂಡೆ ನನ್ನ ತೇವುದ ರೆಚ್ಚದ ಕಂಡೆ ತಿಂದಂದ ಪಂಜಿ ದೊಂಡ ಮೂರ ಒಂಡೆ ಪಟ್ಟಿನ ಆ ಪಾರ್ದೊಂಡು ಬಾರಿ ಪೊರ್ಲು ಈ ಆಟಿಕಳಿಂದ ದಯ ಬರ್ಪೆಂದು ಕೇಂಡ ಆಯ್ ಬಾರಿ ಮಲ್ಲ ಮರ್ದುಮಾಯದೆ ಸಾಧಾರಣ ದಯತ್ತೆ ದೈವ ಸ್ವರೂಪನೇ ದೈವ ಸಂಭೂತಾಯ ಆಯ ಈಡೆ ಬತ್ತದು ಮುಲ್ಪ ದಾದ ಮಲ್ಪೆಂದು ಕೇಂಡ ಮುಲ್ಪ ಆಯನ ಸುತ್ತ ಎತ್ತೋಡು ಬತ್ತದು ಆಯನ ಪಾರ್ದೊಂಡು ಪಳೆದು ಕಡೇಕ ದಾದ ಪನ್ಪೆಂದು ಕೇಂಡ ಒಂಜಿ ವೇಳೆ ನರಮನೆಯನ್ನ ಕುತ್ತತ್ತಂಡ ಓನಿಡೆ ಪೋವಾಡು ನಾಯಿದ ಕುತ್ತತ್ತಂಡ ಬೊನ್ನೆಡೆ ಪವಡು ಪುಚ್ಚದ ಕುತ್ತತ್ತಂಡ ಪಿರ್ಪುಡೆ ಪವಡು ಆರಿತ್ತಂಡ ಬೀರಿತ್ತಂಡ ಮುಡೆಯೇ ಪವಡು ಎಂದು ಪಡೆದು ಬಾರಿ ಪೊಲ್ಲುಡು ಅವೇನು ದಯಪಂಡ ಆ ಆಟಿ ದೇರೊಂದು ಪೋಪೆ ಆಯ್ ಕಡೆಕ್ಕೆ ದಾದ ಪನ್ಪೆ ಪಂಡ ಎಂಕ ಪೋಯಿನ ವರ್ಷದ ಸಾಂತನಿ ಕೊರ್ಲೆ ಈ ವರ್ಷದ ಪೆಲತನಿ ಕೊರ್ಲೆ ಮಜ್ಜಿ ಐದು ಪಕ್ಕ ಮಂಜಲ್ ಐದು ಪಕ್ಕ ಅರಿ ಬಾರ ತಾರೇನು ಕೊರ್ಲೆ ಪಂದೇನು ಪತ್ತೊಂದೇ ಪೋಪೆ ಒಂದು ಏತು ಸೋಕುದ ಕಲ್ಪನೆ ತುಳೆ ಒಂದು ನಮ್ಮ ತುಳುವೇರು ಒಂದು ನಮ್ಮ ತುಳುನಾಡದ ತುಳುವೇರು ತುಳುನಾಡದ ತುಳುವೇರು ಎಂಚಂದ ಕೇಂಡ ತುಳುನಾಡದ ತುಳುವೇರು ನಮ್ಮ ಮಂಡೆನ ತೋದು ಎನ್ನದಾನ ಮಲ್ದಿನಕುಲ್ಗೆ ಬಂಜಿನ ತೋದು ಅನ್ನದಾನ ಮಲ್ದಿನಕುಲ್ಗೆ ಮೇಯಿಂದು ಕುಂಟುದಾನ ಮಲ್ದಿನಕುಲ ಇಂಚಿತ್ತಿನ ಎಂದೆತ್ತ ಜನಮಂದದ ನಡುಟು ನಮ್ಮ ಉಲ್ಲಂದಂಡ ಮುಲ್ ಒಂಜಾತು ಪ್ರಾಣಿಲು ಪ್ರಾಣಿ ಪಣ್ಣು ಮುರ್ಗೋಲು ಅಂತೆ ಒಂಜಾತು ನಮ್ಮ ಪಕ್ಕಿಲು ಪರಣಿ ಪಕ್ಕಿ ಪರಣಿಲು ಇಲ್ಲ ಈ ಪಕ್ಕಿ ಪರಣಿಲು ದಾದ ಮಲ್ಪಂದು ಕೇಂಡ ಒಂಜಿ ಸರ್ತಿ ಪಕ್ಕಿ ಪರಣಿಲು ಪೂರ ಒಟ್ಟಾದ ದೇವರೋ ದೇವರ ಕೈತಾರೆ ಪೋಯರಿಗೆ ದೇವರ ಕೈತಾರೆ ಹೋದು ದೇವರ ಎಂಕ್ಲಿಗೆ ಈ ಲೋಕಡು ಎಂಕ್ಲಿಗೆ ಏರ್ಲು ಒಂಜಿ ನುಪ್ಪು ಕೊರ್ಪಿನ ಕುಲು ಕಕ್ಕೆ ಒಂಜಿ ನುಪ್ಪು ಪಾಡ್ನ ಒಂಜಿ ಪುಂಡಿ ನುಪ್ಪು ಪಾಡ್ನಗಲ್ಲ ನಮ್ಮ ದುಮ್ಮು ಪಿರ ತುಪ್ಪ ಸೈತ್ಯರಾಣಿ ಮಾತ್ರ ಕಕ್ಕೆ ದಯವರ್ ಪೂಜಪ್ಪ ದಯವರ್ ಪೂಜಪ್ಪ ಅಂತ ಕಾತೊಂದು ನಮ್ಮ ಆಂಡ ಈ ಪಕ್ಕಿಲು ಪೂರ ದೇವರಕ್ಕೆ ಹೋಗ್ಬೋದು ಒಂಜಿ ರೀತಿದ ವಿಜ್ಞಾಪನೆ ಬರ್ತಾರೆ ದೇವರ ಎಂಗ್ಲಿಗೆ ಮಾತೆರ ಲಕ್ಕನೆ ಬದುಕಿನ ಅವಕಾಶ ಮಲ್ತುಕೊರ್ಲೆ ಆತ ಪೊರ್ತಾನಾಗ ದೇವಿಯರ ದಾದ ಮಲ್ತಿರೋದ್ಗೆಂಡ ಮಾತೆರಲ್ಲ ಮೂಲತ್ತಿನ ಮುರ್ಗೋಲೇ ಗಾವಡು ಮೂಲತ್ತಿನ ಪಕ್ಕಿಲೇ ಗಾವಡು ಪರಣಲೇ ಗಾವಡು ಮಾತೆರಲ್ಲ ಬದುಕಿನ ಪೊರ್ಲ ಕಂಠದ ಅವಕಾಶ ಮಲ್ತುಕೊರ್ರೆ ಇಂಚಿತ್ತಿನ ಪೊರ್ತುಡು ನಂದಳಿಕೆ ನಾರಾಯಣ ಶೆಟ್ಟರು ಕೊಡು ಬಾರಿ ಪೊರ್ಲುದ ಸಾಹಿತ್ಯ ಬರುತ್ತೇರು ರಾವು ರಾವು ಪಕ್ಕಿ ಬಂದ ಪೊರ್ಲುದ ಪದತ್ತ ಒಟ್ಟಿಗೆ ನಮ್ಮ ಕುಡವರ ತಗೊಂಡು ಪೋಯ್ ಐದು ಪಕ್ಕ ಒಂದು ಜಾತ ತುಳು ಜನಪದ ಬದುಕು ಪಕ್ಕ ನಮ್ಮ ಆಟಿದ ಬದುಕಿನ ನಮ್ಮೊಟ್ಟಿಗೆ ಪಾತ್ರ ಆಗುತ್ತೆ ಮಲ್ಪ

ಒಂಜಿ ಚಪ್ಪಾಳೆ ಬಾಡ್ಲೆ ಬಂದು ಅದಕ್ಕೋಸ್ಕರ ಇಂಚಿತನ ಪದ್ಯಾವಲು ಪೂರ ಇನಿ ಮಾಯಾ ಒಂದು ಹೋತ ದಬಂಡ ಮ್ಯೂಸಿಕ್ ಸ್ಪೆಲ್ಲಿಂಗ್ ಹೆಚ್ಚಿನಾಗ್ಲೇ ಗೊತ್ತುಂಟು ಪಿ ಯು ಸಿ ದ ಜೋಕ್ಲಿ ಪುಣ್ಮೂಲು ಎಂ ಯು ಎಸ್ ಐ ಸಿ ಎಂ ಬಂಡ ಮೆಲೋಡಿ ಎಂ ದೆಪ್ಪುಲೆ ಮ್ಯೂಸಿಕ್ ಸ್ಪೆಲ್ಲಿಂಗ್ ಹಿಡಿದು ಬೊಕ್ಕ ವರಿಪಣಿ ಯು ಸಿಕ್ ಬಂಡ ಈ ರೋಗಿ ಇಂದೇರ್ ಅಂಚಾದ ಎಲ್ಲಿ ಅಪ್ಪನಾಗ ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ ಅಂದ್ಕೊಂಡು ಶಿಶುರು ವೇತ್ತಿ ಪಶುರು ವೇತ್ತಿ ವೇತಿರ್ಗಾನರ ಸಂಪಣಿ ಜೋಕ್ಲನ ಮನಸ್ಸರಳೊಡ್ದಾಂಡ ಇನಿ ಮೋರ್ ದನ್ 40% ಜೋಕ್ಲೆಗ್ ಡಿಪ್ರೆಷನ್ ಕಾಯಿಲೆ ಬರೊಂದುಂಡು ಈ ಮೊಬೈಲ್ ಉಪಯೋಗ ಮಲ್ತದು ಮಲ್ತದು ಮಲ್ತದು ಮಲ್ತದು ಹೈಡದು ಪಿದೈ ಬರ್ರ ಭಂಗ ಒಂದುಂಡು ಅಕ್ಲೆಗೆ ನನ್ನ ಕೌನ್ಸಿಲಿಂಗ್ ಲ ಮಾತ್ರ ಅಗತ್ಯ ಉಂಟು ಬಣ್ಣೊಂದು ಮಾನಸಿಕ ತಜ್ಞ ಕಾರಣದಾನೆ ಅಂದ್ಕೊಂಡ ಪ್ರಕೃತಿ ದೊಟ್ಟಿಗೆ ನಮ್ಮ ಸಂಬಂಧ ದೂರ ದೂರ ದೂರ ದೂರ ಅದಕ್ಕೋಸ್ಕರ ಮಾತ ಜೋಕುಳ್ಳ ಎನ್ನ ವಿನಂತಿ ಬುಕ್ ಫೇಸ್ ಮಲ್ಪುಣ ಪ್ರಾಯಡು ಫೇಸ್ಬುಕ್ ಕೊಡಿ ಇಪ್ಪೊಡ್ಚಿ ಸೆಟಪ್ ಮಲ್ತೊಣ್ಣ ಪ್ರಾಯಡು ಅಪ್ಸೆಟ್ ಆವೋಡ್ಚಿ ಐಕೆ ಎಡ್ಡೆ ಸಾಹಿತ್ಯ ಓಡು ತುಂಬಪುರ ಬಾರಿ ಎಡ್ಡೆ ಸಾಹಿತ್ಯ ಲಕ್ಕ ಅದೊಂದು ಮಲ್ತೊಂತೀರಿ ಇತ್ತೆ ಅಲ್ಲ ಎಡ್ಡೆ ಬುಲ್ಪುಗಳ ಎಡ್ಡೆ ಶಬ್ದ ಇದೇ ಅಕಲ್ ಬಣ್ಣ ಇಂಜಿನ ಶಬ್ದ ಸ್ಪರ್ಶ ರೂಪ ರಸಗಂಧ ಬಾಲ್ಯಾಡ ಎಡ್ಡೆ ಶಬ್ದ ಕೇನೋಡಿಗೆ ಎಡ್ಡೆ ಶಬ್ದ ಕೇಣ ಜೋಕ್ಳು ಬಾರಿ ಹುಷಾರಪ್ಪ ಬರೀ ಏಪಲ್ಲ ಯೂಟ್ಯೂಬ್ ಎಡೆಡ್ಡೆ ಪದ್ಯ ಕೇಣ ಒಂದಿನ ತೋಟಕ್ಕೆ ಹೋಗಿ ತೋಟಕ್ಕೆ ಹೋದು ಅಪ್ಪೆ ಬಂತಿವರ್ ತೊಂತೀರಿ ಅಪ್ಪೆ ಬಂತಿವರ್ ತೊಂದು ಇಪ್ಪಣಾಗ ತೋಟಕ್ಕೆ ಹೋದು ಎಂಜಿನ ಗೊಬ್ಬೊಂದಿತ್ತೆ ಅಲ್ಲಿ ಪಡೆದು ಬತ್ತಿ ಅಮ್ಮ ಅಮ್ಮ ಅಮ್ಮ ಅಮ್ಮ ಒಂದು ಹೆಂಚಿನ ಒಂದು ಹೆಂಚಿನ ಬಣ್ಣಾಗ ಅಮ್ಮನ ಹಿರಿಯರ ಶುರು ಮಾಡ್ತಾರೆ ಭಾಷೆ ಕೆಟ್ಟನೆ ಅಯ್ಯ ಅವಳೆ ರಟ್ಟವಣೆ ಎತ್ತ ಭಾಷೆ ಜನ ಅಯ್ಯ ಇಡೇ ಮುಟ್ಟ ತುಂಬೊಂದು ಬತ್ತಿನ ಹೆಂಚಿನಕ್ಕೆ ಅವತ್ತೆ ಕಿರ್ಮಣದೂಲ ನಿಕ್ಕು ಹೆಂಚಿನ ಅಮ್ಮ ಅವು ಕಂಬಳಿ ಗುರಿ ಅಂದ್ರೆ ಅಮ್ಮ ಕಂಬಳಿ ಬರಿ ಬಂಡೆ ಭಾರೀ ಶೋಕಡೊಂಜಿ

0: ಐಕ್ಯ ಬಣ್ಣೆ ಕಲೆ ಮನಸ್ಸನ್ನು ಅರಳಿಸಬೇಕೇ ಹೊರತು ಮನಸ್ಸನ್ನು ಕೆರಳಿಸಬಾರದು. ಇಂಚಿಪ ಸುಮಾರು ಸಮಯದ ಈ ಆಟದ ಕೂಟದ ಒತ್ತಿಗೆ ನನತ ಜೋಕ್ಲೆ ಗೊಂಚೂರು ಪನೋಡತ್ತ ನಮ್ಮ ಇಂಚಿಪ ಒಂದು 22 ಯುವತಿಯರ ಆತ್ಮಹತ್ಯೆ ಅಂತ ಬರ್ತಾನೆ ಪೇಪರ್. ಕಾರಣ ತಾನೆ ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡ್ತೇನೆಂಬ ಕಾರಣಕ್ಕಾಗಿ ಇತೆ ಕೋಡೆಮೊರ ನೀಡಿ ಅವನು ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡ್ತೇನೆಂಬ ಕಾರಣಕ್ಕಾಗಿ ಯುವತಿಯರ ಆತ್ಮಹತ್ಯೆ. ನಮ್ಮ ದಾನೆ ಬರ್ತಾವಂತೆ ಮಲ್ಲಕ್ಕಿಲ್ಲ ಪ್ರೈಮರಿ ಶಾಲೆ ಜೋಕ್ಲಿಪ್ಪುನಾಗ ಜಗಳು ಕುಳ್ಳದು ಓದು ಸಿಟ್ಟು ಕುಳ್ಳದು ಓದು ಅವಳು ಕುಳ್ಳದು ಓದು ಬಂಡ ಹೈಸ್ಕೂಲ್ ಗಾಪಣ್ಣೆ ಗ್ರೂಪ್ ಕ್ರಿಯೇಷನ್ ಅಂಡ್ರೆ ನಮ್ಮ ವಾಟ್ಸ್ಆ್ಯಪ್ ಆಯ್ಕೆ ನೋಟ್ಸ್ ಬರೆಯರ ಶುರು ಅಂಡ್ ಆತನಾಗ ಇಲ್ಲಲ್ದಕ್ಕೆಲ್ಲ ಪಂಡೀರಿ ಚಿಲ್ಕ ಫಾಡ್ದು ಓದ್ ಮಗ ಚಿಲ್ಕ ಫಾಡ್ದು ಓದ್ ಮಗ ಚಿಲ್ಕ ಫಾಡ್ದು ಓದ್ ಮಗ ದಾಯಿ ಚಿಲ್ಕ ಫಾಡ್ದು ಓದ್ ಮಗ ನಿಕ್ಕಲ ಡಿಸ್ಟರ್ಬ್ ಆಯ್ರೆ ಬಲ್ಲಿ ಮಗ ಎನ್ನ ದಾರವಾಯಿ ಮುಳು ತಪ್ಪರ ಬಳ್ಳಿ ಮಲ್ಲಿ. ಒಂದು ನನ್ನನ್ನು ಹೆತ್ತ ತಂದೆ ತಾಯಿ ಒಂಜಿ ಏನನ್ನು ಪೆದ್ದ ನಂಚಿನ ಅಪ್ಪೆ ಅಮ್ಮೆ ಒಂಜಿ ಏನನ್ನು ಸಾಕು ನಂಚಿನ ಈ ಭೂಮಿ ತಾಯಿ ಒಂಜಿ ಎಂಕ್ ಜನ್ಮ ಕೊಡ್ಮ ಎನ್ನ ಧರ್ಮ ಈ ಮೂಜಕ್ಲ ಯಾನ ಏಪಲ ದ್ರೋಹ ಮಲ್ಪೂಜಿ ಪಂಡದು ಕರೆಕ್ಟ್ ಕರೆಕ್ಟ್ ಕಟೀಲ್ ತಪ್ಪೆನ ಮನಸ್ಸುಡು ನಂಬುಡಂಚಿನ ಜೋಕುಲು ಚಿಲ್ಕ ಪಾಡ್ಯ ಓದ್ಯ ಎಡ್ಡೆ ಮಾರ್ಕ್ ದೆತ್ತ ಅಪ್ಪೆ ಅಮ್ಮೆ ತರೆ ದೇರ್ತ ನಡಪಲ ಕಮಲಕ ಅಂಡ ಬೇಜವಾಬ್ದಾರಿ ಜೋಕುಲುಲ್ಲತ್ತ ಎನ್ನ ಸೌಂದರ್ಯನೇ ಸರ್ವಸ್ವ ಮೋನೆಗೆ ತೆಲಿರಾಟ ಮುಜಿ ತಿಂಗಳು ಬಿದೈವರ್ರ ಪೂಜಿ ಬಂಡ್ಪುಣ ಸಾಮಾನ್ಯ ಜ್ಞಾನ ಅಜ್ಜಂದೆ ಎನ್ನ ಫೇಸ್ಬುಕ್ ಏರೋವರಿ ಲೈಕ್ ಮಲ್ತೆ ಎಂದು ಬಂಡದು ಪುಗಾರಿಯ ಬಂಡದು ಅಪ್ಪನ ಪ್ರೀತಿ ಅಮ್ಮರ್ನ ಪ್ರೀತಿ ಒಂಜಿ ವಿದ್ಯಾಸಂಸ್ಥೆದ ಪ್ರೀತಿ ನಮ್ಮ ಧರ್ಮದ ಪ್ರೀತಿನ ಪೂರ ಬಿಡ್ದು ಫೋಟೋನು ಅಪ್ಲೋಡ್ ಮಾಡ ನಮ್ಮ ಇಲ್ಲದ ಫೋಟೋ ಏರ್ನ ಇಲ್ಲಡೆ ಮೊಬೈಲ್ಗೆ ಬೋಂಡು ಅಯ್ಯ ಪಂಡೆ ಈತ ಲಕ್ಷ ದೀಲ ಇಜ್ಜಿನ ಎನ್ನೊಟ್ಟಿಗೆ ಬಲ ಇಜ್ಜಿನ ಅಪ್ಲೋಡ್ ಮಲ್ಕು ಅಂತ ಬಣ್ಣಗ ನಮ್ಮ ಇಲ್ಲಲ್ದ ಗಿಣಿತ ಲೆಕ್ಕ ಸಾಂಕಣಂಚಿನ ಜೋಕುಲು ವಿಷ ಬರದು ಸೈತೊಂದುಲ್ಲ ಗುವೇಲುಗಲಾಗಿದ್ದು ಸೈತೊಂದುಲ್ಲ ರೈಲ್ ದಾಡಿಕೆ ತರೆಗೊರೊಂದುಲ್ಲ ಬಲ್ಲದೆ ತೊಂದು ಸೈತೊಂದುಲ್ಲ ಜೋಕ್ಲೆಗಿಂದ ಇಪ್ಪಡ ಬಂಡದ ಅಪ್ಪೆಮ್ಮೆ ಮಲ್ತದಿನ ಕಾಸಡು ಜೋಕ್ಲನ ಪಿಂಡ ಬುಡುಪುಣಂಚಿನ ಅವಸ್ಥೆನ ಅಪ್ಪೆಮ್ಮಗೆ ಕೊಣದು ಕೊರೊಂದುಲ್ಲ ಅಂದಾಂಡ ನನಲ ನಂಕ ತಂತ್ರಜ್ಞಾನದ ಬಗ್ಗೆ ಬುದ್ಧಿ ಬರ್ತಿದ್ದಾಂಡ ಏಪ ಬುದ್ಧಿ ಬರ್ಬಿ ಬಂಡಿ ಐಕ್ಯಬೋಡಿನ ಜವಾಬ್ದಾರಿ. ಒಂದು ನನ್ನನ್ನು ಹೆತ್ತ ತಂದೆ ತಾಯಿ ಮತ್ತೊಂದು ನನ್ನನ್ನು ಹೊತ್ತ ಭಾರತ ಮಾತೆ ಮತ್ತೊಂದು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ ಈ ಮೂಜಕ್ಲಯ ಎಪ್ಪಲ ಅನ್ಯಾಯ ಮಲ್ಪುಜಿಂದು ಆಟಿ ಕೂಟದ ಈ ದಿನ ತಾನಿ ಆ ಕಟೀಲ್ ದಪ್ಪನ ಸಾಕ್ಷಿಯಾದ ಫಿಕ್ಸ್ ಮಲ್ಕೊಂಡು ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಎತ್ತು ಜೀವಲು ಪ್ರೀತಿ ಮಲ್ಪಡ್ಚಿಂದ ಫಂಡ್ ಪೂಜಿ ಪಂಡಗಿಲ್ಲದಕ್ಕೆ ಬೇಜಾರ ಯಾ ನೀನಿ ಪ್ರಪೋಸ್ ಮಾಡ್ತೀನಿ ಅತ್ತೆ ಎಂ ಬಿ ಎ ಇನ್ ಎಸ್ ಐ ಯೋಡ ಪ್ರೀತಿ ಮಲ್ ಎಂಕಲ ಮಲ್ತನ ಪ್ರೀತಿ ರಡ್ಡು ಸಮುದಾಯದ ಕಲ್ ಹಾಕೊಂಡಿರಬಲ್ಲ ಅಪ್ಪಮ್ಮೆ ಕಣ ನೀರು ಪಾಡ್ರಬಲ್ಲ ಒಂದು ವೇಳೆ ಪ್ರೀತಿ ಮಧ್ಯ ಬೊಳಿಂದಲ್ಲ ಸಯ್ಯರ ಬೋಯರ್ಲವಲ್ಲಿ ಕೆರಿಯರ ಬೋಯರ್ಲವಲ್ಲಿ ನಿನ್ನ ಎದುರು ತಾಕತ್ತಡು ಬದುಕದು ತೋಚಪೇ ಬಣ್ಣ ಮಾತ್ರ ಪ್ರೀತಿ ಮಲ್ ಬರವು ದಯಬಂಡ ಪೇಪರ್ ಬರ್ಕೊಂಡಿ ಅವ ಬಂದ 25 ಸರ್ತಿ ಕುತ್ತಿದ ಇವ ಬಂದ 35 ಸರ್ತಿ ಕುತ್ತಿದ ಕುತ್ತಿಯರ ಪ್ರೀತಿ ಮಲ್ಬೋಡ ಶಾಮಿಯಾಣದ ಅಂಗಡಿಗೆ ಸೇರುಳೆತ್ತ ಕಂಬ ಕುತ್ತಿಯರ ದಿಕ್ಕಿಡ ಮರಳಿಡಬಹುದು ಬರೀ ಬಫೆ ಕುಂಟದ ಉಪ್ಪಾಡು ಬಳಸಿ ಪಣ್ಣು ಲಿಂಚ ಬತ್ತ ಉಪ್ಪಾಡು ಬಳಸದ ಬಂಡೆಗೆ ಪ್ರಿಯೇ ನಾನು ಪ್ರೀತಿಸ್ತೇನೆ ಅಲ್ ಬಂಡಲ್ಲ ನನ್ನೆಲ್ಲ ಪದ್ಯನ್ಮ ಐಟಮ್ ಉಂಟು ಸಾಯಿನಾಥ್ ಶೆಟ್ರ ಆತ್ಮ ಅಲ್ಪ ದೀತಿ ಬರೀ ಉಪ್ಪಾಡು ಬಳಸನಗ ನಿಕ್ಕೆ ನಮಿತ್ತು ಪ್ರೀತಿ ಹೆಂಚ ಬರ್ತ ಆ ಪಂಡೆ ಓ ಪ್ರಿಯೆ ಆ ನಿನ್ನ ನೀಲವಾದಂತ ಜಡೆ ಆ ನಿನ್ನದಂತ ಪಂಕ್ತಿ ನನ್ನ ಮನಸ್ಸನ್ನ ಸೂರೆಗೊಂಡಿದೆ ಹಾಗಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಕೂಡ್ಲೇ ಅಲ್ಲಿ ಓಕೆ ಬಂಡೆ ಐಕೆ ಅನ್ಬಣಿ ಕೊಂಡು ಬಾರಿ ಜಾಗ್ರತೆ ರಪ್ಪ ಅವು ಬಂಡಲು ಬಟ್ಟಲ್ ತಿರ್ತದಿಯಲು ತೋಪಂದ ಸೆಟ್ಲ ಕೂಳಿದ ಸೆಟ್ಲ ಲಕ್ಕದ ಕಾಯ್ತಿದ್ಯಾಳ ಕೊಂದು ನನ್ಗೆ ಬೇಡ ಅದು ಕೊಂದೆ ಮಾತಾಡ್ತದ್ದು ನಿನ್ಗೆ ಪ್ರೀತಿ ಬಂದ ಕಾರಣ ಅದನ್ನು ಕೊಂದು ಕುಂದು ಬಾಳೆನ ಅವತಾರ ತೂದು ಉಪ್ಪಾಡದ ಚೌಂಟು ಬತ್ತೊಂದು ಬಲಿತನೇ ಕಿನ್ನಿಗೊಳ್ಳುತ್ತಿರಿ ಈ ಭ್ರಾಂತಿದ ಬಿರವಡೆ ಬಲಿತದ ದಯ ಮಲ್ತದ ಜೋಕ್ಲು ಹಾಳು ಮಲ್ತ ನೋಡಿ ಆಲೋಚನೆ ಮಲ್ಪಲೆ ದೊಂಬು ಮದ ಮೇಲೆ ಒಂದಿತ್ತು ಗುರು ಹಿರಿಯರಿದ್ದು ನಿಶ್ಚಯಿಸಿರುತ್ತೇವೆ ಡೈವೋರ್ಸ್ ಕಮ್ಮಿ ಇತ್ತು ಫೇಸ್ಬುಕ್ ಫೇಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಬುಕ್ ಮತ್ ಮೇರೆ ಶುರು ಅಂಡತ್ತ ಡೈವರ್ಸ್ ಸಂಖ್ಯೆ ಜಾಸ್ತಿ ಅಂಡ್ರಿ ನಾನಾ ಆಲೋಚನೆ ಮಲ್ಪುಲೆ ನಾನಾ 5 ವರ್ಷ ಪೋಂಡ ಜಾತಕ ತೂದು ಮದ್ಮೆ ಅಪ್ಪಣ ದಿನ ಹೋಗ್ಕೊಂಡು ಕ್ಲಿನಿಕಲ್ ಲ್ಯಾಬೊರೇಟರಿ ಸುರೂಕ್ ಸ್ಕ್ಯಾನಿಂಗ್ ಮಲ್ತದ ಬೊಕ್ಕ ಮತ್ತೆ ನಿಗಂಟ ಅಂದಾತ ತುಲಿ ದಾಯಪಂಡ ಮೋನೆ ಶೋಕುಂಡು ಚಂಕ್ ಫುಡ್ ತಿದ್ದು ಬಂಜಿ ಅಲಕ್ಕ ಬೋತುಂಡು ನೇನು ಕೊಣದು ದಾಯ್ತ ಮಲ್ಪುಣಿ ಮದ್ಮೆ ಅದು ಒಂಜಿ ವಾರದಲ್ಲ ವಾರ ವಾರ ಕೆ ಎಂ ಸಿಗ್ಲ ಏ ಜಗ್ಲ ಪತೊಂಬರ್ಪುಣ ಪರಿಸ್ಥಿತಿ ಬರ್ತಿನ ದಾಯ ಮದ್ಮೆ ಅಪುಣಿ ನನ್ನ ಡಾಕ್ಟರ್ ಇತ್ತದು ಮದ್ಮೆ ನಿಗಂಟ ಅಪುಣ ದಿನ ಬರ್ಪುಣಕ್ಕ ದುಂಬು ಈ ಆಟಿ ಕೂಟದ ತೆನಸ ರೆಂಚಿನ ಪುರ ಉಂಡ ಐ ನಮ್ಮ ತಿನ್ಪುಣಂಚಿನ ಒಂಜಿ ಅಭ್ಯಾಸ ಮಾಡ್ತೋ ಐಕ್ಯಡ್ಡೆ ಕಲೆಗಲ್ ಕೂಡ ನಮ್ಮ ಉಳ್ಕೊಂಡು ನಮ್ಮ ತುಳುನಾಡದ ಕಲೆ ತಾಕತ್ತದ ಕಲೆ ಹೊಂಟೇನಿ ನಮ್ಮ ಹೀರೋ ಯಾರು ಅಂತ ಕೇಂದ ನಮ್ಮ ಕೆಲವು ಸ್ಟಡಿ ರೂಮ್ ಕೂಡ ಫೋಟೋ ದೀತ ಅಕ್ಲು ಹೀರೋ ನಕ್ಲಿ ಸಿನಿಮಾದ ಹೀರೋ ನಕ್ಲಿ ಗೌರವ ಮಲ್ಪೋಣ ಅಕ್ಲು ಬಂಗಮತ್ತೆ ಅಂಡ ತುಳುನಾಡದ ದೈವ ದೇವರನ್ನ ಸೇವೆ ಮಲ್ಪುಣಕ್ಲಿ ಅಕ್ಲು ಪಣಪುಣಂಚಿನ ಸಂದಿಪಾರ್ಧನನ್ನು ಬರೆದಿಂಡ 15,000 ಲೈನ್ ಅವ್ಗೆ 15,000 ಲೈನ್ ಅನ್ನು ಸಂದಿಪಾರ್ಧನನ್ನು ಬಾಯಿಡದು ಬಾಯಿ ಪಂಡದು ಆ ಒಲಿ ಮಡಲಡು ಆತು ಶೋಕಡೆ ಐನು ಸಿರಿನು ಪುರ ಮಲ್ತದು ಅಣಿ ಕಟ್ಟದು ದೈವ ದೇವರನ್ನ ನರ್ತಕೆರ್ನ ಸೇವೆ ಮಲ್ಪುಣ ತುಳುನಾಡದ ಪ್ರತಿಯೊಬ್ಬ ದೈವ ದೇವರ ನರ್ತಕೆರ್ಲ ತುಳುನಾಡದ ಮಟ್ಟಕ್ಕೆ ಹೀರೋ ನಕ್ಲದ ನಮ್ಮ ಜೋಕ್ಲೆ ಗೊತ್ತಿಪ್ಪೋಡಿ ಕೇವಲ ಸಿನಿಮಾದಕ್ಕೆ ಮಾತ್ರ ಹೀರೋ ನಕ್ಲತ್ತು ಯಕ್ಷಗಾನ ಎರಡು ಮಧ್ಯ ಅಂದ್ವಕ್ಕ ದೇವಿ ಮಾತ್ಮೆ ಯಕ್ಷಗಾನ ದೂಲೇ ನಮ್ಮ ಕ್ಷೇತ್ರದ ಮೇಲಡದು ಏತು ಹೋಗ್ಕೊಂಡು ತಾಕತ್ತದ ಕಲ್ಲ ಸಿನಿಮಾ ಅಂದ್ರೆ ಡ್ಯೂಪ್ ಉಂಡು ಬರಿಯಾರವ್ರಿ ಲಾಯ್ಪೇರವ್ರಿ ಟೊಮೆಟೋದ ಗಾಡಿ ನೂಕಿಯರವ್ರಿ ಹೆಚ್ಚ ಟೊಮೆಟೋದ ಗಾಡಿ ಡೇ ಬೂರ್ನೆ ಸಿನಿಮಾದ ಆಪಲ್ ತೆಕ್ಕ ಬೂರ್ನ ಬೇನ ಐಕೋರಿ ನಾನು ತುಗ ಸಿನಿಮಾ ನೆಟ್ಟೋರ ಯಕ್ಷಗಾನ ಡ್ಯೂಪ್ ಪಾಡು ಬರಿಯರ ಚಂಡ ಬಂಡಿ ಪೋಯರ ರಡ್ಡು ಚಂಡ ಮುಂಡೆ ಆಕೋಣಿಯರ ರಡ್ಡು ಚಂಡ ಮುಂಡೆ ಸೇಂಕಿಯರ ರಡ್ಡು ಉಂಡ ತಾಕತ್ತದ ಕಲೆ ನಮ್ಮ ತುಳುನಾಡದ ಕಲೆ ಐಕೆ ನಮ್ಮ ಪೂರ ಜೋಕಲ್ಲ ಅಂಚಿನ ತಾಕತ್ತದ ಕಲೆ ಮಲ್ಪಡತ್ತೆ ಫಸ್ಟ್ ನೀವು ರೋಗ ಅಡ್ಮಿಟ್ ಆಪಣಂಚಿನ ಕಲೆ ನಂಕ ಬಡ್ಚಿ ಇಂದ ಪೂರ ಆಟ ನೋಡ್ಕೊಂಡು ಕಲ್ತು ನೋಡು ಐಕೆ ಈ ಕ್ಷೇತ್ರ ಬೈದಾನಮ್ಮ ಐಕೆ ಬಂಡ್ಬಣಿ ನಮ್ಮ ದೇವಿ ಮಾತ್ಮೆ ಮಸ್ತ್ ದೂದು ಬರ್ಪ ದೇವಿ ಮಾತ್ಮೆ ಇಪ್ಪಣಂಜಿನ ಬೊಲ್ಪು ಮುಟ್ಟ ರಕ್ಕ ಸೇರಿ ಬರ್ತದ ಜಗನ್ಮಾತಡ ಕೇಣೆಂಚಿನ ಎಂಕು ಒಲಿಯೋಡು ಎಂಕು ಒಲಿಯೋಡು ಎಂಕು ಒಲಿಯೋಡು ಏರೆಗಲ ಒಲಿ ಅಂದ್ರೆ ಪೂರ ಬಲಿ ಕೊರ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಕಟೀಲ್ ದಪ್ಪೆ ಉಳ್ಳಾಲ್ತಿಂದ ನಮ್ಮ ಮೂಲ ಕೈ ಮುಗಿಪುಣಿ ಆತೆಡ್ಡೆ ದೇವಿ ಮಾತ್ನ ತೂದು ಬರ್ಪುಣಿ ಬತ್ತದ ಇನ್ಸ್ಟಾಗ್ರಾಮ್ ಗ ಫೇಸ್ಬುಕ್ ಗ ಫಾಡ್ನ ಫೋಟೋಕ್ಕು ಏರಾವರಿ ಲೈಕ್ ಗೊರಿಯೇ ಏರಾವರಿ ಪುಗಾರಿಯೇ ಬಂಡದ ಸುರುಗಾಯಕ ಒಲಿಪುಣಿ ಅಪ್ಪೆ ಅಮ್ಮನ ಬಿಡದು ಬಲಿಪುಣಿ 35 ಫೀಸ್ ಆದ ಫ್ರಿಜ್ ಹಿಡುಗುಲೋ ಇತ್ತೆ ಫ್ರಿಜ್ ಹಿಡಿದು ಕುಕ್ಕರ್ ನಮ್ಮಡ ದುರ್ಗಾ ಶಕ್ತಿ ಜಾಗೃತಿ ಆಯ್ತಿಂದ ಅಂಡ ನಮ್ಮಡ ರಾಕ್ಷಸಿ ಪ್ರವೃತ್ತಿ ಕೈತಡೆ ಬಂದಾಗ ದಾನೇ ಪ್ರಯೋಜನ ಏರ್ನ ಕಾಲ ನೆಟ್ಟು ಉಳ್ಳ ನಮ್ಮ ಐಕೆ ತುಳುನಾಡದ ಕಲೆ ಬಂಡ ಭಾರಿ ಎಡ್ಡೆ ಕಲೆ
1: ಈತನೇಟ ಇಂಚಿಪ್ಪ ಕಟೀಲು ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮುಲ್ಪ ನಡತಿನ ಬರವುದ ಬಂಡ ಸಾಲೆಡು ಆಟಿದ ನೆಂಪು ಈ ಲೇಸಿಡ್ ಕಲ್ಲಡ್ಕ ವಿಠಲ್ ನಾಯಕ್ ಬೊಕ್ಕ ಕೂಟತಕ್ಕಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಉಂದತ ರೆಡ್ಡನೆ ಎಗ್ಗೆ ಕೇಂಡರು ನನ್ನ ದುಂಬುದ ಎಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು ಮೋಕಿದ ಶ್ರೋತೃಲೆ ಈ ವಾರದ ತುಳು ಚಾವಡಿ ನೇರ ಫೋನಿನ ಕಾರ್ಯಕ್ರಮ ತುಳುನಾಡದ ಬೆನ್ನಿದ ಬದುಕ ಈ ವಿಚಾರದ ಬಗ್ಗೆ ಪಾತ್ರ ಕತೆ ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಖಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4204 ತಪ್ಪಂದಿಕೇನ್ಲಿ ಒಂದೇ ಗುರುವಾರ ಕಾಂಡೆ 10 11 ಗಂಟೆ ಮುಂತ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕಾ.

ಈತನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಇದ ಶ್ರೋತೃಲೆ, ಈ ವಾರದ ತುಳುಚಾವಡಿ ನೇರ ಫೋನಿನ ಕಾರ್ಯಕ್ರಮ ತುಳುನಾಡದ ಬೆನ್ನಿದ ಬದುಕ. ಈ ವಿಚಾರದ ಬಗ್ಗೆ ಪಾತ್ರ ಕತೆ ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಖಿಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ ರಡ್ ಸೊನ್ನೆ ನಾಲ್ ಒರಂಬ ನಾಲ್ ಒರಂಬ ತಪ್ಪಂದಿಕೆಯಲ್ಲಿ ಒಂದೇ ಗುರುವಾರ ಕಾಂಡೆ 10 ಗಂಟೆ ಹತ್ತೊಂದು ಗಂಟೆ ಮುಟ್ಟ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.
1: ಿಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು
2: 107.8 FM ರೇಡಿಯೋ ಸರಂ 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
4: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಮೋಕಿದ ಶ್ರೋತೃಲ, ಈ ವಾರದ ತುಳುಚಾವಡಿ ನೇರ ಫೋನಿನ್ ಕಾರ್ಯಕ್ರಮ ತುಳುನಾಡದ ಬೆನ್ನಿದ ಬದುಕ. ಈ ವಿಚಾರದ ಬಗ್ಗೆ ಪಾತ್ರ ಕತೆ ನಮ್ಮೊಟ್ಟು ಗುಪ್ಪಿನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಕ್ಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ ರಡ್ ಸೊನ್ನೆ ನಾಲ್ಕು ಒರಂಬ ನಾಲ್ಕು ಒರಂಬ ತಪ್ಪಂದಕೇನ್ಲೆ ಒಂದೇ ಗುರುವಾರ ಕಾಂಡೆ 10 ಗಂಟೆ ಹತ್ತೊಂದು ಗಂಟೆ ಮುಟ್ಟ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.
1: ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು
2: 107.8 FM ರೇಡಿಯೋ ಸರಂ 107.8 FM ರೇಡಿಯೋ ಸರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಕೇಳುಗರೆ, ಇದೀಗ ಆರೋಗ್ಯ ಸಾರಂ ಕಾರ್ಯಕ್ರಮ ಪ್ರಸಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.
1: ನಮಸ್ಕಾರ. ಬಾಯಿಗೆ ಎಣ್ಣೆ ಹಾಕಿ ಮಲಗುವವರು ತುಂಬಾ ಜನ ಇದ್ದಾರೆ. ಆದರೆ ಆಯುರ್ವೇದ ಹೇಳಿದ ಹಾಗೆ ಈ ಮೂರು ಕಡೆ ಎಣ್ಣೆ ಹಾಕಿ ಮಲಗಿದರೆ ನಮ್ಮ ಇಡೀ ಜೀವನವೇ ಬದಲಾಗುತ್ತೆ. ಅದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಯಾಕೆ ಅಂದರೆ ಆಯುರ್ವೇದ ಹೇಳಿದ ಈ ಥರ ಸೂತ್ರಗಳನ್ನು ನಾವು ಸರಿಯಾಗಿ ಫಾಲೋ ಮಾಡಿದರೆ ನಮಗೆ ರೋಗವೇ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಔಷಧಕ್ಕೋ ಇನ್ಯಾವುದಕ್ಕೋ ಅಲಿಯೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಇವುಗಳನ್ನು ಫಾಲೋ ಮಾಡಬೇಕು. ಇವುಗಳನ್ನು ಫಾಲೋ ಮಾಡ್ತಾ, ಇನ್ನೊಬ್ಬರ ಜೊತೆಗೆ ಅದನ್ನು ಹಂಚಿಕೊಳ್ತಾ, ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ನಾವು ನಮ್ಮ ಸಮಯವನ್ನು ಕಳೀಬೇಕು. ಆವಾಗ ನಮ್ಮಲ್ಲಿ ಪಾಸಿಟಿವಿಟಿ ಡೆವಲಪ್ ಆಗುತ್ತೆ, ಜೊತೆಗೆ ನಮ್ಮ ಆರೋಗ್ಯವು ಕೂಡ ನಿಧಾನವಾಗಿ ವೃದ್ಧಿ ಆಗ್ತಾ ಹೋಗುತ್ತೆ. ಎಸ್, ಈ ಮೂರು ಕಡೆ ಯಾವ್ಯಾವುದು ಹಾಗಾದರೆ ಎಣ್ಣೆಯನ್ನು ಹಾಕಬೇಕು? ಪ್ಲೇಲಿಸ್ಟಲ್ಲಿ ಹೇಳಿದ್ದೇನೆ. ಏನು? ಶಿರಶ್ರವಣ ಪಾದೇ ಶುಚ ವಿಶೇಷೇಣ ಶೀಲಯೇತಂತ ಆಯುರ್ವೇದ ಹೇಳುತ್ತೆ ಅಂತ. ಈ ಶಿರಶ್ರವಣ ಪಾದ ಅಂದರೆ ನೆತ್ತಿ, ಕಿವಿ ಮತ್ತು ಪಾದಗಳಿಗೆ ಎಣ್ಣೆಯನ್ನು ಹಚ್ಚಬೇಕು ಅಂತ. ರಾತ್ರಿ ಮಲಗುವಾಗ ಅಂತ ನಾ ಯಾಕೆ ಹೇಳ್ತಾ ಇದ್ದೇನೆ? ಆಯುರ್ವೇದದಲ್ಲೇನು ರಾತ್ರಿ ಮಲಗುವಾಗಲೇ ನೀವು ಅದನ್ನು ಮಾಡಿ ಅಂತ ಹೇಳಲಿಲ್ಲ. ಆದರೆ ನಾ ರಾತ್ರಿ ಮಲಗುವಾಗ ಎಣ್ಣೆಯನ್ನು ಹಚ್ಚಿ ಮಲಗಿ ಅಂತ ಹೇಳಲಿಕ್ಕೆ ಕಾರಣ ಇದೆ. ನಾವು ಇವತ್ತು ತುಂಬ ಸ್ಟ್ರೆಸ್ಸಿಂದ ಬಳಲ್ತಿದ್ದೇವೆ. ಯಾರು ನೋಡಿದರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರಿಗೂ ಟೆನ್ಷನ್ ಉಂಟು, ತಲೆಬಿಸಿ ಉಂಟು, ಸಿಟ್ಟು ಬರುತ್ತೆ, ಕಿರಿಕಿರಿ ಆಗುತ್ತೆ, ಮನಸ್ಸಲ್ಲೇ ನೋವನ್ನು ನುಂಗ್ಕೊಳ್ತಾರೆ. ಇದೆಲ್ಲ ಸಮಸ್ಯೆಗಳು ಉಂಟು. ಸರಿಯಾಗಿ ನಿದ್ದೆ ಬರೋದಿಲ್ಲ. ನಿದ್ದೆ ಬಂದರೂ ಕೂಡ ಕ್ವಾಲಿಟಿ ಸ್ಲೀಪ್ ಇಲ್ಲ. ಅಂದರೆ ಸುಮಾರು 6-7-8 ತಾಸು ಮಲಗಿದರೂ ಕೂಡ ನಮಗೆ ನಿದ್ದೆ ಸಾಕಾಯಿತು ಅಂತ ಅನಿಸೋದಿಲ್ಲ. ಅದಕ್ಕೆಲ್ಲ ಪರಿಹಾರ ಇದಾಗತ್ತೆ. ಇದನ್ನು ನಾವು ಇನ್ನೂ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ಬೇಕು. ಮೊದಲನೇದಾಗಿ, ತಲೆಗೆ ಎಣ್ಣೆ ಹಾಕೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನಡಿ ಹೇಳಾಯಿತು. ಆದರೆ ಈ ವಿಷಯಕ್ಕೆ ಹೇಗೆ ಪ್ರಯೋಜನಕಾರಿ ಅಂತಂದರೆ, ತಲೆಗೆ ನಾವು ಎಣ್ಣೆಯನ್ನು ಹಾಕೋದ್ರಿಂದ ನಮ್ಮ ಮೆದುಳಿಗೆ ಶಕ್ತಿ ಬರುತ್ತೆ, ನಮ್ಮ ಮೆದುಳು ಕೂಲ್ ಆಗುತ್ತೆ, ಮೆದುಳಿಗೆ ತಂಪಾಗತ್ತೆ. ವಿಶೇಷವಾಗಿ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಕೆ ಮಾಡಿದರೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು. ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದರೆ ಸಹಜವಾಗಿ ಅಷ್ಟು ಆ 6-7 ತಾಸು ಅದು ನಮ್ಮ ತಲೆಯ ಮೇಲೆ ಎಣ್ಣೆ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತಲೆಯ ಮೇಲೆ ಎಣ್ಣೆ ಆರಬಾರ್ದು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ. ಯಾಕೆ ಅಂತಂದರೆ, ಆ ರೀತಿ ಮಾಡೋದ್ರಿಂದ ಮಗುವಿನ ಭವಿಷ್ಯ ತುಂಬ ಚೆನ್ನಾಗಾಗತ್ತೆ, ಮಗುವಿನ ಮೆದುಳು ತುಂಬ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ತಲೆಬುರುಡೆಯ ಕೆಳಗಿರುವಂಥ ಎಲ್ಲ, ತಲೆಬುರುಡೆಯ ಒಳಗೆ ಬರುವಂಥ ಎಲ್ಲ ಆರ್ಗನ್ಸ್ ತುಂಬ ಸ್ಟ್ರಾಂಗ್ ಆಗ್ತವೆ. ಆ ಮಗುವಿನ ಭವಿಷ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಲ್ಲೂ ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಮತ್ತು ತಲೆಗೆ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಮನಸ್ಸು ಕೂಲ್ ಆಗುತ್ತೆ. ನಮಗದು ಒಂದೆರಡು ದಿನಕ್ಕೆ ಗೊತ್ತಾಗಲಿಕ್ಕಿಲ್ಲ, ಅಯ್ಯೋ ನಿನ್ನೆ ರಾತ್ರಿ ನಾನು ತಲೆಗೆ ಎಣ್ಣೆಗೆ ಹಚ್ಚಿದೆ, ಇವತ್ತು ನೋಡಿದ್ರೆ ಇವತ್ತು ಕೂಡ ಸಿಟ್ಟು ಬರ್ತಾ ಇದೆ, ಇವತ್ತು ಕೂಡ ಟೆನ್ಷನ್ ಆಗ್ತಿದೆ ಅಂತ. ಒಂದೆರಡು ದಿನಕ್ಕೆ ಆಗುವಂಥದ್ದಲ್ಲ ಇದು. ಇದು 3-4 ತಿಂಗಳುಗಳ ಅಟ್ಲೀಸ್ಟ್ ಬೇಕಾಗತ್ತೆ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ. ಅಯ್ಯೋ ಅಷ್ಟೊಂದು ದಿನ ಬೇಕಾಗತ್ತಾ, ಹಾಗಾದರೆ ಏನು ಮಾಡೋದು, ನಮಗೆ ಇಮಿಡಿಯೇಟ್ ರಿಲೀಫ್ ಬೇಕು ಅಂತ ನೀವು ಹುಡುಕ್ಲಿಕ್ಕೆ ಹೋದರೆ ಸಾಧ್ಯವೇ ಇಲ್ಲ. ಇಮಿಡಿಯೇಟ್ ರಿಲೀಫ್ ಎಲ್ಲೂ ಸಿಗೋದೇ ಇಲ್ಲ. ಸಿಕ್ಕಿದರೂ ಕೂಡ ಅದರಿಂದ ಸೈಡ್ ಎಫೆಕ್ಟ್ಸ್ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ನಾವು ಇವತ್ತು ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 3-4 ತಿಂಗಳಲ್ಲಿ ನಮಗೆ ರಿಸಲ್ಟ್ ಸಿಗತ್ತೆ ಅಂತಾದರೆ ಅದು ಕ್ವಿಕ್ ರಿಸಲ್ಟೇ. ಯಾಕೆ ಅಂತಂದರೆ ಅದು ಶಾಶ್ವತವಾದ ರಿಸಲ್ಟ್ ಕೊಡುತ್ತೆ, ಜೊತೆಗೆ ಅದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಅಡ್ವಾಂಟೇಜಸ್ ತುಂಬ ಇರುತ್ತೆ. ಇನ್ನು ಕಿವಿಗೆ ಎಣ್ಣೆ ಹಾಕೋದು, ಕಿವಿಗೆ ಎಣ್ಣೆ ಹಾಕುವಾಗ ನೀವು ಒಮ್ಮೆ ವೈದ್ಯರ ಹತ್ರ ಭೇಟಿಯಾಗಿ, ಆಯುರ್ವೇದ ವೈದ್ಯರ ಹತ್ರ ಹೋಗಿ ನಾನು ಕಿವಿಗೆ ಎಣ್ಣೆ ಹಾಕ್ಬೋದಾ ಅಂತ ಕೇಳಿಕೊಂಡು ಎಣ್ಣೆ ಹಾಕಿ. ಇಲ್ಲ ಅಂತಂದರೆ ಏನಾಗುತ್ತೆ, ನಿಮಗೇನೋ ಕಿವಿಯ ಸಮಸ್ಯೆ ಇದೆ, ಆಗ ಎಣ್ಣೆ ಹಾಕಬಾರ್ದು ಅಂತ ಸಂದರ್ಭದಲ್ಲಿ ನೀವು ಎಣ್ಣೆ ಹಾಕಿದಿರಿ ಅಂದರೆ ಅದರಿಂದ ತೊಂದರೆ ಆಗ್ಬೋದು. ಮತ್ತು ಜೀವನ ಬದಲಾಗತ್ತೆ ಅಂತ ನಾನು ಯಾಕೆ ಹೇಳಿದೆ ಕಿವಿಗೆ ಎಣ್ಣೆ ಹಾಕೋದ್ರಿಂದ? ಕಿವಿಗೆ ನಿತ್ಯವೂ ಎಣ್ಣೆ ಹಾಕಬೇಕು ಅಂತ ಆಯುರ್ವೇದ ಅಂತೂ ಹೇಳುತ್ತೆ. ಅದರ ಹಿಂದೆ ಕಾರಣಗಳು ತುಂಬ ಇವೆ. ವಯಸ್ಸಾಗ್ತಾ ಹೋದ ಹಾಗೆ ಕಿವಿಗೆ ವಾತದೋಷದಿಂದ ಬರುವಂಥ ರೋಗಗಳು ಬರ್ತವೆ. ಕಿವಿ ಕೇಳದೇ ಇದ್ದಂಗೆ ಆಗೋದು, ತಲೆ ಸುತ್ತು ಬರೋದು, ಒಲ್ಟಿಗೋ ಅಂತ ನಾವು ಹೇಳ್ತೀವಲ್ಲ, ಅಲ್ಲಿಯ ಏನು ಡಿಜನರೇಷನ್ನಿಂದ ತಲೆ ಸುತ್ತು ಬರುತ್ತೆ, ಆಮೇಲೆ ಕಿವಿಯಲ್ಲಿ ಸೌಂಡ್ ಬರೋದು, ಇವೆಲ್ಲ ಸಮಸ್ಯೆ ಆಗುತ್ತೆ. ಈ ಥರ ತೊಂದರೆಗಳಾದಾಗ ಕಿವಿ ಕೇಳದೇ ಇದ್ದರೆ ನಿದ್ದೆ ಚೆನ್ನಾಗಿ ಬರ್ಬೋದು, ಆದರೆ ತಲೆ ಸುತ್ತು ಬರೋದು ಮತ್ತು ಕಿವಿಯಲ್ಲಿ ಸೌಂಡ್ ಬರೋದು, ಈ ಎಸ್ಪೆಷಲಿ ಕಿವಿಯಲ್ಲಿ ಸೌಂಡ್ ಬರೋದಂತೂ ರಾತ್ರಿಯ ಸಂದರ್ಭದಲ್ಲಿ ತುಂಬ ಜಾಸ್ತಿಯಾಗಿ ಕಾಡುತ್ತೆ. ಯಾಕೆಂದರೆ ಹಗಲಿನಲ್ಲಿ ಬೇರೆ ಬೇರೆ ಸೌಂಡ್ ಇರುತ್ತೆ, ಗೊತ್ತೇ ಆಗೋದಿಲ್ಲ. ಆದರೆ ರಾತ್ರಿಯಲ್ಲಿ ಕೆಲವಷ್ಟು ಜನರಿಗೆ ತುಂಬ ಕಷ್ಟಪಡ್ತಾರೆ, ಆ ಸೌಂಡನ್ನು ಕೇಳ್ತಾ ನಿದ್ದೆ ಮಾಡ್ಕೊಳ್ಳಿಕ್ಕಾಗ್ದೇ ತಲೆನೋವು ಬರುತ್ತೆ, ತುಂಬ ಕಷ್ಟ, ಹಿಂಸೆಯನ್ನು ಅನುಭವಿಸ್ತಾರೆ. ಹಾಗಾಗಿ ಅದೆಲ್ಲ ಬರಬಾರ್ದು, ಆಗಬಾರ್ದು ಅಂತಂದರೆ ನಾವು ಚಿಕ್ಕ ವಯಸ್ಸಿಂದನೇ ಅಥವಾ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ನಿತ್ಯ ಕಿವಿಗೆ ಎಣ್ಣೆ ಹಾಕಲಿಕ್ಕೆ ಹಾಕೋ ರೂಢಿ ಮಾಡ್ಕೊಳ್ಬೇಕು. ಆಗ ಮಾತ್ರ ನಮಗೆ ಮುಂದೆ ಅನುಕೂಲ ಆಗುತ್ತೆ. ಮತ್ತು ಕಿವಿಗೆ ಎಣ್ಣೆ ಹಾಕೋದ್ರಿಂದ ಸರ್ಟನ್ ರಿಯಾಕ್ಷನ್ ನಮ್ಮ ಮೆದುಳಿನ ಮೇಲೆ, ನಮ್ಮ ಸೆನ್ಸ್ ಆರ್ಗನ್ಸ್ ಮೇಲೆ ಆಗುತ್ತೆ. ಇವುಗಳ ಪಾಸಿಟಿವ್ ಎಫೆಕ್ಟ್ ನಮಗೆ ನಿಧಾನವಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಹಾಕಬೇಕು. ಇನ್ನು ಪಾದಕ್ಕೆ ಎಣ್ಣೆ ಹಚ್ಚೋದಂತೂ ಅತ್ಯಂತ ಅದ್ಭುತವಾದ್ದು. ನಾವು ಆಯುರ್ವೇದ ಅಥವಾ ನಮ್ಮ ಭಾರತೀಯ ಶಾಸ್ತ್ರ ಇದೆಯಲ್ಲ, ಇದು ಎಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಂದ ನಮ್ಮ ಇಡೀ ಜೀವನವನ್ನು ಬದಲ ಮಾಡುತ್ತೆ ಅಂತ ನೋಡಿದ್ರೆ, ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಅಡ್ವಾಂಟೇಜಸ್ ಇರುತ್ತೆ ಇಂಥವುಗಳಿಂದ. ಹಾಗಾಗಿ ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡಿ ಮಲಗೋದ್ರಿಂದ ನಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ನಾನು ಆಗಲೇ ಹೇಳಿದಾಗೆ ಇಮ್ಮಿಡಿಯೇಟ್ ಎಫೆಕ್ಟ್ ಆಗದೇ ಇರಬಹುದು, ಆದರೆ ಒಂದು 2-3 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಕಾಣಲಿಕ್ಕೆ ಶುರುವಾಗುತ್ತೆ. ನಾವು ಇವತ್ತು ಅದನ್ನೆಲ್ಲ ಅಬ್ಸರ್ವ್ ಮಾಡೋದನ್ನು ಬಿಟ್ಟೇ ಬಿಟ್ಟಿದ್ದೇವೆ. ನಮಗೇನನ್ಸುತ್ತೆ, ಒಂದು 3-4 ದಿವಸ ಹಾಕಿದೆ, ಆಮೇಲೆ ಟೈಮ್ ಇಲ್ಲ, ಆಮೇಲೆ ಬಿಟ್ಟೆ, ಏನು ಪ್ರಯೋಜನ ಆಗಲಿಲ್ಲ, ನಾನು ಮಾಡಿ ನೋಡಿದೆ ಆದರೆ ಯೂಸ್ ಆಗಲಿಲ್ಲ. ಖಂಡಿತ ಹಾಗೆ ಮಾಡಬೇಡಿ. ನೀವು ಇದನ್ನು ಫಾಲೋ ಮಾಡಿ ನಿಮಗೆ ಅದರಿಂದ ಸಿಗುವ ಲಾಭ ತುಂಬ ದೊಡ್ಡದು. ನೀವು 60 ವರ್ಷಕ್ಕೆ ಯಾವುದೋ ಒಂದು ಸಮಸ್ಯೆಗೆ ಡಾಕ್ಟರ್ ಹತ್ರ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತದೆ, ಅಥವಾ BP ಶುಗರ್ ಸ್ಟಾರ್ಟ್ ಆಗುತ್ತೆ ಅಂತಾದರೆ, ಇದೆಲ್ಲ ಮಾಡೋದ್ರಿಂದ 60ರ ಬದಲು 70ಕ್ಕೋ 75ಕ್ಕೋ ಸ್ಟಾರ್ಟ್ ಆಗುತ್ತೆ. ನಮಗೆ ಈ ಯಾವಾಗಲೂ ಅಷ್ಟೇ, ಒಳ್ಳೇದಾಗಿರೋದ್ರ ಗೊತ್ತಾಗೋದಿಲ್ಲ, ಕೆಟ್ಟದ್ದಾದರೆ ಮಾತ್ರ ಗೊತ್ತಾಗುತ್ತೆ, ಸೈಡ್ ಎಫೆಕ್ಟ್ಸ್ ಆದರೆ ಮಾತ್ರ ಅದರದ್ದು ಇದು ಗೊತ್ತಾಗುತ್ತೆ. ಇವೆಲ್ಲ ನಿಧಾನವಾಗಿ ಹನಿ ಹನಿಗೂಡಿ ಹಳ್ಳ ಅಂತ ಹಾಗೆ ಇವುಗಳ ಎಫೆಕ್ಟ್ ನಮಗೆ ಅರ್ಥವೇ ಆಗೋದಿಲ್ಲ. ನನಗೂ ರೋಗ ಬಂತಲ್ಲ, ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ಇಷ್ಟೆಲ್ಲ ಮಾಡಲಿಲ್ಲ ಅಂತ ಆಗಿದ್ದರೆ ಇದರ 2ರಷ್ಟು ರೋಗ ಸಮಸ್ಯೆ ಬರ್ತಿತ್ತು, ಮತ್ತು ಇದಕ್ಕಿಂತ ಎಷ್ಟೋ ವರ್ಷಗಳ ಮೊದಲೇ ಸಮಸ್ಯೆ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಇದನ್ನು ನಾವು ಮಾಡಬೇಕು. ಮತ್ತು ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಒಳ್ಳೆಯದು, ನಮ್ಮ ಕಣ್ಣುಗಳಿಗೆ ಒಳ್ಳೆಯದು ಅಂತ ಆಯುರ್ವೇದ ಹೇಳುತ್ತೆ. ಮತ್ತು ನಮ್ಮ ನಿದ್ದೆಯ ಕ್ವಾಲಿಟಿ ಇದರಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಪಾದಕ್ಕೆ ಎಣ್ಣೆಯ ಮಸಾಜ್ ಮಾಡಿ ಮಲಗಬೇಕು. ಎಸ್, ಈಗ ಇನ್ನೊಂದು 2 ವಿಷಯಗಳನ್ನು ನಾನು ಹೇಳಬೇಕು. ಯಾವ ಎಣ್ಣೆಯನ್ನು ಬಳಸಬೇಕು? ದಯವಿಟ್ಟು ಅಂಗಡಿಗಳಿಂದ ತಂದಿರುವಂಥ ಎಣ್ಣೆ ಬೇಡ, ಗಾಣದಲ್ಲಿ ಮಾಡ್ಕೊಂಡು ಬಂದಿರುವಂಥ ಎಣ್ಣೆ. ಇದರಲ್ಲಿ ಬೆಸ್ಟ್ ಅಂತಂದರೆ ಒಂದು ಎಳ್ಳೆಣ್ಣೆ, ಗಾಣದಲ್ಲಿ ಮಾಡಿಕೊಂಡಿದ್ದು, ನಿಮ್ಮ ಕಣ್ಣೆದುರು ಮಾಡಿಕೊಂಡಿದ್ದು, ದೀಪಕ್ಕೆ ಹಚ್ಚುವಂಥದ್ದೋ ಅಥವಾ ಅಂಗಡಿಯಲ್ಲಿ ಸಿಗುವಂಥ ಎಳ್ಳೆಣ್ಣೆ ಬೇಡ. ಮತ್ತು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಕೆ ಮಾಡಿದ್ರೆ ತುಂಬ ಅನುಕೂಲ. ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು. ಯಾವುದಕ್ಕೆ? ಪಾದ ಮಸಾಜಿಗೆ. ಆಮೇಲೆ ಹರಳೆಣ್ಣೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡಬಹುದು, ಆದರೆ ವಿಶೇಷವಾಗಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ನೆಗಡಿ, ಕಫ, ಜ್ವರ, ವಾಂತಿ, ಭೇದಿ, ಅಜೀರ್ಣ ಈ ಥರ ಸಮಸ್ಯೆಗಳಿದ್ದಾಗ ನೆತ್ತಿ, ಪಾದ ಮತ್ತು ಕಿವಿಗೆ ಎಣ್ಣೆಯನ್ನು ಹಾಕಬಾರ್ದು. ನೋಡಲಿಕ್ಕೆ ಸಣ್ಣ ವಿಷಯ ಆದರೂ ಕೂಡ ಅದ್ಭುತವಾದಂತಹ ಪರಿಣಾಮವನ್ನು ನಮ್ಮ ದೇಹದ ಮೇಲೆ ಕೊಡುವಂತಹ ಒಂದು ವಿಶೇಷ ವಿಷಯವನ್ನು ನಾವು ತಿಳ್ಕೊಂಡಿದ್ದೀವಿ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡಿದರೆ ಖಂಡಿತ ನಿಮ್ಮ ಜೀವನ ಬದಲಾಗುತ್ತೆ, ಅದನ್ನು ಆ ಗ್ಯಾರಂಟಿ ನಾನು ಕೊಡ್ತೇನೆ. ಇಂಥ ನಿಯಮಗಳನ್ನು ಫಾಲೋ ಮಾಡಿದರೆ ಮಾತ್ರ ನಾವು ಡಾಕ್ಟರ್ಗಳ ಅವಲಂಬನೆಯನ್ನು ತಪ್ಪಿಸ್ಬೋದು, ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗೋದನ್ನು ತಪ್ಪಿಸ್ಕೊಳ್ಬಹುದು. ಧನ್ಯವಾದ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನು ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನಿನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.
4: ಮೋಕಿದ ಶ್ರೋತೃಲೆ, ಈ ವಾರದ ತುಳು ಚಾವಡಿ ನೇರ ಫೋನಿನ ಕಾರ್ಯಕ್ರಮ ತುಳುನಾಡದ ಬೆನ್ನಿದ ಬದುಕ ಈಚಾರದ ಬಗ್ಗೆ ಪಾತ್ರ ಕತೆ. ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಕ್ಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ 4024 ತಪ್ಪಂದ ಕೇನ್ಲಿ ಒಂದೇ ಗುರುವಾರ ಕಾಂಡೆ 10 11 ಗಂಟೆ ಮುಂದ ಕೇನಂದು ಪುಲಿ ರೇಡಿಯೋ ಸಾರಂಗ 107.8 FM. ಒಂದು ರಂಗ ರಂಗದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಮೋಕಿದ ಶ್ರೋತೃಲೆ, ಈ ವಾರದ ತುಳುಚಾವಡಿ ನೇರ ಫೋನಿನ ಕಾರ್ಯಕ್ರಮದ ತುಳುನಾಡದ ಬೆನ್ನಿದ ಬದುಕ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಕ್ಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲು ರಡ್ಡು ಸೊನ್ನೆ ನಾಲು ಒರಂಬ ನಾಲು ಒರಂಬ. ತಪ್ಪಂದಿಕೆಯಲ್ಲಿ ಒಂದೇ ಗುರುವಾರ ಕಾಂಡೆ 10 ಗಂಟೆ ಮತ್ತೊಂದು ಗಂಟೆ ಮುಂದ ಕೇನಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ.

0: ಎಷ್ಟು ಹೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಶ್ರೋತೃಗಳೇ, ಕೇಟುಂಡಲಾರಿದ ರೇಡಿ ಸಾರಂಗ್ 107.8 FM. ಇದೇ ರಂಗ್ ರಂಗ್ರು ಜೀವನ ಇಂಡತ್ವ ಕಾರ್ಯಕ್ರಮತೆಗೆ ಎಲ್ಲರಿಗೂ ಕಲ್ಬುನರ್ನ ಸ್ವಾಗತ. ನಂಗಲೆ ಔತರಂಗ್ರೊಟ್ಟಿಗೆ ನಂಗೆ ಹೆಂಗನಿಕ್ಕನು ಆರ್ರೆ ನಂಗ ಬೆಸ್ಟ್ ಫ್ರೆಂಡ್ ಹಾಕೋನು. ಈ ಬಿಸಿಯತ್ತಲು ಮುಂಡಿದಾಯು ಮೊಹಮ್ಮದ್ ಆತೀಶ್ ಐಲ್ಡ್ ಪಲಕ ಕೇಟೊಂಡ್ ಬರುವ

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಕರೆ ಮಾಡುವಂಥ ಸಂಖ್ಯೆ 6364240494. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ವಿಜಯಪುರದಿಂದ ನವಾಜ್ ಅವರು. ನಿನ್ನೆ ಕೂಡ ಕಾಲ್ ಮಾಡಿದ್ರಲ್ವಾ?
1: ಹೌದ್ರಿ ಮೇಡಮ್, ಹಂಗೆ ಕಾರ್ಯಕ್ರಮ ಕೇಳ್ಕೋತ ಕಾಲ್ ಮಾಡ್ಬೇಕು ಅನ್ನೋ ಆಸೆ ಆಗ್ತದೆ ಮೇಡಮ್. ಅದಕ್ಕೆ ಇವತ್ತು ಹಿಂದಿ ಹಾಡ್ಬೇಕ್ರಿ ಮೇಡಮ್. ಇವತ್ತೊಂದು
0: ಹಿಂದಿ ಹಾಡ ಯಾವ್ದು ಹೇಳಿ?
1: ಅದು ನಮ್ಮ ಲವಾರಿಸ್ ಚಿತ್ರದ ಮೇಡಮ್ ಹಾಡು. ಬಾ ಮಾರ್ಮೇಕು ಆಗ್ಯಾದ್ರಿ. ಯಾವ್ದಪ್ಪ ಅಂತಂದ್ರ ನಮ್ಮ ಕಿಶೋರ್ ಕುಮಾರ್ ಅವ್ರು ಹಾಡ್ರಿ ಮೇಡಮ್. ಅದು ಅದು ಆ ಹಾಡ್ರಿ ಮೇಡಮ್.
0: ಓಕೆ, ಒಂದ್ ಲೈನ್ ಹೇಳಿ ನೋಡುವ.
1: ಅದು ರೀ ಮೇಡಮ್, ಕಮೋಲ್ ಕ್ಯಾದೋಗೆ ಇನ್ ಘಟ್ಟ ಕಮೋಲ್ ಕ್ಯಾದೋಗೆ ಅಂತ ಹೇಳಿ ಬರ್ತಾರಿ ಮೇಡಮ್. ಅದು ಕಾಯ ಪೈಸೆ ಪೈತನ ಗುರೂರ್ ಕರೆ ಹಯ ಅಂತ ಹೇಳಿ ಬರ್ತಾರ ನೋಡ್ರಿ ಮೇಡಮ್. ಕಿಶೋರ್ ಕುಮಾರ್ ಹಾಡ್ರಿ. ಬಾಳ ಮಾಡ್ಬೇಕಾದ್ರಿ ಮೇಡಮ್. ಅದು ಬಾಳ ದಿನ ಆಯ್ತು ನಿಮ್ ಆಕಾಶವಾಣಿ ಕೇಳ್ಬೇಕಂತಂದ್ರೆ ಈಗ ಒಂದ್ ಮೇಡಮ್ ಬಂದಾಗ ಕೇಳಿದ್ದೇವ್ರಿ, ಆದ್ರ ಅದು ಹಾಕ್ಲಿಲ್ರಿ ಮೇಡಮ್ ಅವ್ರಿ.
0: ಹೌದಾ?
1: ಹ್ಞೂ ರೀ ಮೇಡಮ್, ಅದಕ್ಕೆ ಸರಕ್ಕೆ ಅದಕ್ಕ ಈಗ ಕೇಳ್ಬೇಕಂತ ಆಸೆ ಆಯ್ತು ರೀ ಮೇಡಮ್.
0: ಓಕೆ ನೋಡೋಣ ಆ ಹಾಡನ್ನ. ಧನ್ಯವಾದಗಳು ನಿಮಗೂ ಕೂಡ. ಓಕೆ, ಇದು ನವಾಜ್ ಅವರು ಕಾಲ್ ಮಾಡಿ ಕೇಳ್ತಾ ಇರುವಂತಹ ಹಾಡು. ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದೇ ರೀತಿ ನೀವು ಕೂಡ ನಿಮ್ ಇಷ್ಟದ ಹಾಡನ್ನ ಕೇಳೋದಕ್ಕೆ ಕರೆಯನ್ನ ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾವು ವಿಜಯಪುರದಿಂದ ಭರತ್ ಕುಮಾರ್ ತಮ್ಮ.
0: ಯಾರು?
2: ವಿಜಯಪುರದಿಂದ ಭರತ್ ಕುಮಾರ್ ತಮ್ಮ.
0: ಭರತ್ ಕುಮಾರ್ ಅವರು. ಓಕೆ, ಹೇಗಿದ್ದೀರಾ ಭರತ್ ಕುಮಾರ್ ಅವರೇ?
2: ನಾವೆಲ್ಲ ಆರಾಮ ನೋಡ್ರಿ ಮೇಡಮ್. ನೀವೆಲ್ಲ ಆರಾಮ?
0: ನಾವು ಕೂಡ ಆರಾಮ.
2: ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡ್ತೀರಿ ಮೇಡಮ್. ನಿನ್ನೆ ಕೇಳದಿರ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಟ್ರಿ.
0: ಹೌದಾ?
2: ನಮಗೆ ಇದು ಮರ್ಯಾದೆ ಮಾಲ್ ನೋಡ್ರಿ ಮೇಡಮ್.
0: ಯಾವ್ದು
2: ಮರ್ಯಾದೆ ಮಾಲ್ ರೀ?
0: ಮರ್ಯಾದೆ ಮಾಲ
2: ನೋಡ್ರಿ ಮೇಡಮ್.
0: ಓಕೆ,
2: ಅದರಲ್ಲಿ ಮನಸ್ಸು ಚಿಕ್ಕದಿರಬೇಕು ಅಂತ ಹಿಂಗೇನು ಹಾಡ ನೋಡ್ರಿ ಮೇಡಮ್.
0: ಮನಸ್ಸು ಚಿಕ್ಕದಿರಬೇಕಾ
2: ನೋಡ್ರಿ ಮೇಡಮ್.
0: ಹ್ಮ್ ಹ್ಮ್
2: ಅಂದ್ರೆ ಯಾಕೆ ಬಂದ್ರೆ ನಿಮ್ಮ ಆಕಾಶವಾಣಿ ಬಾಳ ಮನಸ್ಸು ಸಣ್ಣ ಕರೆ ಯಾರ ಹೃದಯ ಬಾಳ ವಿಶಾಲವಾದಂತ ಮೇಡಮ್ ನಿಮ್ಮ ಆಕಾಶವಾಣಿ ಹೇಳ್ಬೇಕಂದ್ರೆ. ನಾವು ಬೇರೆ ಆಕಾಶವಾಣಿ ಎಲ್ಲ ಕರೆ ಮಾಡ್ತೇವ್ರಿ, ಬೇರೆ ಆಕಾಶವಾಣಿ ಕರೆ ಮಾಡಿದ್ರೆ ಪಡಗನ ಕೆಟ್ಟ ಮಾಡ್ಬಿಡ್ತಾರೆ ಮೇಡಮ್. ನಿಮ್ ಕಡೆ ಕಟ್ಟು ಮಾಡಲ್ರಿ, ಪ್ರತಿಯೊಬ್ಬರಿಗೆ ಅವಕಾಶ ಕೊಡ್ತಾರಿ.
0: ಓಕೆ ಓಕೆ,
2: ಆಕಾಶವಾಣಿ ಸಣ್ಣದಾಗಿ ಯಾರು ಮನಸ್ಸು ಬಾಳ ದೊಡ್ಡದ್ರಿ ಮೇಡಮ್ ನಿಮ್ದು ಹೇಳ್ಬೇಕಾದ್ರೆ.
0: ಓಕೆ, ಚಿತ್ರದ ಹೆಸರು ಮತ್ತೊಮ್ಮೆ ಹೇಳಿ ಸರ್.
2: ಮರ್ಯಾದೆ ಮಾಲ್ ನೋಡ್ರಿ ಮೇಡಮ್.
0: ಮರ್ಯಾದೆ ಮಾಲ. ಓಕೆ, ಮನೆ ಚಿಕ್ಕದಿರಬೇಕು ಅಲ್ವಾ? ಖಂಡಿತ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನ ಪ್ರಸಾರ ಮಾಡ್ತೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹಾಡು ಅಲ್ವಾ? ಓಕೆ, ಖಂಡಿತ ಖಂಡಿತ, ಸ್ವಲ್ಪ ಹೊತ್ತಲ್ಲಿ ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ನಮಸ್ಕಾರ.
0: ಓಕೆ ಓಕೆ ಓಕೆ ಓಕೆ, ಇದು ಭರತ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು. ಮನೆ ಚಿಕ್ಕದಿರಬೇಕು ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದೇ ರೀತಿ ನೀವು ಕೂಡ ಕರೆ ಮಾಡ್ಬೋದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. 6364240494 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಹಾಡುಗಳನ್ನು ಖಂಡಿತ ಪ್ರಸಾರ ಮಾಡ್ತೀನಿ. ಕೆಲವು ಕಡೆಗಳಲ್ಲಿ ಮಳೆ ಬರ್ತಾ ಇದೆ, ಮಳೆ ಆರಂಭ ಆಗಿದೆ. ಹಾಗಿರುವಾಗ ದೂರ ದೂರದಿಂದ ಎಲ್ಲ ಕಾಲ್ ಮಾಡಿ ಮಾತಾಡ್ತೀರಾ, ನಿಮ್ಮ ಇಷ್ಟದ ಹಾಡನ್ನು ಕೇಳ್ತೀರಾ, ಅಲ್ಲಿ ಕೂಡ ಮಳೆ ಬೆಳೆ ಹೇಗೆಲ್ಲ ಆಗ್ತಿದೆ ಅಂತ ಅನ್ನುವಂಥ ವಿಚಾರಗಳನ್ನು ಕೂಡ ನಮಗೆ ತಿಳಿಸ್ಬೋದು. ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ ಹಾಗೆ ಆಗುತ್ತೆ. ಯಾಕಂದರೆ ನಮ್ಮ ಊರನ್ನೇ ಮಾತ್ರ ಹೇಳ್ತಾ ಇರ್ತೇವೆ, ಬೇರೆ ಊರುಗಳಲ್ಲಿ ಹೇಗಿದೆ ವಾತಾವರಣಗಳು ಅಂತೆಲ್ಲ ತಿಳ್ಕೊಂಡ ಹಾಗೆ ಕೂಡ ಆಗುತ್ತೆ. ಯಾಕಂದರೆ ನಮಗೆ ಹೋಗಿ ಬರೋದಕ್ಕೆ ಅಷ್ಟು ಆಗದಿದ್ರೂ ಕೂಡ ಅಲ್ಲಿನ ಒಂದಿಷ್ಟು ವ್ಯವಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು ಅಂತ ಅಂದ್ಕೊಳ್ತೀನಿ. ಕರೆ ಮಾಡಿ ಹೀಗೆ ನೀವು ಏನು ಬೇರೆ ಬೇರೆ ಕಡೆಗಳಿಂದ ಕಾಲ್ ಮಾಡ್ತೀರಾ, ವಿಜಯಪುರದಿಂದ ಅಥವಾ ಏನು ಮಂಡ್ಯದಿಂದ ಅಥವಾ ಕೊಪ್ಪಳ ಆ ರೀತಿ ಜಾಗಗಳಿಂದೆಲ್ಲ ಪ್ರದೇಶಗಳಿಂದ ಕಾಲ್ ಮಾಡ್ತಿರಲ್ಲ, ಅಲ್ಲಿ ಹೇಗಿದೆ ವಾತಾವರಣ ಅನ್ನೋದನ್ನು ಕೂಡ ತಿಳಿಸ್ಬೋದು. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ನಮಸ್ತೆ
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
3: ಮಂಗಳೂರಿಂದ ಪ್ರವೀಣ್ ಅಂತ.
0: ಪ್ರವೀಣ್ ಅವರು ಮಂಗಳೂರಿನಿಂದ. ಓಕೆ, ಹೇಳಿ ಸರ್, ಹೇಗಿದ್ದೀರಾ?
3: ಸೌಖ್ಯ.
0: ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಾ ಅಥವಾ ಕಾಲ್
3: ಮಾಡ್ತಾ?
0: ಯಾಕಂದ್ರೆ ನಿಮ್ಮ ಹೆಸರು ಕೇಳಿದ ಪರಿಚಯ ಇಲ್ಲ ಅಷ್ಟು.
3: ಇಲ್ಲ ರೆಗ್ಯುಲರ್ ಕಾಲರ್ ಅಲ್ಲ.
0: ಹಾಗೆ ಓಕೆ, ಏನ್ ಮಾಡ್ಕೊಳ್ತಿರೋ ತಾವು?
3: ನಾನು ಸ್ವಲ್ಪ ಕೆಲಸ ಮಾಡ್ತೇನೆ.
0: ಹೌದಾ?
3: ನನ್ಗೆ ಒಂದು ಬದ್ಕರೆ ಬುಡ್ಲೆಯಿಂದ ಒಂದು ಹಾಡು ಸಿಗ್ಬೋದಾ?
0: ಬದ್ಕರೆ ಬುಡ್ಲೆಯ ಅದರಲ್ಲಿ ಯಾವ ಹಾಡು?
3: ಸೇಮ್ ಎಂಕ್ಲೇನ ಬದ್ಕರೆ ಬುಡ್ಲೆ.
0: ಎಂಕ್ಲೇನ ಬದ್ಕರೆ ಬುಡ್ಲೆನಾ? ಓಕೆ ಓಕೆ ಓಕೆ, ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ಸ್ ಮೇಡಮ್.
0: ಓಕೆ ಓಕೆ ಓಕೆ, ಇದು ಪ್ರವೀಣ್ ಅವರು ಮಂಗಳೂರಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಬದುಕೆರೆ ಬುಡ್ಲೆ ಅನ್ನುವಂತಹ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಅವ್ರು ಕೇಳಿರುವಂಥ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ, ನಿಮ್ಮ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಖಂಡಿತ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಮಿಕ್ಕಿದ ಶ್ರೋತೃಲೆ, ಈ ವಾರದ ತುಳುಚಾವಡಿ ನೇರ ಫೋನಿನ ಕಾರ್ಯಕ್ರಮದ ತುಳುನಾಡದ ಬೆನ್ನಿದ ಬದುಕ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಖಿಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ಕು ರಡ್ಡು ಸೊನ್ನೆ ನಾಲ್ಕು ಒರಂಬ ನಾಲ್ಕು ಒರಂಬ. ತಪ್ಪಂದಕೇನ್ಲಿ ಮುಂದೆ ಗುರುವಾರ ಕಾಂಡೆ 10 ಗಂಟೆ ಹತ್ತೊಂದು ಗಂಟೆ ಮುಟ್ಟ ಕೇನೊಂದು ಪುಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಸಮಯ ಸರಿಯಾಗಿ 3:20 ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಅಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡಬಹುದು 6364204949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ನವಾಜ್ ಅವರು ವಿಜಯಪುರದಿಂದ ಕಾಲ್ ಮಾಡಿದ್ರು, ಒಂದು ಹಾಡನ್ನು ಕೇಳಿದ್ರು. ಸದ್ಯಕ್ಕೆ ಅವ್ರು ಕೇಳ್ತಾ ಇರುವಂಥ ಹಾಡುಗಳು ಲಭ್ಯ ಇರದೇ ಇರುವ ಕಾರಣದಿಂದಾಗಿ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಂದೆ ಲಭ್ಯ ಆದರೆ ಖಂಡಿತ ಆ ಹಾಡನ್ನು ಪ್ರಸಾರ ಮಾಡ್ತೀನಿ ಅಂತ ಅದಕ್ಕೋಸ್ಕರ ಕ್ಷಮೆಯನ್ನು ಯಾಚಿಸ್ತಾ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ.
1: ಹಾ ನಮಸ್ತೆ ಮೇಡಮ್, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್. ಇಲ್ಲಿ ತುಂಬಾ ಮಳೆ ಬರ್ತದ ಮೇಡಮ್, ಸ್ವಲ್ಪ ಕರ್ಕೊಂಡು ಹೋಗ್ಬಿಡು ಮೇಡಮ್, ನಮಗೆ ಹೊಲ ಬಿತ್ಬೇಕು ನಾವು.
0: ಹೌದಾ, ನಿಮ್ ಹೆಸರು ಗೊತ್ತಾಗಿಲ್ಲ, ಎಲ್ಲಿಂದ ಕಾಲ್ ಮಾಡಿದ್ರಿ
1: ಮೇಡಮ್? ಕಮಂಡಲ ಗೊಂದಿ ಜಗಳೂರು ತಾಲೂಕಿಂದ.
0: ನಾಗಪ್ಪ?
1: ಮಾದಪ್ಪ.
0: ಮಾದಪ್ಪ, ಓಕೆ. ಎಲ್ಲಿಂದ ಮಾತಾಡ್ತಿರೋದು?
1: ಜಗಳೂರು ತಾಲೂಕು.
0: ಓಕೆ, ಎಲ್ಲಿ ಬರುತ್ತೆ ಅದು?
1: ದಾವಣಗೆರೆ ಡಿಸ್ಟ್ರಿಕ್ಟ್ ಜಗಳೂರು ತಾಲೂಕು, ಗಡಿಪಾಡು, ಕಮಂಡಲ ಗೊಂದಿ. ಹೌದು ಮೇಡಮ್.
0: ಓಕೆ, ಅಲ್ಲಿ ಮಳೆ ಇಲ್ವಾ?
1: ಮಳೆ ಬಂದಿದೆ, ಸಾಕಷ್ಟು ಬಂದಿದೆ. ನಾವು ಹೊಲ ಬಿತ್ತನೆ ಮಾಡಕ್ ಬಿಡ್ತಾ ಇಲ್ಲ ಮಳೆ.
0: ಹೌದಾ, ಜಾಸ್ತಿ ಆಗಿದೆ.
1: ಜಾಸ್ತಿ ಆಗ್ಬಿಟ್ಟಿದೆ, ದಿನ ಬರ್ತದೆ ಮಳೆ, ಸಾಯಂಕಾಲ ಆಯ್ತಂದ್ರೆ ಹೇಳ್ಕೊಂಡ್ಬಿಡ್ತದೆ. ನಾವು ನಿನ್ನೆ ಹೊಲ ಬಿತ್ತಲ ಅನ್ಕೊಂಡ್ವಿ.
0: ಹೌದಾ, ಏನೆಲ್ಲ ಬೆಳೆ ಬೆಳೀತೀರಾ?
1: ಈಗ ತೊಗರಿ ಬಿತ್ತಿ ಮೇಡಮ್, ಒಂದ್ 7.5 ಎಕರೆ ಇದೆ ಜಮೀನ್ ನಮ್ದು, ರೈತರು ನಾವು. ಈಗ ಅದಕ್ಕೆ ತೊಗರಿ ಬಿತ್ತಬೇಕು, ಅದು ತಗೊಂಡು ಕಡ್ಲೆ ಬಿತ್ತಬೇಕು.
0: ಜೊತೆ ಜೊತೆಗೆ ತೊಗರಿ ಮತ್ತೆ ಕಡ್ಲೆ.
1: ತೊಗರಿ ತೊಗರಿ ಬೆಳೆದ ಆದ ನಂತರ ನೆಕ್ಸ್ಟ್ ಹಿಂಗಾರಿಗೆ ಕಡ್ಲೆ ಬಿತ್ತಬೇಕು. ಈಗ ಇದು ಕಡ್ಲೆ ಬೆಳೆ ಬರ್ತದಲ್ಲ ಮೇಡಮ್?
0: ಹೌದು.
1: ಆತರ ಒಂದ್ ಉಂಡು ಉಂಡೆ ಕಾಲ್ ಬರ್ತದೆ, ಅದು ಬಿತ್ತಬೇಕು ಅದನ್ನ. ನೆಕ್ಸ್ಟ್ ಹಿಂಗಾರಿಗೆ ಇನ್ನ ಒಂದ್ 3 ತಿಂಗಳು ತೊಗರಿ ಬೆಳೆ ಆದ್ಮೇಲೆ ತೊಗರಿ ಬಿತ್ತಬೇಕು.
0: ಅಂದ್ರೆ ಬೆಳೆಗಳನ್ನ, ಒಂದೊಂದೇ ಬೆಳೆಗಳನ್ನ ಬೆಳೆತಾ ಹೋಗೋದಾ ಅಥವಾ ಹೇಗೆ ಅಂತ?
1: ಹೌದು, ಈಗ ತೊಗರಿ ಬೆಳೆ ತೆಗೆದು ಬಿಟ್ಟು ಕಟಾವ್ ಮಾಡಿ ನಂತರ ಹೊಲ ಎಲ್ಲ ಅದ ಮಾಡಿ ನೆಕ್ಸ್ಟ್ ಕಡಲೆ ಬಿತ್ತದು.
0: ಕಡಲೆ ಬಿತ್ತದು,
1: ಅದು ಮಳೆ ಬೇಕಿಲ್ಲ ನಮಗೆ, ಬರೀ ಇಬ್ಬನಿಗೆ ಆಗ್ಬಿಡುತ್ತೆ ಕಡಲೆ. ಅದು ಇಬ್ಬನಿ ಬೆಳಗಿನ ಜಾವ 5 ಗಂಟೆಗೆ ಶುರುವಾಗುತ್ತೆ ಅದು ಇಬ್ಬನಿ.
0: ಹೌದು ಹೌದು.
1: ಮುಂದೆ ಮನುಷ್ಯರು ಬಂದ್ರೆ ಏನು ಬಂದ್ರು, ವೆಹಿಕಲ್ ಬಂದ್ರೆ ಏನು ಕಾಣಿಸೋದಿಲ್ಲ, ಆ ತರ ಇಬ್ಬನಿ ಸುರಿತಾ ಇರುತ್ತೆ. ಆ ಇಬ್ಬನಿ ಬಂದ್ರೆ ಕಡ್ಲೆ ಆಗ್ಬಿಡುತ್ತೆ ಮೇಡಮ್.
0: ಹೌದಾ, ಹಾಗೆ 3 ತಿಂಗಳು ಬಿಟ್ಟು ಆಮೇಲೆ ಏನು ಚಳಿಗಾಲ ಶುರುವಾಗುತ್ತೆ. ಓಕೆ, ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇದ್ದೀರಾ. ಕೃಷಿ ಬದುಕು ಹೇಗಿದೆ
1: ಮೇಡಮ್? ಕೃಷಿ ಬದುಕು ಮಳೆ ಬಂದ್ರೆ ಚೆನ್ನಾಗಿ ಮೇಡಮ್, ರೈತರು ಇಂಪ್ರೂವ್ ಆಗ್ತಾರೆ ಮೇಡಮ್. ಮಳೆ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಮಳೆ ಬಂದ್ರೇನೆ ರೈತರು.
0: ಹೌದಾ,
1: ಜೀವನಕ್ಕೆ ಬೇಕಲ್ವಾ?
0: ಹೌದು ಹೌದು, ಖಂಡಿತ ಬೇಕು.
1: ಹೌದು ಮೇಡಮ್.
0: ಈಗ ನೀವೆಲ್ಲ ಕೃಷಿ ಮಾಡೋದ್ರಿಂದ ನಾವು ಇಲ್ಲಿ ಅವರೆಲ್ಲ ಕೂತ್ಕೊಂಡು ತಿಂತಾ ಇದ್ದೀವಿ.
1: ರೈತರು ದೇಶದ ಬೆನ್ನೆಲುಬು ಮೇಡಮ್.
0: ನಿಜವಾಗ್ಲು ಹೌದು. ಆದ್ರೆ ಯಾಕಂದ್ರೆ ಇವತ್ತಿನವರೆಗೆ ಅದು ಯಾವ್ದು ಅರ್ಥ ಆಗ್ತಿಲ್ಲ ನೋಡಿ, ಎಷ್ಟು ವೇಸ್ಟ್ ಮಾಡ್ತೇವೆ ನಾವು ಆಹಾರಗಳನ್ನೆಲ್ಲ.
1: ಹೌದು ಮೇಡಮ್, ಒಂದು ಅನ್ನದ ಅಗುಳು ಕೂಡ ಕಷ್ಟ ಪಡಬೇಕು ಮೇಡಮ್, ಅನ್ನದ ಅಗುಳು ಕೂಡ.
0: ಆದ್ರೆ ಎಷ್ಟು ಸುಲಭದಲ್ಲಿ ಇದನ್ನ ವೇಸ್ಟ್ ಮಾಡ್ತೇವೆ.
1: ಹೌದು ಮೇಡಮ್, ನಾವು ಯಾವ್ದೋ ಒಂದು ಚೌಟ್ರ ಆಗಿರ್ತೀವಿ, ಅತಿ ಆಸೆಗೆ ಇಡ್ಸ್ಕೊಂಡ್ಬಿಡ್ತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು, ಅದು ಇನ್ನೊಬ್ಬರಿಗೆ ಹಸಿವು ನೀಗಿಸುತ್ತೆ ಇನ್ನೊಬ್ಬರಿಗೆ.
0: ಹೌದು ಹೌದು ಹೌದು, ನಿಜವಾದ ಮಾತು. ಓಕೆ ಹೇಳಿ ಮಾದಪ್ಪಣ್ಣ, ಇವತ್ತು ಯಾವ ಹಾಡು ಕೇಳ್ಬೇಕು ನಿಮ್ಗೆ
1: ಮೇಡಮ್? ಇವತ್ತು ಒಂದ್ ಜನಪದ ಗೀತೆ ಮೇಡಮ್, ನಾ ಡ್ರೈವರ ನನ್ ಲವರ್ ಅಂತ ಇದೆಯಲ್ಲ ಮೇಡಮ್, ಬಾಳಗುಂದಿ ಅವ್ರದ್ದು. ಆ ಸಾಂಗ್ ಮೇಡಮ್.
0: ಹೌದಾ?
1: ಎಸ್ ಮೇಡಮ್.
0: ಓಕೆ ನೋಡೋಣ.
1: ನಾ ಡ್ರೈವರ ನನ್ ಲವರ ಅಂತ ಇದೆಯಲ್ಲ ಮೇಡಮ್, ಆ ಸಾಂಗ್ ಮೇಡಮ್.
0: ಓಕೆ, ನಿಮ್ಗೆ ಹಾಡು ಹವ್ಯಾಸ ಎಲ್ಲ ಇದೆಯಾ?
1: ಸ್ವಲ್ಪ ಹೇಳ್ತೀನಿ ಮೇಡಮ್.
0: ಹೌದಾ, ಓಕೆ ನೋಡೋಣ. ನೀವು ಕೇಳಿರುವಂತ ಹಾಡನ್ನ ಪ್ರಸಾರ ಮಾಡ್ತೇನೆ. ಖಂಡಿತ ಇದೆ, ಖಂಡಿತ ಇದೆ. ಧನ್ಯವಾದಗಳು ಕರೆ ಮಾಡಿ. ಇದು ದಾವಣಗೆರೆಯಿಂದ ಮಾದಪ್ಪ ಅವರು ಕರೆಯನ್ನ ಮಾಡಿ ಕೇಳ್ತಾ ಇದ್ದಾರೆ ಒಂದು ಹಾಡನ್ನ. ಖಂಡಿತ ಪ್ರಸಾರ ಮಾಡ್ತೇನೆ ಹಾಡುಗಳನ್ನ. ಇದೇ ರೀತಿ ನೀವು ಕರೆ ಮಾಡಬಹುದು, ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ನೋಡಿ, ದೂರ ದೂರದಿಂದ ಕಾಲ್ ಮಾಡ್ತಾರೆ, ಅಲ್ಲಿನ ಒಂದಿಷ್ಟು ವಿಷಯಗಳನ್ನ ತಿಳಿಸ್ತಾರೆ. ರೈತರಾಗಿ ಜೀವನ ನಡೆಸೋದು ಇವತ್ತಿನ ಕಾಲದಲ್ಲಿ ಎಷ್ಟು ಕಷ್ಟ.

0: ಕೃಷಿ ಇದ್ರೂ, ಕೃಷಿಯ ಏನು ಜಾಗ ಇದ್ರೂ ಕೂಡ ಕೃಷಿ ಮಾಡದೆ ಅಡಿಯಲ್ಲಿ ಬೀಳುವಂತಹ ಜಾಗಗಳಿದೆ. ಆದರೆ ಅಲ್ಲೆಲ್ಲ ಕೃಷಿಯನ್ನು ಬೆಳೆದು ಕೃಷಿಕರು ನಮಗೆ ನಮ್ಮ ಹೊಟ್ಟೆಯನ್ನು ತಣಿಸ್ತಾ ಇದ್ದಾರೆ ಅನ್ನೋದಂಥದ್ದು ಮಾತ್ರ ಸತ್ಯ. ಯಾಕಂದರೆ ಕೃಷಿ ಬೆಳೆಯದೇ ಇದ್ದರೆ ಯಾರ ಹೊಟ್ಟೆಗೂ ಯಾವುದೂ ಇಲ್ಲ. ಏನು ಬೇರೆ ಏನು ಇದ್ದರೂ ಕೂಡ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ. ತಿನ್ನೋದಕ್ಕೆ ಅನ್ನನೇ ಬೇಕು ಅಥವಾ ತಿನ್ನೋದಕ್ಕೆ ಆಹಾರ ಪದಾರ್ಥಗಳೇ ಬೇಕಾಗುತ್ತೆ. ಆದರೆ ಕೆಲವೊಂದು ಸಂದರ್ಭ ಏನು ಮಾಡ್ತೇವೆ ನಾವು ಅಂದರೆ ಸಭೆ ಸಮಾರಂಭಗಳಿಗೆ ಹೋಗ್ತೇವೆ ಅಥವಾ ನಾವು ಮನೆಯಲ್ಲಿದ್ದರೂ ಕೂಡ ಅಷ್ಟು ಏನು ಅದನ್ನು ವೇಸ್ಟ್ ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸಭೆ ಸಮಾರಂಭಗಳಿಗೆ ಹೋದಾಗ ನೋಡಿ ಅಲ್ಲಿ ವೇಸ್ಟೇಜ್ ಎಷ್ಟು ತುಂಬಿರುತ್ತೆ ಅಂದರೆ ಏನು ಏನು ಆಹಾರ ಪದಾರ್ಥಗಳು ಕೂಡ ಅಷ್ಟೇ ಆಗಿದೆ. ಈಗ ಎಲ್ಲ ಐಟಮ್ಗಳನ್ನು ಮಾಡಿಡ್ತಾರೆ ಇಷ್ಟಿಷ್ಟು, ಅದರ ಅಗತ್ಯವೇ ಇಲ್ಲ. ಆದರೂ ಕೂಡ ತಗೊಳ್ತಾರೆ, ಅದನ್ನು ವೇಸ್ಟ್ ಮಾಡ್ತಾರೆ, ಅದನ್ನು ವೇಸ್ಟ್ ಇದಕ್ಕೆ ವೇಸ್ಟೇಜ್ ಡಬ್ಬಿಗೆ ಹಾಕಿಬಿಡ್ತಾರೆ. ಅದು ನಿಜವಾಗ್ಲೂ ಅದನ್ನು ಬೆಳೆಯೋದಕ್ಕೆ ಎಷ್ಟು ಸಮಯ ಬೇಕು ಅಥವಾ ಒಬ್ಬ ರೈತನಿಗೆ ಒಂದು ಬಿತ್ತನೆಯನ್ನು ಬಿತ್ತಿದ ಮೇಲೆ ಅದರಲ್ಲಿ ಬೆಳೆ ಬರಬೇಕು ಅಂದರೆ ಎಷ್ಟು ವರ್ಷ ಅವನು ಕಾಯ್ತಾನೆ ಅಥವಾ ಎಷ್ಟು ಸಮಯ ಅದಕ್ಕೆ ಕಾಯ್ತಾನೆ. ಆದರೆ ಅದನ್ನು ವೇಸ್ಟ್ ಮಾಡೋದಕ್ಕೆ ಒಂದು ನಿಮಿಷವೇ ಸಾಕಾಗುತ್ತೆ. ಇದು ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ. ಆದಷ್ಟು ಆಹಾರದ ಬಗ್ಗೆ ಜಾಗರೂಕತೆಯನ್ನು ನಾವು ವಹಿಸ್ಕೊಳ್ಬೇಕಾಗುತ್ತೆ. ಮುಂದಿನ ದಿನದಲ್ಲಿ ಆಹಾರದ ಅಭಾವ ಬಂದರೂ ಬರ್ಬೋದು. ಯಾಕಂದರೆ ಈಗ ಹೇಗೆ ನಮಗೆ ನೀರಿಗೆ ಅಭಾವ ಅಥವಾ ಬೇರೆ ಬೇರೆ ವಿಚಾರಕ್ಕೆ ಅಭಾವಗಳು ಬರುತ್ತೋ, ಮುಂದೊಂದು ದಿನ ಆಹಾರ ಕೂಡ ಸಿಗದೇ ಇರುವಂಥ ಸಂದರ್ಭಗಳು ಇರಬಹುದು. ಹಾಗಾಗಿ ಆದಷ್ಟು ಆಹಾರವನ್ನು ಹಿತಮಿತವಾಗಿ ಬಳಕೆ ಮಾಡುವಂಥದ್ದು ಎಲ್ಲಿ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು, ಆಹಾರದ ಹಿತಮಿತ ಬಳಕೆಯಿಂದ ನಮ್ಮ ದೇಶವನ್ನು ಕೂಡ ನಾವು ಕಾಪಾಡಿಕೊಳ್ಬೋದು ಅಥವಾ ಹಸಿದ ಹೊಟ್ಟೆಗೆ ಅನ್ನವನ್ನು ಹಾಕುವಂತಹ ಮಹತ್ ಕಾರ್ಯವನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು 6364240494 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳಿ. ಪ್ರತಿದಿನ ಒಲವಿನ ಹಾಡು ಕಾರ್ಯಕ್ರಮದಿಂದ 3 ಗಂಟೆಯಿಂದ 4 ಗಂಟೆವರೆಗೆ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತಾ ಇರ್ತೀರಾ. ಹಾಗಿರುವಾಗ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ನಾನ್ ಚೆನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಾ? ಯಾರು ಮಾತಾಡ್ತಿರೋದು? ಯಾರು ಮಾತಾಡ್ತಿರೋದು? ಸಿಟಿ ಚಂದ್ರಶೇಖರ್ ಅವರು. ಓಕೆ ಓಕೆ ಓಕೆ ಓಕೆ. ಹೌದು ಹೌದು ಹೌದು, ಚೆನ್ನಾಗಿದ್ದೇನೆ ಚೆನ್ನಾಗಿದ್ದೇನೆ. ಹೇಳಿ, ಯಾವ ಹಾಡು ಕೇಳುವೆ ಇವತ್ತು? ಸಾಹಸ ಸಿಂಹವ. ಓಕೆ, ಸಾಹಸ ಚಿತ್ರದ ಹೆಸರು ಸಾಹಸ ಸಿಂಹ ಅಲ್ವಾ?
1: ಸಾಹಸ ಸಿಂಹ.
0: ಓಕೆ, ಅದರಲ್ಲಿ ಯಾವ ಹಾಡು?
1: ವಿಷ್ಣುವರ್ಧನ್ ಮತ್ತೆ ರೇಣುಕಾ ಹಾಡಿರೋದು. ಹೇಗಿದ್ದರು ನೀನೇ ಚೆನ್ನ ನನ್ನೂ ನಂಬು ನನ್ನ ಅಂತ ಒಂದು ಹಾಡಿದೆ. ಹೇಗಿದ್ದರು ನೀನೇ ಚೆನ್ನ ಅಂತ ಇದೆ, ಅದೊಂಥರ ಹಾಡು. ವಿಷ್ಣುವರ್ಧನ್ ರೇಣುಕಾ ಹಾಡಿರೋದು.
0: ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೇನೆ ನಿಮ್ಮ ಹಾಡುಗಳೆಲ್ಲ.
1: ಕೇಳಿದ್ರೆ ಮೇಡಮ್?
0: ಓಕೆ, ಖಂಡಿತ ಖಂಡಿತ.
1: ಮಂಗಳೂರು ಜಾಸ್ತಿ ಬರ್ತಾ ಇರ್ಬೋದು.
0: ಹೌದು ಹೌದು, ಬರ್ತಾ ಇದೆ. ಅಲ್ಲಿ ಹೇಗಿದೆ?
1: ಹಾಸನ ಜಿಲ್ಲೆ ಸಕಲೇಶ್ವರ ತಾಲೂಕು ಸ್ವಲ್ಪ ಬರುತ್ತೆ, ಸಕಲೇಶ್ವರ ಆಲೂರು ಬೇಲೂರಿಗೆ ನಮ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ.
0: ಓಕೆ ಸರ್, ಖಂಡಿತ.
1: ಮಾರ್ತಗಳು ದುರ್ಬಲ ಆಗುತ್ತಲ್ಲ.
0: ಹೌದು ಹೌದು ಹೌದು,
1: ಮುಂಗಾರು ಮಾರ್ತಗಳು ಅಕ್ಕಡೆಯಿಂದ ಬರ್ಬೇಕಾದ್ರೆ ವೆಸ್ಟರ್ನ್ ಘಾಟ್ ದಾಟ್ ಬರ್ಬೇಕಾದ್ರೆ ದುರ್ಬಲ ಆಗುತ್ತೆ.
0: ನಮ್ಗೆ ಹತ್ತಿರ ಆಗುತ್ತೆ, ನಮ್ಗೆ ಹತ್ತಿರ ಆಗುತ್ತೆ ನಮ್ಮ ಪ್ರದೇಶ.
1: ಪಶ್ಚಿಮ ಕಡೆ ದಾಟಿದ್ಮೇಲೆ ಬರ್ತಾ ಬರ್ತಾ ಕಡಿಮೆ.
0: ಹೌದು ಹೌದು, ಆದ್ರೆ ಮಂಗಳೂರಿಗೆ ಹತ್ತಿರ ಆಗುತ್ತೆ, ಯಾಕಂದ್ರೆ ಕೇರಳದಿಂದ ಮುಂಗಾರು ಆಗಮಿಸುವಂತ.
1: ಹೌದು ಮೇಡಮ್, ಅದೇನಾಗುತ್ತೆ ಅಂದ್ರೆ ಮಂಗಳೂರಲ್ಲಿ 10-15 cm ಮಳೆ ಆದ್ರೆ 4-5 cm ಮಳೆ ಬರುತ್ತೆ. ಮಾಡಿಕೆ ಮಳೆಗಿಂತ ಕಡಿಮೆ ಆಗ್ಬಿಟ್ರೆ ಇಲ್ಲಿ ನೋಡ ಕಾಣುತ್ತೆ ಅಷ್ಟೇ.
0: ಹೌದು ಹೌದು ಹೌದು. ಓಕೆ ಸರ್, ಖಂಡಿತ ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು. ಓಕೆ ಓಕೆ, ಖಂಡಿತ
1: ಧನ್ಯವಾದ.
0: ಓಕೆ, ಇದು ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಸಾಹಸ ಸಿಂಹ ಚಿತ್ರದ ಹೇಗಿದ್ದರು ನೀನೇ ಚೆನ್ನ ಅನ್ನುವಂಥ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಖಂಡಿತ ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ರೆ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಸ್ವಾಗತಿಸಿದ ಶ್ರೋತೃಲೆ. ಈ ವಾರದ ತುಳುಚಾವಡಿ ನೇರ ಫೋನಿನ ಕಾರ್ಯಕ್ರಮದ ತುಳುನಾಡದ ಬೆನ್ನಿದ ಬದುಕ ಈ ವಿಚಾರದ ಬಗ್ಗೆ ಪಾತ್ರ ಕತೆ. ನಮ್ಮೊಟ್ಟು ಗುಪ್ಪನ ಬಿನ್ನಿರ್ ತುಳು ಜನಪದ ವಿದ್ವಾಂಸರಾಯಿನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ನಿಕ್ಲ ಲೆಪ್ಪು ಕೊರಡಾಯಿನ ಸಂಖ್ಯೆ ಆಜಿ ಮೂಜಿ ಆಜಿ ನಾಲ್ ರಡ್ಡು ಸೊನ್ನೆ ನಾಲ್ಕು ಒರಂಬ ನಾಲ್ ಒರಂಬ ತಪ್ಪಂದಿಕೆಯಲ್ಲಿ ಮುಂದೆ ಗುರುವಾರ ಕಾಂಡೆ 10 ಗಂಟೆ ಹತ್ತೊಂದು ಗಂಟೆ ಮುಟ್ಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ ಇದು ರೇಡಿಯೋ ಸಾರಂಗ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ಸತೀಶ್ ಕಯ್ಯಾರ್ ಸತೀಶ್ ಅಣ್ಣ ಎಂಚೋಲರ್ ಸೌಖ್ಯನೇ ಎಂಚ ಕೈಯಾರ್ಡ್ ಬರ್ಸವರನ್ನುಂಡ ಅಂದೆ. ಪನ್ನೆ ಸತೀಶ್ ಅಣ್ಣ ಇನ್ ಓ ಪದಕ್ಕೆ ನೋಡಿರೀಗ ಪ್ರಿಯಾ ಪ್ರಿಯಾನಾ ಒಂದ್ ರೆಡ್ ಲೈನ್ ಪನ್ಲಿ ಬಾರಿ ಶೋ ಕಡೆ ಪದ ಬಂದ್ ಬರತ್ತೆ ರೆಡ್ ಲೈನ್ ಪನ್ಲಿ ಬಾರಿ ಶೋ ಕಡೆ ಬಂಡಾರ್. ಖಂಡಿತ ಇರ್ಕೆ ಏನಂಜನ ಪದನ ಪ್ಲೇ ಮನ್ಪ ಸಲ್ಮಿಲ್ ಫೋನ್ ಮಾಡ್ತೀನಿ. ಓಕೆ ಓಕೆ. ಇದು ಸತೀಶ್ ಅವರು ಕೈಯಾರ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಸಿಂಹಾದ್ರಿಯ ಸಿಂಹ ಅನ್ನುವಂತಹ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ. ನೀವು ಕೂಡ ಇದೇ ರೀತಿ ಕರೆ ಮಾಡಬಹುದು ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ. ನೋಡಿ, ಎರಡೆರಡು ಬ್ಯಾಕ್ ಟು ಬ್ಯಾಕ್ ವಿಷ್ಣುವರ್ಧನ್ ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ ನಾವು. ಅಂದರೆ ವಿಷ್ಣುವರ್ಧನ್ ಅವರ ಅಭಿನಯದ ಗೀತೆ ಇದು. ಸಿಂಹಾದ್ರಿಯ ಸಿಂಹ ಅನ್ನುವಂಥದ್ದು ಕೂಡ ವಿಷ್ಣುವರ್ಧನ್ ಅವರ ಅಭಿನಯದ ಗೀತೆ. ಪ್ರಿಯಾ ಪ್ರಿಯಾ ಅನ್ನುವಂಥ ಹಾಡನ್ನು ಕೂಡ ಈ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಅದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬೇಕಾದಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಹಾಡು. ಅದೇ ರೀತಿ ಎಸ್ ನಾರಾಯಣ ಅವರ ಸಾಹಿತ್ಯ ಇದೆ. ದೇವ ಅವರು ಸಂಗೀತವನ್ನು ನೀಡಿದ್ದಾರೆ ಈ ಪ್ರಿಯಾ ಪ್ರಿಯಾ ಅನ್ನುವಂಥ ಹಾಡಿಗೆ. ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು?
1: ಸುನಂದ ಕಯ್ಯಾರ್ನಿಂದ.
0: ಸುನಂದ ಕಯ್ಯಾರ್ನಿಂದ. ಓಕೆ. ಸತೀಶ್ ಅವರ ತಂಗಿಯ ಅಕ್ಕನ ನೀವು? ಅಕ್ಕನಾ? ಓಕೆ. ನೀವು ಕೂಡ ಹಾಡು ಹೇಳ್ತೀರಲ್ಲ? ಓಕೆ. ನಿಮ್ಮ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ಪ್ರಸಾರ ಆಗಿದೆ ಅಂತ ಅಂದ್ಕೊಳ್ತೇನೆ ನಾನು, ಅಲ್ವಾ? ಓಕೆ ಓಕೆ. ಚೆನ್ನಾಗಿ ಮಾತಾಡ್ತೀರಾ. ಹೇಳಿ ಸುನಂದಕ್ಕೆ, ಇವತ್ತು ಯಾವ್ದು ಹಾಡು ಕೇಳುವ ನಿಮ್ಗೆ? ಯಾವ ಹಾಡು ಕೇಳುವ
1: ನನ್ಗೆ? ರಾಮಚರಿತ್ರದಿಂದ
0: ಆಕಾಶ
1: ಆಕಾಶದಾಗಿಯರಲು ಸಿತಾರ ಮಾಡೋಗಲಿ ಬೆಳ್ಳಿ ಹಕ್ಕಿ ಹಾಗೆ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ ಹಾಡು.
0: ಈ ಹಾಡನ್ನ ಯಾರು ಹಾಡಿದ್ದು ಅಂತ ಗೊತ್ತಿದ್ಯಾ?
1: ಅದು ಜಾನಕಿ ಮತ್ತು ಮನು ಅವರು.
0: ಓಕೆ, ಚೆನ್ನಾಗಿ ಹೇಳಿದ್ರ. ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲಿ ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಸಮಯ, ಕರೆ ಮಾಡ್ಬೋದು, ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮಾರ್ನಮಿ ಕಟ್ಟೆಯಿಂದ ಶಾಲಿನಿ ಮಾತಾಡೋದು.
0: ಮಾರ್ನಮಿ ಕಟ್ಟೆಯಿಂದ ಶಾಲಿನಿ. ಓಕೆ, ಹೇಗಿದ್ದೀರಾ? ಆರಾಮಾ? ಇವತ್ತು ಯಾವ ಹಾಡು ಕೇಳ್ಬೇಕು ತಮ್ಗೆ?
1: ಬೆಳ್ಳಿ ಮೋಡಗಳು.
0: ಬೆಳ್ಳಿ ಮೋಡಗಳು, ಅದರಿಂದ ಯಾವ ಹಾಡು?
1: ಹೃದಯವೇ ನನ್ನ ಹೆಸರಿದೆ ಬರೆದೆ ನನ್ನ. ಪುಟ್ಟ ಪುಟ್ಟ ಹೆಜ್ಜೆ.
0: ಓಕೆ, ಈ ಹಾಡನ್ನ ಕೇಳ್ಬೇಕಾ?
1: ಹೌದೌದು.
0: ಓಕೆ ಓಕೆ, ಹಾಡುವಂತ ಹವ್ಯಾಸ ಇದೆಯಾ ಅಂತಲ್ವಾ?
1: ಹೌದು ಮೇಡಮ್, ಸ್ವಲ್ಪ ಉಂಟು.
0: ಹಾ ಹಾ ಹಾ, ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ ಈ ಒಂದು ಹಾಡನ್ನ. ಧನ್ಯವಾದಗಳು ಕರೆ
1: ಮಾಡಿದ್ದಕ್ಕೆ.
0: ಓಕೆ ಓಕೆ ಓಕೆ ಓಕೆ, ಇದು ಶಾಲಿನಿ ಅವರು ಮಾರ್ನಮಿ ಕಟ್ಟೆಯಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಬೆಳ್ಳಿ ಮೋಡಗಳು ಚಿತ್ರದಿಂದ ಹೃದಯವೇ ನಿನ್ನ ಹೆಸರಿಗೆ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಈ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು ಅಂತಿದ್ದರೆ ಇವತ್ತು ಸಮಯದ ಅವಕಾಶ ತುಂಬ ಕಡಿಮೆ ಇದೆ. ನಾಳಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು, ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು ಅಂತ ಹೇಳ್ತಾ ಮುಂದಕ್ಕೆ 4 ಗಂಟೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಎಡ್ವರ್ಡ್ ಲೋಬೋ ಅವರು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ಜಿ ಎಡ್ವರ್ಡ್. ಇವತ್ತು ನಿಮ್ಮ ಜೊತೆ ನಿಮ್ಮ ಹೃದಯದ ಮಾತನಂತೂ ಕೇಳೋಕ್ಕೆ ಬಂದಿದ್ದೀನಿ. ಹಾಗೆ ನೀವು ನಿಮ್ಮ ಹೃದಯದಿಂದ ಮಾತಾಡಬೇಕು, ಹೃದಯದ ಮಾತುಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು. ಕರೆ ಮಾಡಿದಂಥ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ, ನನ್ನ ಜೊತೆ ಮಾತನಾಡಿ. ಹಾಗೆ ವಿಷಯ ಕೂಡ ಇದೆ, ಹಾಗೆ ಪ್ರಶ್ನೆ ಕೂಡ ಇದೆ. ಹಾಗೆ ಜೀವನ ಅನ್ನೋದು ಏಳು ಬೀಳು ಅಂತ ಹೇಳ್ತೇವೆ. ಏಳುವುದು, ಬೀಳುವುದು, ಮತ್ತೆ ಎದ್ದೇಳುವುದು, ಮತ್ತೆ ಚಲಿಸುವುದು. ಹಾಗೆ ಜೀವನ ಪಯಣ ಒಂದು. ಹಾಗೆ ಏಳು ಬೀಳುಗಳಿದ್ದ ಜೀವನ ಆ ಥರ ಯಾವುದೇ ಅಡೆ ತಡೆ ಏಳು ಬೀಳು ಯಾವುದು ಇಲ್ಲದಿದ್ದರೆ ಜೀವನಕ್ಕೆ ಒಂದು ಅರ್ಥ ಇರುವುದಿಲ್ಲ. ಅಂದರೆ ಸುಗಮವಾಗಿ ಸಾಗ್ತಾ ಇರ್ತದೆ, ಬಿಂದಾಸಾಗಿ ಬದುಕುವುದಂಥದ್ದು. ಅದು ಬಿಂದಾಸಾಗಿ ಬದುಕೋದಕ್ಕಿಂತ ಹೀಗೆ ಕಷ್ಟ ತಡೆ ಅಡೆ ತಡೆ ಎಲ್ಲ ಅದನ್ನು ದಾಟಿಕೊಂಡು ಬರುವಂಥದ್ದು. ಈಗ ನೋಡಿ, ಮಳೆ ಪ್ರವಾಹ ಬರ್ತದೆ ನೋಡಿ. ಈಗ ಮಳೆ ಬರುವಾಗ ಪ್ರವಾಹ ಹೇಗೆ ಬರ್ತದೆ, ಅದೇ ಹೇಗಾದರೂ ಮಾಡಿಕೊಂಡು ಬಂಡೆ ಕಲ್ಲು ಎಲ್ಲ ಯಾವ ದೊಡ್ಡ ಕಲ್ಲು ಚಿಕ್ಕ ಕಲ್ಲು ಎಲ್ಲ ಕಲ್ಲುಗಳನ್ನು ಕವರ್ ಮಾಡಿಕೊಂಡು ಅದು ಹರಿತಾನೆ ಇರ್ತದೆ. ಆ ನದಿ ತರಣೆ ಜೀವನ ಅಂತ ನಾವು ದೃಢವಾಗಿ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಮ್ಮ ಯಾವುದೇ ಕಷ್ಟ ನಷ್ಟ ಏನೇ ಆಗಲಿ ಅದನ್ನು ನಾವು ಎದುರಿಸ್ತಾ ನದಿಯಂತೆ ಪ್ರವಹಿಸ್ತಾ ಇರಬೇಕು, ಶಾಂತವಾಗಿ, ಯಾವುದೇ ಗದ್ದಲ ಇಲ್ಲದೆ. ಹೇಗೆ ಬೇಕು ಹಾಗೆ ತನ್ನ ದಾರಿಯನ್ನು ತಾನು ಮಾಡಿಕೊಂಡು ಹೋಗುವಂಥದ್ದು. ಒಂದು ದೊಡ್ಡ ಬಂಡೆಗಳು ಬಂದರೂ ಅದಕ್ಕೆ ಬೇಕಾಗಿ ಅದನ್ನು ಬಳಸಿಕೊಂಡು ಅದನ್ನು ಸುತ್ತಮುತ್ತ ಪ್ರವಹಿಸಿಕೊಂಡು ಹೋಗ್ತದೆ. ಅದೇ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಕೂಡ ಚಿಕ್ಕ ದೊಡ್ಡ ಎಲ್ಲ ಬಂಡೆ ಕಲ್ಲುಗಳ ಥರ ಏನೋ ಅಡೆತಡೆಗಳು ಬರುವಂಥದ್ದು ಸಹಜ. ಆದರೆ ಅದನ್ನು ನಾವು ದಾಟಿಕೊಂಡು ಮುನ್ನಡೆದಾಗ ನಮ್ಮ ಪಯಣ ಸುಗಮವಾಗಿ ಸಾರ್ತದೆ. ಇಲ್ಲದಿದ್ದರೆ ನಾವು ಇನ್ನು ಹೇಗಪ್ಪ ಹೋಗುವುದು, ನಾನು ಇಲ್ಲೇ ನಿಂತು ಬಿಡ್ತೀನಿ ಅಂದರೆ ಏನಾಗುತ್ತೆ, ಅದು ಪಯಣ ಅಲ್ಲಿಗೆ ನಿಲ್ಲುತ್ತೆ. ಅದರಿಂದ ಪಯಣ, ಜೀವನ ಪಯಣ ಅದನ್ನು ನಿರಂತರವಾಗಿ ಸಾಗ್ತಾ ಇರಬೇಕು. ಆದ್ದರಿಂದ ಈ ಥರ ಯಾವುದಕ್ಕೂ ಎದೆಗುಂದದೆ ಧೈರ್ಯದಿಂದ ನಮ್ಮ ಏನು ನಮಗೆ ಏನು ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳ್ತೀವಲ್ಲ, ಅದೇ ರೀತಿ ಬದುಕುವಂಥದ್ದು ನಾವು ಖಂಡಿತ ಆ ಥರ ಪ್ರಯತ್ನ ಮಾಡಿದರೆ ಭಗವಂತನ ಒಂದು ದಯೆ ಕೂಡ, ಕರುಣೆ ಎಲ್ಲ ನಮಗೆ ಸಿಗುತ್ತೆ. ಹಾಗೆ ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ಇವತ್ತು ನಾನು ಒಂದಷ್ಟು ಮಾತನ್ನು ಮಾತಾಡಿದ್ದೇನೆ, ಈಗ ಪ್ರಶ್ನೆ ಕೂಡ ಇದೆ. ಏನು ಅದಕ್ಕಿಂತ ಮುಂಚೆ, ಈಗಂತೂ ಸಖತ್ ಮಳೆ ಅಂದರೆ ಅಷ್ಟು ದೊಡ್ಡ ಗಂಭೀರವಾಗಿ ಬಂದಿಲ್ಲ ಮಳೆ. ಮಳೆ ಏನೋ ಬರ್ತಾ ಇದೆ ಆ ಕಡೆ, ಕೆಲವು ಕಡೆ ಜೋರಾಗಿ ಬಂದಿದೆ. ನೆನ್ನೆ ಕೂಡ ಸಖತ್ತಾಗಿ ಮಳೆ ಸುರಿದಿದೆ. ಆದರೆ ಈ ನಡುವೆ ಒಂದು ಮಳೆಯ ಹಾಡು ಕೇಳ್ಕೊಂಡು ಬರೋಣ, ನಂತರ ಪ್ರಶ್ನೆ ಕೂಡ ಹೇಳ್ತೀನಿ, ಏನು ವಿಷಯ ಕೂಡ ಮಾತಾಡ್ತೀನಿ. ಸೊ ಈಗ ನಿಮಗಾಗಿ ಒಂದು ಬ್ಯೂಟಿಫುಲ್ ಡ್ರ್ಯಾಗನ್ ಪ್ಲೇ ಮಾಡ್ತಾಯಿದ್ದೀನಿ. ಕೇಳ್ತಾಯಿರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: Hi, this is Mohit Chauhan and you're listening to Sarang Radio 107.8 FM.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು ಹೃದಯರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ. ಯಾರು ಜೇಡ್ಬಡಿ ಆಗಿ ನಿಮ್ಮ ಜೊತೆ ಇವತ್ತು ನಿಮ್ಮ ಹೃದಯದ ಮಾತನಂತೂ ಕೇಳೋಕ್ಕೆ ಬಂದಿದ್ದೀನಿ. ನೀವು ಕೂಡ ನನ್ನ ಜೊತೆ ಮಾತಾಡಬೇಕು, ಮಾತಾಡಬೇಕಾದ್ರೆ ಕರೆ ಮಾಡಬೇಕು. ಕರೆ ಮಾಡೋಂಥ ಸಂಖ್ಯೆ 6364249949 ಸಂಖ್ಯೆಗೆ. ಇವತ್ತು ನಾನು ಮಾತಾಡುವಂಥ ವಿಷಯ ಅಂತೆ ಕಂತೆ ಬಂತೆ ಅಂತ, ಅಂದರೆ ಅಂತೆ ಹಾಗಂತೆ ಹೀಗಂತೆ ನಾವು ಮಾತಾಡ್ತಾ ಇರ್ತೀವಿ. ಈ ಅಂತೆ ಕಂತೆಗಳನ್ನು ಕೆಲವರು ಸಹ ನಂಬಿಕೊಂಡು ನೀವು ಕಾಣ್ತಾ ಇದ್ದೀವಿ. ಈಗ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ಅಂತೆ ಕಂತೆಗಳೇ ಜಾಸ್ತಿ ಆಗ್ತದೆ, ನೈಜ ವಿಷಯಗಳು ಮರೆಯಾಗ್ತದೆ. ಹಾಗೆ ಎಲ್ಲವನ್ನು ನಂಬಿಬಿಡ್ತೇವೆ, ಕೊನೆಗೆ ಗೊತ್ತಾಗ್ತದೆ ಇದು ಎಂಥ ಹಾಗಂತ ಹೀಗಂತ ಹೇಳಿ ನಮ್ಮನ್ನೆಲ್ಲ ಹೀಗೆ ಕೆಲವರಂತೂ ಮೋಸ ಮಾಡುವವರು ಹಾಗೆ ಹೀಗೆ ಅಂತ ಹೇಳಿಕೊಂಡು. ಹಾಗೆ ನೀವು ಕೂಡ ಅಂಥ ಅಂತೆಗಂತೆಗಳ ಬಂತೆಗೆ ನೀವು ಸಿಲುಕಿಕೊಂಡು ಏನಾದರೂ ನಿಮ್ಮ ಜೀವನದಲ್ಲಿ ನಷ್ಟ ಅನುಭವಿಸಿದ್ದೀರಾ? ಅಂತೆಗಂತೆಗಳನ್ನು ಯಾಕೆ ಹಬ್ಬಿಸಬೇಕು ಅಂದರೆ ಅದು ನಿಜವಾಗಿ ಆ ಘಟನೆ ಆಗಿರೋದಿಲ್ಲ, ಆದರೆ ಅಂತೆಗಂತೆಗಳನ್ನು ಹೇಳ್ತಾ ಹಾಗಂತೆ ಹೀಗಂತೆ ಅಂತ. ಕೆಲವು ಕಡೆ ಏನಾಗುತ್ತೆ, ಒಬ್ಬ ಒಂದು ಹುಡುಗ ಹುಡುಗಿ ಮಾತಾಡಿದರೆ ಸಾಕು, ಅದನ್ನು ಅದಕ್ಕೆ ಅಂತೆಗಂತೆಗಳೆಲ್ಲ ಸೇರಿಸ್ತದೆ. ಕೆಲವು ಸರ್ತಿ ಹೇಳ್ತೇವೆ ನಾವು, ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಅರ್ಥ ಎಲ್ಲ ಕಲ್ಪಿಸ್ತೇವೆ. ಕೊನೆಗೆ ದುರಂತ ಆದಾಗ ಗೊತ್ತಾಗ್ತದೆ, ಹಂಚತ್ತು ಮಾರೆ ಹಿಂಚಾಗಿ ಅಂತ. ಅದುವರೆಗೂ ನಾವು ಬಿಡುವುದಿಲ್ಲ, ಅದನ್ನು ಎಲ್ಲರ ಕಿವಿಗೆ ದಾಟಿಸಿ ಎಲ್ಲರಿಗೆ ಅದು ಒಂದು ವಿಷಯ ಸಿಕ್ಕಿದರೆ ಸಾಕು, ಏನು ಸಿಗ್ತದೆ ಅಂತ ಕಾಯುವವರು ತುಂಬ ಚೆನ್ನಾಗಿದ್ದಾರೆ. ಆ ಥರ ಯಾರ್ದಾದರೂ ಒಂದು ವಿಷಯ ಸಿಕ್ಕಿದರೆ ಅದನ್ನು ಪಾಸ್ ಮಾಡೋದು ಅಂತ. ಹಾಗೆ ಆ ಥರದ ಅಂತೆಕಂತೆಗಳ ಬಗ್ಗೆ ನೀವು ಹೇಳಬಹುದು. ಹಾಗೆ ಕಾಗೆ ಹಾರಿಸೋದು ಕೇಳಿದಿರಲ್ಲ, ಈಗ ಸುಳ್ಳು ಹೇಳೋದಕ್ಕೆ ಏನು ಹೇಳ್ತಾರೆ ಅಂದರೆ ಕಾಗೆ ಹಾರಿಸುವುದು ಅಂತ. ಅದು ನಾನು ಅಂತೆಕಂತೆ ಅಂತ ಹೇಳುವಾಗಲೇ ಬರ್ತದೆ ಅದು, ಕಾಗೆ ಹಾರಿಸುವುದು, ಸುಮ್ಮನೆ ಸುಳ್ಳು ಹೇಳೋದು, ಹೀಗೆ ಸುಮ್ಮನೆ ಬೇಸ್ತು ಬೆಳೆಸಲಿಕ್ಕೆ ಕೆಲವರು ಫನ್ನಿಯಾಗಿ ಮಾಡ್ತಾರೆ, ಫ್ರ್ಯಾಂಕ್ ಆಗಿ ಮಾಡ್ತಾರೆ, ಅಥವಾ ಹೀಗೆ ಕಾಗೆ ಹಾರಿಸುವುದು ಅಂತ ಹೇಳ್ತೀವಿ. ನಾನು ಅವನು ಸುಳ್ಳು ಹೇಳ್ತಾನೆ, ಅವನು ಸತ್ಯ ಅಲ್ಲ, ಅವನು ಹೇಳುವ ಮಾತಿನಲ್ಲಿ ಸತ್ಯ ಇರುವುದಿಲ್ಲ, ಅವನು ಎಲ್ಲರ ಹತ್ರ ಕಾಗೆ ಹಾರಿಸಿ ಬದುಕ್ತಾನೆ, ಆ ಥರ ಇದ್ದಾರೆ. ಸೊ ಆದ್ದರಿಂದ ಕಾಗೆ ನೀವು ಕಂಡಿದ್ದೀರಿ, ಕಾಗೆ ಎಲ್ಲ ಅದು ನಮ್ಮ ಮನೆ ಅಂಗಳಕ್ಕೆ ಬರ್ತದೆ, ಏನಾದರೂ ಆಹಾರ ಬಿದ್ದರೆ ಅದನ್ನು ಎಲ್ಲ ತನ್ನ ಬಳಗವನ್ನು ಕರೆಯುವಂಥದ್ದು. ಆ ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಅಂತ, ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಅಂತ ನೀವು ಹೇಳಬೇಕು. ಹಾಗೆ ಕಾಗೆ ಅಂತ ಹೇಳುವಾಗ ಅದು ನಮ್ಮ ಪುರಾಣದಲ್ಲಿ ಶನಿದೇವರ ವಾಹನ ಅಂತ ಹೇಳ್ತೇವೆ. ಕಾಗೆ ಎಲ್ಲ ಬಳಗಕ್ಕೆ ಅಂದ ಎಲ್ಲ ಸಂತತಿಯನ್ನು ಸಮುದಾಯದವನ್ನು ಒಟ್ಟು ತಮ್ಮ ಏನೇ ಆದರೂ ಸಮುದಾಯದವನ್ನು ಕರೆದುಕೊಂಡು ಏನು ಆಹಾರ ಸಿಕ್ಕರೂ ಕೂಡ ಅದು ಅದರಿಂದ ಒಂದು ಒಳ್ಳೆಯ ಒಂದು ಕಾಗೆ ಪಕ್ಷಿ ಕೂಡ. ಅದರಿಂದ ಬಳಗವನ್ನು ಪ್ರೀತಿಸುವಂಥ, ಕುಟುಂಬವನ್ನು ಪ್ರೀತಿಸುವಂಥ, ತಮ್ಮ ಸಂತತಿಯನ್ನು ಕರೆಯುವಂಥದ್ದು, ಅದರ ಒಂಥರ ಸಂತತಿಯ ಜೊತೆಗೆ ಸಂಬಂಧ ಉಳಿಸುವಂಥ ಒಂದು ಪಕ್ಷಿ ಕೂಡ. ಯಾವ ದೇಶದ ಇದು ರಾಷ್ಟ್ರ ಪಕ್ಷಿ ಅಂತ ಕೂಡ ಹೇಳಬೇಕು. ಹಾಗೆ ಅಂತೆಕಂತೆ ಇದರ ಬಗ್ಗೆ ಕೂಡ ನೀವು ನನ್ನ ಜೊತೆ ಮಾತಾಡಬೇಕು, ಕರೆ ಮಾಡಿ ಹೇಳಿ. ನಿಮಗೆ ಬೇಕಾದರೆ ಒಂದಷ್ಟು ಆಪ್ಷನ್ ಕೊಡ್ಬೋದು, ಚೀನಾ, ಬ್ರೆಜಿಲ್, ಹಾಗೆ ಭೂತಾನ್, ಈ ಥರ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ. ಸ್ವಲ್ಪ ಸುಲಭ ಆಗಲಿ ಅಂತ ಒಂದು 3 ಆಪ್ಷನ್ ಕೊಡ್ತಾ ಇದ್ದೀನಿ, ಚೀನಾ, ಬ್ರೆಜಿಲ್, ಭೂತಾನ್, ಇದರಲ್ಲಿ ಯಾವುದು ಅಂತ ನೀವು ನನಗೆ ಹೇಳಬೇಕು. ಹೇಳಬೇಕಾದ್ರೆ ಕರೆ ಮಾಡಬೇಕು, ಕರೆ ಮಾಡುವಂಥ ಸಂಖ್ಯೆ 6364249949 ಈ ಸಂಖ್ಯೆ, ಕರೆ ಮಾಡಿ ಮಾತನಾಡಿ. ಹಾಗೆ ನಾವು ಕೆಲವು ಸರ್ತಿ ನಮ್ಮ ಜೀವನದಲ್ಲಿ ಏನೋ ಸಣ್ಣ ಸಣ್ಣ ವಿಷಯಗಳನ್ನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಸಣ್ಣ ಸಣ್ಣ ವಿಷಯಗಳತ್ತ ಗಮನ ಹರಿಸ್ತೇವೆ. ಆವಾಗ ಕೆಲವು ಸಂದರ್ಭಗಳಲ್ಲಿ ನಾವು ಚಿಕ್ಕದಾಗಿ ಯಾವುದೇ ವಿಷಯ ತಗೊಂಡ್ರೆ ಅದು ದೊಡ್ಡದಾಗಿ ನಾವು ಅದನ್ನು ಮಾಡಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಒಬ್ಬರು ಕಾಲರ್ ಇದ್ದಾರೆ, ಹಲೋ ನಮಸ್ತೆ.
1: ಹಲೋ ಸರ್, ನಮಸ್ತೆ.
0: ನಮಸ್ತೆ ನಮಸ್ತೆ, ಹೇಳಿ
1: ಸರ್. ಇದು ಕಾಗೆ ಯಾವ ದೇಶದ ರಾಷ್ಟ್ರ ಪಕ್ಷಿ ಅಂತ
0: ಕೇಳಿದ್ರಿ?
1: ಇದಕ್ಕೆ ಉತ್ತರ ಭೂತಾನ್.
0: ಭೂತಾನ್ ಅಂತ ಹೇಳಿದಿರಾ? ಓಕೆ, ಉತ್ತರ ಹೇಳ್ತೀನಿ ಮತ್ತೆ ಹೇಳಿ. ಕಾಗೆ ನಿಮ್ಮ ಮನೆಗೆ ಬರುತ್ತಾ?
1: ಕಾಗೆ ನಮ್ಮ ಮನೆಗೆ ಬರ್ತಾ ಇತ್ತು ಸರ್. ಈಗ ಒಂದು ಕಾಗೆ ಬರ್ತಾ ಉಂಟು. ಎರಡು ವರ್ಷದ ಮೂರು ವರ್ಷದ ಹಿಂದೆ ಒಂದು ಎರಡು ಕಾಗೆಗಳು ಬರ್ತಾ ಇತ್ತು, ಅದರಲ್ಲಿ ಒಂದು ಅಕ್ಕೆ ಒಂದು ಕಾಲು ಇರ್ಲಿಲ್ಲ.
0: ಹೌದಾ?
1: ಈಗ ಒಂದು ಬರ್ತದೆ, ಅದಕ್ಕೆ ಸ್ವಲ್ಪ ತಿಂಡಿ ಎಲ್ಲ ಹಾಕಿದ್ರೆ ತಿಂದು ಹೋಗ್ತದೆ. ದೊಡ್ಡ ಸಂತೋಷದ ವಿಷಯ ಅಂದ್ರೆ ಒಂದಾದ್ರೂ ಬರ್ತದೆ.
0: ಬರ್ತದಲ್ಲ, ದಿನ ಭೇಟಿ ಮಾಡ್ಲಿಕ್ಕೆ, ನಿಮ್ಮನ್ನು ನೋಡ್ಲಿಕ್ಕೆ, ಹಾಗೆ ಈ ತರ ಒಂದು ಕಾಗೆ ಜೊತೆಗೆ ಒಂದು ಸಂಬಂಧ, ಒಂದು ಆತ್ಮಿಕವಾಗಿದೆ ನಿಮ್ಮ ಜೊತೆ
1: ಅಲ್ವ?
0: ಹಾಗೆ ಹಾಗೆ ಇವತ್ತು ನಾನು ಮಾತಾಡುವಂತ ವಿಷಯ ಸುಮ್ಮನೆ ಕಾಗೆ ಹಾರಿಸುವುದು. ಕಾಗೆ ಹಾರಿಸುದು ಅಂದ್ರೆ ಅಭ್ಯಾಸ ಇದೆಯಾ ಕಾಗೆ ಹಾರಿಸುವುದು?
1: ಅದು ನೀವು ಈಗ ಹೇಳಿದಿರಲ್ಲ ಸರ್,
0: ಅಂತೆ ಅಂತೆ ಕಂತೆ ಅಂತ ಹೇಳ್ಕೊಂಡು
1: ಅಂತೆ ಕಂತೆನೇ ಇರ್ತದೆ. ಹಾಗೆ ಮಾಡಿದವರು ನಂಗೆ ತುಂಬಾ ಇದ್ದಾರೆ ಸರ್.
0: ನಂಗೆ
1: ಏನ್ ಗೊತ್ತಾ, ನಂಗೆ ಒಂದ್ಸರಿ ಅಂದ್ರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಇದ್ದವರಲ್ಲೇ ಒಬ್ರು ಒಬ್ರನ್ನು ಏನ್ ಮಾಡಿದ್ ಗೊತ್ತಂತ ಸರ್, ನಂಗೆ ಅದು ಬಹಳ ಬೇಸರ ಸರ್. ಆತರ ನಾವು ಕೇಳಲೇಬಾರ್ದು ಯಾರ ಮಾತುಗಳನ್ನು ಕೂಡ. ಅದರಿಂದ ನಮಗೂ ಅಷ್ಟೇ ಅನ್ಯಾಯ. ಒಂದ್ ವೇಳೆ ಗೊತ್ತಾದ್ರೆ ನಮ್ಮನ್ನು ನಮ್ಮಷ್ಟು ಕೆಟ್ಟವ್ರು ಯಾರಿಲ್ಲ ಅಂತ ಆಗ್ತದೆ ಅಂತ ಹಾಗೆ ಆಗ್ತೇವೆ ನಾವು.
0: ಆಯ್ತಾ?
1: ನಂಗೆ ಒಬ್ರು ಹೇಳಿದ್ದು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಒಂದು ಸುಮಾರು ವರ್ಷ ಆಯ್ತು. ಆಗ ಇಂಥವರು ಹಾಗೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಅಂತ ಇರುವಾಗ, ರಿಲೇಟಿವ್ಸ್ ಅಲ್ಲಿ ಒಬ್ರು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರುವಾಗ ಹೇಳಿದ್ದು ಏನು ಗೊತ್ತಿಲ್ಲ, ಅವರು ಟಿವಿ ಹೋಗಿದ್ದಾರೆ ಅಂತ ಅಂತ ಹೇಳಿದ್ದು ಸರ್ ನನ್ನ ಹತ್ರ. ನಾನು ಅದನ್ನೇ ಸತ್ಯ ಅಂತ ಅನ್ಕೊಂಡು ನಾನು ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ಹೋದದ್ದು. ಅಲ್ಲಿ ನೋಡ್ಬೇಕಾದ್ರೆ ಆ ರೀತಿ ಅವರು ಅವರು ಎಂತ ಮಾಡಿದ್ದು, ಇನ್ನೊಬ್ಬರ ಹತ್ರ ಹೇಳಿದ್ದು, ಹೀಗೆ ಹೋಯ್ತು ಅಂತ ಅಂತ ಅಂತ ಅಂತ ಅಂತ ಗೊತ್ತಾಯ್ತು. ಹೋಗಿ ಹೋಗಿ ಮತ್ತೆ ನೋಡ್ಬೇಕಾದ್ರೆ ಅವರು ನಿಜವಾಗಿ
0: ಜೀವಂತವಾಗಿದ್ದಾರೆ.
1: ಹಾಗಾದ್ರೆ ನೋಡಿ,
0: ನಮ್ಮ ತುಂಬಾ ಬೇಜಾರಾಯ್ತು, ಬೇಸ್ತುವಿದ್ರಿ ನೀವು.
1: ಮತ್ತೆ ಮತ್ತೆ ಏನಂದ್ರೆ ದ್ರೋಹಿಗಳಾಗುದೇ ನಾವು.
0: ಯಾರು ಹೇಳಿದ್ರು ಅಂತ ಕೊನೆಗೆ ಯಾರು ಹೇಳಿದ್ರು ಅಂತ ಬರ್ತದೆ ಅಲ್ಲಿ.
1: ನಿಮ್ಗೆ ಯಾರು ಹೇಳಿದ್ರು, ನಿಮ್ಗೆ ಅದು ಮೂಲ ಯಾರು ಹೇಳಿರ್ತಾರೆ, ನಂಗೆ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಅವರು ಏನ್ ಹೇಳ್ತಾರೆ, ಹೇಗೆ ತಪ್ಪಿಸ್ತಾರೆ, ತಪ್ಪಿಸುವವರು ಕೂಡ ಇರ್ತಾರೆ.
0: ಗೊತ್ತಿಲ್ಲ, ನಾನು ಹೇಳಿಲ್ಲ ಕಾಗೆ ಹಾರಿಸುದು. ಆದ್ರೆ ಹಾಗೆ ಓಕೆ ಓಕೆ, ಕಾಗೆಗೆ ನೀವು ಆನ್ಸರ್ ಮಾಡಿದ್ದೀರಿ, ಹಾಗೆ ಕಾಗೆಯ ಬಗ್ಗೆ ಹೇಳಿದ್ರಿ, ಕಾಗೆ ಹಾರಿಸಿದ್ದು ಅದರಿಂದ ತುಂಬ ಬೇಸರ ಆಗಿದೆ ಅಂತ ಹೇಳ್ತಾ ಇದ್ರಿ. ಹಾಗೆ ಇವತ್ತು ನಿಮ್ಮ ಹೆಸರಿನಲ್ಲಿ ಬರುವಂತ ಮೊದಲ ಅಕ್ಷರದಲ್ಲಿ ನೀವೊಂದು ಹಾಡು ಹೇಳುವಂಥದ್ದು ನಿಮ್ಮ ಹೆಸರನ್ನೇ, ಅಂದ್ರೆ ಎಲ್ಲ ಕೇಳುಗರಿಗೆ ಹೇಳುವಂಥದ್ದು ನಿಮ್ಮ ಏನೋ ಅಕ್ಷರ ಇದೆ ಹೆಸರಿನ, ಅದರ ಅಕ್ಷರದಿಂದ ಸರಿ ಹಾಡಿ ಒಂದು.

0: ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ. ಓಕೆ, ಟ್ರೈ ಮಾಡಿದ್ರಲ್ಲ. ಹೌದಾ, ಆಗ್ಲಿ ಆಗ್ಲಿ ಆಗ್ಲಿ, ಸ್ವಲ್ಪ ಸರ್ಪ್ರೈಸ್ ಆಗಿ ಕೊಟ್ಟದ್ದು ನಿಮ್ಮ ಹೆಸರಿನ ಅಕ್ಷರದಲ್ಲಿ ಹಾಡಿ ಅಂತ. ಓಕೆ, ಪರವಾಗಿಲ್ಲ.
1: ಓಕೆ,
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮನಿ ಅವರು ಕಾರ್ಕಳದಿಂದ ಕರೆ ಮಾಡಿದರು. ಅವರು ಕೂಡ ಹೇಳ್ತಾ ಇದ್ದಾರೆ, ಕಾಗೆ ಹರಿಸ್ತಾರೆ, ಕಾಗೆ ಹರಿಸ್ತಾರೆ ಕೆಲವರು, ಸುಮ್ಮನೆ ಸುಮ್ಮನೆ ಸುದ್ದಿ ಹಬ್ಬಿಸೋದು ಅದು ಏನಾಗುತ್ತೆ ಅಂದರೆ ಕೆಲವರ ಪ್ರಾಣಕ್ಕೆ ಕೂಡ ತೊಂದರೆ ಆಗುವಂಥದ್ದು. ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು, ಕಾಗೆ ಹರಿಸೋದು, ಅಂತೆ ಕಂತೆಗಳೆಲ್ಲ ಏನು ಬಂತೇನು ಹೇಳುವಂಥದ್ದು. ಸೊ ಆವಾಗ ಏನಾಗ್ತದೆ, ಅದನ್ನು ಕೇಳಿದವರು ಮತ್ತು ಅದನ್ನು ಆ ರೀತಿ ಸುಮ್ಮನೆ ಹೇಳಿದಾಗ ಜನರು ಆ ವ್ಯಕ್ತಿಯನ್ನು ಒಂಥರ ನೋಡ್ತಾರೆ, ಒಂಥರ ಅವನನ್ನು ನೋಟ್ ಮಾಡ್ತಾ ಇರ್ತಾರೆ. ಹೌದಾ, ಏನು ಈಚನ ಹೀಗೆ ಹಾಗೆಯೇ ಅಂತ. ಆವಾಗ ಆ ವ್ಯಕ್ತಿಗೆ ಆ ವಿಷಯ ಕೇಳಿದೆ, ಯಾಕೆ ಈ ಥರ ನಾನು ವಿಚಿತ್ರ ಪ್ರಾಣಿಯಂತೆ ಜನ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳುವಾಗ ಮತ್ತೆ ಗೊತ್ತಾಗುತ್ತೆ ಅದು ವಿಷಯ, ಯಾರೋ ಹೇಳ್ತಾರೆ ಹೀಗೀಗೆ ಹೀಗೀಗೆ ಅಂತ ಸುದ್ದಿಯಾಗಿದೆ ಅಂತ ಹೇಳ್ತಾರೆ. ಆವಾಗ ಅದು ಕೂಡ ನಿನ್ನ ಬಗ್ಗೆನೇ ಸುದ್ದಿಯಾಗಿದೆ ಅಂತ ಹೇಳುವಾಗ ನಿಜವಾಗಿ ತುಂಬ ಬೇಸರ ಆಗ್ತದೆ. ಆ ಥರದೊಂದು ಸಂಗತಿಗಳು ನಿಮ್ಮ ಜೀವನದಲ್ಲಿ ಕೂಡ ಆಗಿರ್ಬೋದು, ಒಂದೆರಡು ಘಟನೆಗಳು ಖಂಡಿತ ಆಗಿರ್ತದೆ. ಅದನ್ನು ನಿಮಗೆ ಹೇಳಲಿಕ್ಕೆ ಮನಸ್ಸಿದ್ರೆ ಮಾತ್ರ ಹೇಳ್ಬೋದು, ಅಥವಾ ಇಂಥೆಲ್ಲ ಸಂಗತಿಗಳು ಹಾ ಮತ್ತು ಯಾಕೆ ಇಂಥದ್ದೆಲ್ಲ ಈ ಥರ ಮಾಡೋದು ಒಳ್ಳೆಯದಾ ಕೆಟ್ಟದಾ ಅನ್ನೋದ್ರ ಬಗ್ಗೆ ಸೊ ನಿಮ್ಮ ಏನು ಅಭಿಪ್ರಾಯ ಇದೆ, ಅದನ್ನು ಅನಿಸಿಕೆ ಇದೆ ಅದನ್ನು ಕೂಡ ಹೇಳ್ಬೋದು. ಹಾಗೆ ಪ್ರಶ್ನೆ ಕೂಡ ಇದೆ, ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಅಂತ ನಾನು ಹೇಳಬೇಕು, ಅದಕ್ಕೆ ಉತ್ತರ ಕೂಡ ಕೊಡಬೇಕು. ಆಪ್ಷನ್ ಇದೆ ಚೀನಾ, ಬ್ರೆಜಿಲ್ ಮತ್ತು ಭೂತಾನ್. ಹಾಗೆ ಕೇಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ. ನಾನು ಆಗಾಗಲೇ ಹೇಳಿದೆ ಕೆಲವೊಂದು ವಿಷಯದಲ್ಲಿ ನಮಗೆ ನಾವು ಏನು ಸಣ್ಣ ವಿಷಯನ ದೊಡ್ಡದು ದೊಡ್ಡದಾಗಿ ಯೋಚನೆ ಮಾಡ್ತೇವೆ. ನಾವು ಮೊದಲಿಗೆ ಏನಾದರೂ ಸಣ್ಣ ವಿಷಯ ಆಗಿ ಒಂದು ಕೆಲಸ ಇಲ್ಲದವರು, ಕೆಲವು ಸರ್ತಿ ಕೆಲಸ ಅಥವಾ ಬಿಸ್ನೆಸ್ ಮಾಡುವವರು ಬಿಸ್ನೆಸ್ನಲ್ಲಿ ಲಾಸ್ ಆದಾಗ ಏನಾದರೂ ಸಣ್ಣ ಪುಟ್ಟ ಇದನ್ನು ಸರಿದೂಗಿಸ್ಲಿಕ್ಕೆ ಏನಾದರೂ ಸಣ್ಣದಾಗಿ ಮತ್ತೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಅಂತ ಹೇಳ್ತಾರೆ, ಆದರೆ ಅಂದ್ಕೊಳ್ತಾರೆ. ಸೊ ಆವಾಗ ಏನಾಗುತ್ತೆ, ಸಣ್ಣದಾಗಿ ಆಲೋಚನೆ ಮಾಡಿದ್ದು ಅದು ಮತ್ತೆ ಮತ್ತೆ ದೊಡ್ಡದಾಗಿ ಬೆಳೆಯುವಂಥದ್ದು. ಈ ಬಗ್ಗೆ ಒಂದು ಮಾತಿದೆ, ರಮೇಶ್ ರಾವಂದ್ ಅವರ ಮಾತನ್ನು ಕೇಳ್ಕೊಂಡು ಬರೋಣ.
2: ಒಂದು ಕಡೆ ಶಾರ್ಪ್ ಆಗಿರುತ್ತೆ, ಅದು ಮೊನೆಯನ್ನು ಕರಿತೀವಿ, ಇನ್ನೊಂದು ಕಡೆ ಕಣ್ಣಿರುತ್ತೆ, ಆ ಕಣ್ಣಲ್ಲಿ ದಾರ ಹಾಕ್ತಾರೆ. ಇದೇ ನಡೀತಾ ಇದೆ, ಒಬ್ಬನೇ ಮನುಷ್ಯ ಮಾಡ್ತಾ ಇದ್ದ, ಒಂದ್ ದಿನಕ್ಕೆ ಒಂದು 20 ಶರ್ಟ್ ಮಾಡಬಹುದು. ದಿಢೀರಂತ ಒಬ್ಬ ಮನುಷ್ಯನ ತಲೆಯಲ್ಲಿ ಹೊಳಿತು, ಈ ಮೊನೆ ಯಾಕೆ ಒಂದ್ ಕಡೆ ಇರಬೇಕು, ಕಣ್ಣು ಯಾಕೆ ಇನ್ನೊಂದ್ ಕಡೆ ಇರಬೇಕು, ಎರಡು ಒಂದೇ ಕಡೆ ಇದ್ರೆ ಮಿಷಿನ್ ಈ ಕಡೆ ಹಿಡಿಬಹುದು. ಆವಾಗ ಟೈಲರಿಂಗ್ ಮಿಷಿನ್ ಹುಟ್ಟಿತು. ಟೈಲರಿಂಗ್ ಮಿಷಿನ್ ಹುಟ್ಟಿದ್ದ ಕಾರಣ ಮೊನೆ ಮತ್ತು ಕಣ್ಣು ಎರಡು ಒಂದೇ ಕಡೆ ಇಟ್ಟ ಅವನು, ಇಷ್ಟು ದಿನ ಉಲ್ಟಾ ಇತ್ತು. ಅದು ಒಂದು ಮಾಡಿದಲ್ಲಿ ಸೂಯಿಂಗ್ ಮಿಷಿನ್ ಬಂತು, ಒಂದ್ ದಿನಕ್ಕೆ 1,000 ಶರ್ಟ್ ಹೊಲಿಯುವಂತ ಶಕ್ತಿ ಬಂತು. ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಒಂದ್ ವರ್ಷ ಹೀಗೇ ನಡೀತಾ ಇರುತ್ತೆ, ಇದನ್ನೇ ಮಾಡ್ತಾ ಇರ್ತೀವಿ, ಬೇಕಾಗಿಲ್ಲ. ಉಲ್ಟಾ ಯೋಚನೆ ಮಾಡಿ, ನಿಮ್ಮ ಜೀವನವನ್ನ ನೀವು ಮಾಡ್ತಾ ಇದ್ದುದನ್ನೇ ಮಾಡ್ತಾ ಇದ್ರೆ ನಿಮ್ ಜೀವನ ಹೇಗ್ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ. ಏನಾ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದಲ್ಲಿ ವ್ಯತ್ಯಾಸ ಆಗುತ್ತೆ, ಅದು ಒಂದು ಸರಿಯಾದ ದಿಕ್ಕಲ್ಲಿ ಆಗ್ಬೇಕಷ್ಟೇ, ಅದನ್ನ ಯೋಚನೆ ಮಾಡಿ.
0: ಓಕೆ, ಯಾವ್ದಾದ್ರು ಏನು ನಾವೆಂದು ಕೆಲಸ ಮಾಡ್ತಾ ಇರ್ತೀವಿ, ಅದೇ ಕೆಲಸ ಮಾಡ್ತಾ ಇದ್ರೆ ಏನಾದರೂ ಅದರಲ್ಲಿ ಆ ಕೆಲಸದಲ್ಲಿ ಡಿಫ್ರೆಂಟ್ ಆಗಿ ಮಾಡುವಂಥದ್ದು, ಅದೇ ಕೆಲಸ ಅದೇ ರೀತಿ ಅದೇ ಅಂತ ಆಗುವಾಗ ಅದು ಒಂದು ಏನಾಗ್ತದೆ, ಏಕತಾನತೆ ಬರುವಂಥದ್ದು ಇದೆ. ಆವಾಗ ಜಸ್ಟ್ ಫಾರ್ ಚೇಂಜ್ ಅಂತ ಹೇಳ್ತೀವಿ, ಅದನ್ನು ಏನು ಉಲ್ಟಾ ಮಾಡಬೇಕು ಅಂತ ಅವರು ಹೇಳಿದರು. ಸೊ ಆ ಥರ ಏನಾದರೂ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಆವಾಗ ಏನಾದರೂ ಹೊಸದಾಗಿ ನಮ್ಮ ಜೀವನ ಸ್ವಲ್ಪ ಈಗಿನ ಸ್ಥಿತಿಗತಿಗಿಂತ ಸ್ವಲ್ಪ ಮೇಲ್ಮಟ್ಟದ ಸ್ಥಿತಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ನಮ್ಮ ಏನು ನಾವು ಹಾಕುವಂಥ ಒಂದು ಪ್ರಯತ್ನ, ಜೊತೆಗೆ ಆ ಪ್ರಯತ್ನದಲ್ಲಿ ನಮಗೆ ಧೈರ್ಯ ಕೊಡಬೇಕು, ಮತ್ತು ಏಕತಾ ಅನ್ನೋದು ಅಂದರೆ ನಾವು ಅದನ್ನು ದೃಢವಾಗಿ ನಂಬಬೇಕು, ಇದರಲ್ಲಿ ನಾನು ಜಯಗಳಿಸ್ತೇನೆ ಮತ್ತು ಅದನ್ನು ನಾವು ಅದನ್ನು ಕನಸು ಕಾಣ್ತಾ ಇರಬೇಕು, ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು, ನಾನು ಇದರಲ್ಲಿ ಯಶಸ್ಸನ್ನು ಸಾಧಿಸ್ತೇನೆ ಅನ್ನುವ ಆ ಒಂದು ಮಾತನ್ನು ಆಗಾಗಲೇ ಹೇಳಿದಾಗ ಅದು ಖಂಡಿತ ಫಲ ಕೊಡುತ್ತೆ. ಒಬ್ಬರು ಕಾಲರ್ ಇದ್ದಾರೆ, ಹಲೋ ನಮಸ್ತೆ.
3: ನಮಸ್ತೆ,
0: ಸೌಖ್ಯ ಸೌಖ್ಯ ಪನ್ಲೇನ್? ಬರ್ಸ ಅಂತ ಬರೋಂದುಂಡು ಒಂದ ತೆಡಿಲ್ ಬತ್ತದ ಫೋಂಡು ತಡಿಲ್ ಏನು ಬೈದೆ ಏನು ಬೈದೆ ಏನು ಇಲ್ಲ ಅಂತ ಫಂದ ಫನೊಂದು ಎಂಚ ಇರ್ನಂಚಿ ಬರ್ಸ ಜೋರು ಸಾಧಾರಣ ಬರೋಂದು ಹ್ಞೂ ಅಂಚ ಅಂಚ ಪೋಡಿಗೆ ಖಂಡಿತ ಆಪುಂಡು ದಯಪುಂಡ ತೆಡಿಲ್ ಅಂಚ ಆತ ಜೋರು ಪುಂಡದೆ ಅಂಚ ಮೆಂಚಿಲ ಪುಂಡು ಒಂದೇ ಅದಂತ ವಿಷಯ ಒಂದು ನಮ್ಮ ಪೊಕ್ಕಡೆ ದಿನ ಅಂಚಾಗಿ ಇಂಚಾಗಿ ಬಂದು ಪನ್ಪತ್ತೆ ಕೆಲವು ಅವು ವಿಷಯ ಆದುಪ್ಪೂಜಿ ಪೊಕ್ಕಡೆ ದಿನ ಏರೇನು ವಿಷಯ ಇಂಚಾಗಿ ಅಂಚಾಗೆ ಅಂಚಾಗಿ ಇಂಚಾಗೆ ಅಂಚ ಬರ ಪಾತಿರ ನಕ್ಕಳು ಇಲ್ಲರದೆ ಬಕ ಲಾಸ್ಟ್ ಅಂಚ ಇಂಚ ಪಂಡದು ಲಾಸ್ಟ್ ಕೆಲವು ಜೀವಬೋಪಿನಲ್ಲ ಸಾಧ್ಯತೆ ಉಂಡು ಸರಿ ಇಂಗ್ಲ ಒಂಜಿ ವಿಷಯ ತೇರಿದ ಪಾತ್ರಡು ಪನ್ಪಿನ ಒಂದು ವಿಷಯದ ಬಗ್ಗೆ ಪನ್ ಅಂದ ಅಂಚ ದಾದ ಪನ್ಪರ ನೆತ್ತ ಬಗ್ಗೆ ಅಂಚೆ ಇಂಚ ಅಂತ ಪನ್ಪನೆ ಕೇಳಿ ಅಂದ ಕೆಲವರಿಗೆ ಅಂಚೆ ಇಂಚ ಪಂಡದೆ ಎಂಚಲ ದಿನ ಬಪ್ಪುಂಡು ಅತ್ತೆ ಅವ್ಲ ಅಂದ ಹಾಂ
1: ಹಾಂ
0: ಅಂಚ ಅಂಚ ಓಕೆ ಅಂಚ ಈ ಕಕ್ಕೇನು ಒಂಜಿ ರಾಷ್ಟ್ರದ ಕಲ್ಲು ಅಕ್ಕ ರಾಷ್ಟ್ರೀಯ ಪಕ್ಷಿ ಬಂದು ಒಂದು ಮಲ್ತೇರು ಕಕ್ಕೆ ಕಕ್ಕೆ ಇಂಗ್ಲಿಗೆ ನವಿಲು ಹೆಂಚ ಉಂಡ ಅಂದ ಅಂದ ಕಕ್ಕೆ ಬರ್ಪುಣ ಭಾರಿ ಕಮ್ಮಿ ಆಗ್ತಾನೆ ತುಲೆ ಯಾಂಗ್ ಇಂಗ್ಲಿ ಸಾರಂಗಡು ಕಕ್ಕೆದ ವಿಷಯ ಬಾತಿರುವ ಅನ್ನಾಗ ಒಯ್ದೀನಿ ಇರ್ನ ಇಲ್ಲ ಇರೇನು ತುಯರೆ ಅವ್ ಕಕ್ಕೆ ಗೊತ್ತಾದನ ಸಾರಂಗಡ ಪಾತಿರ್ವರ ಅನ್ನೋ ವಿಷಯ ಅಂಚ ಅಂಚ ಅಂಚ ಕಕ್ಕೆ ಏಪಲ ಬರ್ಪುಂಡೆ ಇಜ್ಜಿ ಅಪರೂಪ ಅಪರೂಪ ಹೋಯ್ದಿನ ಅಂಚ ಬೆನ್ನ ದಾದಣ್ಣ ಗಮ್ಮತ್ತು ಹೆಂಚ ನಾನು ವಿಷಯ ತೀರ್ಪಿರಲ್ಲ ಬರ್ಪುಂಡ್ಗೆತೆ ಆ ದುಂಬೊಬ್ರು ಪನಂತಿರುತ್ತೆ ಬಿನ್ನೇರು ಬರ್ಪಿರ ಅಂಚ ಇಂಚ ಕೆಲವತ್ತ ವಿಷಯ ಅಂಚ ಮಸ್ತು ಆಯ್ತು ಕತೆ ಎಲ್ಲ ಹಾಂ ಅಂದ ಪಲ್ಲೆ ಪೊಯರ್ ಬಲ್ಲಿ ಎಡ್ಡತ್ತು ಬಂದಿರದೆ ಅಂಚ ಈ ಕಕ್ಕೆ ಒಂಜಿ ಕಕ್ಕೆ ಒಂಜಿ ರಾಷ್ಟ್ರದ ಒಂಜಿ ರಾಷ್ಟ್ರೀಯ ಪಕ್ಷಿ ಆಯ್ತು ಮೂಜಿ ರಾಷ್ಟ್ರದ ಬಗ್ಗೆ ಪುದರ್ ಪನ್ಪ್ಯಾನ್ ಚೀನಾ ಬ್ರೆಜಿಲ್ ಬಕ್ಕ ಭೂತಾನ್ ಪಂದು ಈರು ವೈಕ್ ಓಟ್ ಬಾಡೋರು ಈರು ವೈಕ್ ಬಂದ್ಪಾರ ಇರೆ ಗೊತ್ತಿತ್ತು ಅಮ್ಮನಿಕ ಅಮ್ಮನಿಗೆ ಕೆಂಚ ಬಂತಾರ ಅರ ಅಂತ ಅಂದಾಜಿ ಮನ್ಪುಜಾರ ಗೊತ್ತಿದ್ದು ಬಂದ್ಪೇರಿಂದ ಇರು ಇರಂಜಾರ ನಂಬೋರ ಓಕೆ ಸರ್ ಅಮ್ಮನಿಗೆ ಸಹಿ ಬಂದ್ಪಾರ ಅದೇ ಅಮ್ಮನಿಕ್ಕಾಗೆ ಹಾಂ ಸರಿ ಓಕೆ ಮಸ್ತ್ ಖುಷಿ ಅಂಡಿರಡ ಪಾತಿರದೆ ಸ್ವಲ್ಮೇಲು ಓಕೆ ನಳ್ಳೆಕ್ಕವರು ಮಾತಾಡಿದರು ಮಳೆ ಬರ್ತಾಯಿದೆ ಒಂದ್ಸರಿ ಒಂದು ಕಡೆ ಗುಡುಗು ಸಿಡಿಲು ಎಲ್ಲ ಇದೆ ಅದರ ಜೊತೆಗೆ ಮಾತಾಡುವಂಥ ಹೃದಯದಿಂದ ಮಾತಾಡುವಂಥದ್ದು ಒಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ
3: ಹಲೋ
0: ಹಲೋ ನಮಸ್ತೆ
3: ನಮಸ್ತೆ
0: ನಮಸ್ತೆ ನಮಸ್ತೆ
3: ಅಶೋಕ್ ಮಂಗಳದೇವಿ
0: ಅಶೋಕ್ ಮಂಗಳದೇವಿ
3: ಕಾಗೆ ಕಾಗೆ
0: ಕಾಗೆ ಹರಿಸೋದು
3: ಕಾಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆ ಆಗುವಾಗ
0: ನಿಮ್ಮ ಮನೆಗೆ ಬರ್ತದ ಇಲ್ಲಿ ನೀವು
3: ಕೆಲಸ ಮಾಡುವಲ್ಲಿ
0: ಕೆಲಸ ಮಾಡುವಲ್ಲಿ
3: ಕಿಟಕಿಯಲ್ಲಿ ಎರಡು ಕಾಗೆ ಬರ್ತದೆ ಕಾಲು ಇಡುದಿಲ್ಲ ಒಂದೇ ಕಾಲು ಉಂಟು
0: ತಿಂಡಿ
3: ಹಾಕ್ತೀರಾ
0: ಗಂಟೆ ಆತಿಥ್ಯ ಮಾಡಿದ್ರೆ ಗೊತ್ತಾಗ್ತದ
3: ಬಂದು ನಿಲ್ತದೆ ಅಲ್ಲಿ
0: ಅಲ್ಲ ಅದು ಮುಂಚೆನೆ ಬರ್ತದೆ
3: ಮುಂಚೆ ಬರ್ತದೆ ಅದಕ್ಕೆ ಹಾಕ್ಲೇಬೇಕು
0: ಹೌದಾ
3: ಒಂದಕ್ಕೆ ಕಾಲಿಲ್ಲ ಒಂದು ಕಾಲು ಮಾತ್ರ ಒಂದಕ್ಕೆ
0: ನೋಡಿ ಅದರ ಅದು ಕೂಡ ನಿಮ್ಮ ಒಂದು ಮೆಂಬರ್ ಅದು ನಿಮ್ಮ ಕುಟುಂಬದ ಸದಸ್ಯರಾಗಿ
3: ಅದು ಭೂತಾನ್ ದೇಶದ್ದು
0: ಭೂತಾನ್ ದೇಶ ಅಂತ ಹೇಳ್ತೀರಾ
3: ಭೂತಾನ್ ದೇಶ
0: ಓಕೆ ಓಕೆ ಮತ್ತೆ ಹೇಳ್ತೀನಿ ಅಂದ್ರೆ ಓಕೆ ಹೇಳಿ ಕಾಗೆ ಹಾರಿಸುವುದು ಅಂತೆ ಕಂತೆ ಅಂಚೆ ಇಂಚ ಅಂಚೆ ಇಂಚ ಅಂತ ಹೇಳುವವರು ಏನ್ ಹೇಳ್ತೀನಿ
3: ನಾವು ಸರಿದ್ರಿ ಬಾಕಿಯವರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ
0: ನಾವು ಸರಿ ಇರ್ಬೇಕು ಅಂತ ಹೇಳ್ತೀವಿ
3: ನಾವು ಸರಿ ಇರ್ಬೇಕು
0: ಮತ್ತೆ
3: ಯಾಕಂದ್ರೆ ಗಂಡಸರಿಗಿಂತ ಹೆಂಗಸರಿಗೆ ಜಾಸ್ತಿ ಒಂದು ಆಚೆ ಹೇಳೋದು,
0: ಅದೇ ಒಂದು ಯಾವುದೋ ಹೊಸ ವಿಷಯ ಬಿದ್ದಾಗ ಕಿವಿಗೆ
3: ಅದರಿಗೆ ಹೇಳದೆ
0: ನಿದ್ರೆ ಬರುದಿಲ್ಲ. ಹೌದು,
3: ಅದರಲ್ಲಿ ಗಲಾಟೆ ಆಗೋದು ಜಾಸ್ತಿ. ಅದಕ್ಕೆ ಯಾರ ಮಾತನ್ನು ಕೇಳ್ಬಾರ್ದು.
0: ಯಾರ ಮಾತನ್ನು?
3: ಹಾಗೆ ಒಂದ್ಸಲ ಆಗಿದೆ, ನಾವು ಒಂದು 10ನೇ ಕ್ಲಾಸ್ ಅಲ್ಲಿ ಇರುವಾಗೇನ ನಮ್ಮ ಮನೆ ಹತ್ರ ಇದ್ದವರು ಒಬ್ಬರು ಅವರು ಮನೆ ಬಿಟ್ಟು ಬೇರೆ ಹೋಗಿದ್ದಾರೆ. ಹಾಗೆ ಬೇರೆ ನಮ್ಗೆ ನ್ಯೂಸ್ ಬಂತ, ಅವ್ರು ತಿರುಗೋದು ಅಂತ.
0: ಹೌದಾ?
3: ಹಾಗೆ ನಾವು ಕೆಲವು ದಿನ ಒಟ್ಟಿಗೆ ಹೋಗಿ ಹೂವೆಲ್ಲ ಕರ್ಕೊಂಡು ಇದು ಇಟ್ಕೊಂಡು ಹೋದ್ದು.
0: ಹೂವು ಇಟ್ಕೊಂಡು ಹೋಗಿದ್ರೆ
3: ಮರಣ ಅಲ್ಲ ನೋಡಕ್ ಆಗಲ್ಲಿ ಕೂತ್ಕೊಂಡು ಪೇಪರ್ ಓದ್ತಿದ್ರು.
0: ಪೇಪರ್ ಓದ್ತಾ ಇದ್ದಾರೆ ನಿಮಗೆ?
3: ಏನಾಗ್ತದೆ?
0: ಹೌದು, ಹೂ ನೋಡಿದ್ರ ಅವರ ನಿಮ್ಮ ಕೈಯಲ್ಲಿದ್ದ ಹೂ ನೋಡಿದಾರ? ಅವರು
3: ನೋಡಿದ್ದಾರೆ.
0: ಅಯ್ಯೋ, ಏನು ಅಂತ ಕೇಳಿದ್ರು?
3: ಹಾಗೆ ಅಂತ ಹೇಳೋದು. ಮತ್ತೆ ಅವರಿಗೆ ನ್ಯೂಸ್ ಸಿಕ್ಕಿದೆ, ಈಗೀಗ ನ್ಯೂಸ್
0: ಸ್ಪ್ರೆಡ್ ಆಗಿದೆ.
3: ಕೆಲವರು ಫೋನ್ ಮಾಡಿ ಕೇಳಿದ್ದಾರೆ
0: ಸ್ಪ್ರೆಡ್ ಆಗಿದೆ ಅಂತ.
3: ಸ್ಪ್ರೆಡ್ ಆಗಿದೆ
0: ಯಾಕೆ?
3: ಅದೆಲ್ಲ ಅದೆಲ್ಲ ಮತ್ತೆ ಅವ್ರಿಗೆ ಆಯುಷ ಜಾಸ್ತಿ. ಅದು ಎಲ್ಲ ಹೇಳ್ಬಾರ್ದು, ನಾವು ಕಣ್ಣಲ್ಲಿ ನೋಡ್ಬೇಕು, ಕಿವಿಯಲ್ಲಿ ಕೇಳ್ಬೇಕು. ಮತ್ತೆ ಮನೆಯಲ್ಲಿ ಸಹ ನಾವು ಮನೆಯಲ್ಲಿ ಕೆಲಸ ಬಿಟ್ಟು ಹೋಗ್ತೇವೆ, ಮನೆಗೆ ಹೋಗುವಾಗ ಅದ ಅವ್ರ ಹಾಗೆ ಅಂತೆ ಅವ್ರು ಹೀಗಂತೆ, ಅದಕ್ಕೆ ಯಾರ ಮಾತು ಕೇಳ್ಬಾರ್ದು. ನಾವು ಅದೇ ಕಿವಿಯಲ್ಲಿ ಕೇಳ್ಬೇಕು ನೋಡು.
0: ಕೆಲವು ನಾವು ಕಾಣ್ತಾ ಇದ್ದೀವಿ, ಕೆಲವು ಚಿತ್ರ ನಟರು ಒಳ್ಳೆ VIPಗಳು ಯಾರು ಇದ್ರೆ ಹೆಸರಾಂತ ಅವರು ಸುಮ್ಮನೆ ಸುದ್ದಿ ಮಾಡುವವರು ಇದ್ದಾರೆ.
3: ಇದರಲ್ಲಿ ನಮ್ಮ ಮೊಬೈಲ್ ಬರ್ತದೆ ಬ್ರೇಕಿಂಗ್ ನ್ಯೂಸ್ ಅಂತ.
0: ಹೌದು,
3: ಅದರಲ್ಲಿ ಎಲ್ಲ ಬರುದಿಲ್ಲ, ಅಡ್ಬಿಟ್ಟು ನ್ಯೂಸ್ ಅದು ಕೇಳಲೇಬಾರ್ದು,
0: ಎಲ್ಲವನ್ನು ನಂಬಲಿಕ್ಕೆ ಆಗುದಿಲ್ಲ.
3: ಮತ್ತೊಬ್ಬರಿಗೆ ನಾವು ಫೋನ್ ಮಾಡಿ ಅಂತ, ಅದು ಒಳ್ಳೇದಲ್ಲ.
0: ಹೌದು ಹೌದು.
3: ಒಂದು ಸಣ್ಣ ಕತೆ ಅಂತ ಹೇಳ್ಬೇಕಾದ್ರೆ,
0: ಹೇಳಿ ಹೇಳಿ. ಅಶೋಕಣ್ಣ ಅಂದ್ರೆ ಕತೆಗಾರರು, ಸಾರಂಗ್ ಕತೆಗಾರರು. ಹೇಳಿ ಅಶೋಕಣ್ಣ, ಯಾವ ಕತೆ, ಏನ್ ಕತೆ, ಏನ್ ಕತೆ
3: ತಂದೆ? ನಮ್ಮ ಹುಡುಗಿಯರಿಗೆ ಬೇಕದ್ದು.
0: ಹೆಸರಿದೆಯಾ ಕತೆಗೆ?
3: ಹೆಸರಿಲ್ಲ,
0: ಹೆಸರಿಲ್ಲ.
3: ಅದು ನಾವು ಸೆಲೆಕ್ಟ್ ಮಾಡಿದ್ದು
0: ಪುದರ್ದೀತಿಜಿ.
3: ಒಂದು ಗಂಡ ಹೆಂಡತಿ
0: ಕತೆ ಬಂದ್ಲೆ.
3: ಗಂಡ ಹೆಂಡತಿ ತುಂಬಾ ಪಾಪದವರು.
0: ಹೌದಾ?
3: ಗಂಡ ಹಾಲೆಲ್ಲ ಸೈಕಲ್ ಮಾರಿ ದಿನ ತೆಗೆಯುದು, ಗಂಡ ದಿಸ ಆಗಿ ಮನೆ ಕೆಲಸ ಎಲ್ಲ ಮಾಡಿ ದಿನ ತೆಗೆಯುದು. ಅವರಿಗೆ 3 ಮಕ್ಕಳು, ಹಾಸ್ಟೆಲ್ ಹುಡುಗಿ, ಅವಳು ಶಾಲೆಗೆ ಹೋಗುವಳು, ಮತ್ತೆ 2 ಗಂಡು ಮಕ್ಕಳು, ಅವರು ಕಾಲೇಜ್ ಹೋಗ್ತಿದ್ರು. ಕಾಲೇಜ್ಗೆ ದೊಡ್ಡದಾಗಿ ಒಳ್ಳೆ ಕೆಲಸ ಸಿಗ್ತದೆ. ಅವರು ಕೆಲಸಕ್ಕೆ ಹೋಗಿ ಇವಳು ಕಾಲೇಜ್ ಹೋಗುದಷ್ಟೇ ಸಣ್ಣವಳು. ಅವರು ಕೆಲಸ ಮಾಡಿ ಅವರ ಕಾಲಲ್ಲಿ ಅವರು ನಿಲ್ತಾರೆ, ನಿಂತು ಅವರು ಮದ್ವೆಗೆ ಒಂದು ಏರ್ಪಾಡು ಮಾಡ್ತಾರೆ ಇಬ್ಬರು ಸಹ. ಅದಕ್ಕೆ ತಂದೆ ತಾಯಿ ಹೇಳ್ತಾರೆ, ನಾವೀಗ ಪಾಪದವರು, ನೀವ್ ಯಾಕೆ ರಿಚ್ಚಿ ಪಾಟಿಯನ್ನು ಮದುವೆ ಆಗುದು? ನಿಂಗೆ ಒಂದು ತಂಗಿ ಉಂಟಲ್ಲ, ತಂಗಿಗೆ ಫಸ್ಟ್ ಮದುವೆ ಮಾಡು, ಮತ್ತೆ ನೀವು ಮಾಡಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ತಂಗಿಗೆ ನಾವು ಒಟ್ಟಿಗೆ ಸೇರಿ ನಾವು ಮದುವೆ ಮಾಡುವ, ನಾವು ಫಸ್ಟ್ ನಾವು ಮದುವೆ ಆಗ್ತೇವೆ ಅಂತ. ಮತ್ತೆ ಅವರು ಬಾರಿ ಇದು ನಾವು ಶಾರ್ಟ್ ಕಟ್ ಮಾಡುದು, ಅದು ಅವ್ರು ಮದುವೆ ಆಗ್ತದೆ. ಮದುವೆ ಆಗಿ ಅವ್ರು ಹೆಣ್ಣು ಹಿಡ್ಕೊಂಡು ಬೇರೆ ಬೇರೆ ಹೋಗ್ತಾರೆ. ಈಗ ಮನೆಯಲ್ಲಿ ಪಾಪ ತಂದೆ ತಾಯಿ ಸಣ್ಣ ಮಕ್ಕಳು, ತಂದೆ ತಾಯಿ ತಂದೆಯ ಬೇಸರದಲ್ಲಿ ಅವರು ತೀರಿ ಹೋಗ್ತಾರೆ. ಮತ್ತೆ ಲಾಸ್ಟ್ ಹಿಡಿದು ತಾಯಿ ಮತ್ತೆ ಮಗಳು. ಅವಳಿಗಳು ಕಾಲೇಜಿಗೆ ಹೋಗುವಾಗ ಒಬ್ಬ ಫ್ರೆಂಡ್ ಆಗ್ತಾನೆ, ಅವನು ಗ್ಯಾರೇಜಲ್ಲಿ ಕೆಲಸ ಮಾಡೋದು. ಗ್ಯಾರೇಜಲ್ಲಿ ಕೆಲಸ ಮಾಡಿ ಅವನು ಹೇಳ್ತೀನಿ, ನಾನು ಇನ್ನೇ ಮದ್ಯ ಆಗುದು, ಬೇರೆ ಯಾರನ್ನು ಮದ್ಯ ಆಗುದಿಲ್ಲ. ಅದಕ್ಕೆ ಇವಳು ಬಂದು ತಾಯಿ ಹತ್ರ ಹೀಗೆ ಹೇಳ್ತಾಳೆ. ಅದಕ್ಕೆ ತಾಯಿ ಹೇಳ್ತಾ, ಬೇಡ, ಏನು ಒಳ್ಳೆ ಕಲಿಬೇಕು, ಕಲಿತ ನಂತರ ಮತ್ತೆ ಒಳ್ಳೆ ಕಲಿತ ಹುಡುಗರನ್ನೇ ಮದುವೆ ಆಗಬೇಕು. ಹಾಗೆ ಇವಳು ಎಲ್ಲಿಗೆ ಹೋಗುವಾಗ ಇವನು ಹಿಂದೆ ಬರುವುದು ಗ್ಯಾರೇಜ್ ಅವನು. ಮತ್ತೆ ಇವರ ಮನೆಯವರು ಹೋಗಿ ಹುಡುಗನ ತಂದೆಗೆ ಹೇಳ್ತಾರೆ, ಹೀಗೆ ಹೀಗೆ ನಾ ಅವಳು ಬಂದು ನಂಗೆ ಉಪದ್ರ ಕೊಡ್ತೇನೆ ಅಂತ. ಅದಕ್ಕೆ ಹುಡುಗನ ತಂದೆ ಇನ್ನು ಮುಂದೆ ಅವಳಿಗೆ ಹತ್ರ ಕೈಗಾಲು ಕಡಿತೀನಿ ಅಂತ. ಅದಾದ ಹಾಗೆ ಇತ್ತು. ಹಾಗೆ ಇತ್ತಾದ್ಮೇಲೆ ನಾ ಇವನೆಂತ ಮಾಡ್ತೇನೆ, ಸಣ್ಣ ಗ್ಯಾರೇಜ್ ಇಡ್ತಾನೆ, ಗ್ಯಾರೇಜ್ ಇಟ್ಟು ಸ್ವಲ್ಪ ಹಣಲ್ಲ ಆಗ್ತದೆ. ಅವಳು ಒಳ್ಳೆ ಕಲಿತಾಳೆ, ಕಲಿತು ಅವಳು ಡಿಗ್ರಿ ಆಗಿ ಒಳ್ಳೆ ಇಂಜಿನಿಯರ್ ಆಗ್ತಾಳೆ. ಇಂಜಿನಿಯರ್ ಆಗಿ ಒಳ್ಳೆ ಹಣ ಆಗ್ತದೆ ಅವಳಿಗೆ, ದೊಡ್ಡ ಮನೆ ಕಟ್ತಾಳೆ. ಮನೆ ಕಟ್ಟಿ ಇವನೆಂತ ಮಾಡಿ, ಇವನು ಇಡುದಿಲ್ಲ, ಇವಳು ಹೋಗಿ ತಾಯಿ ಹತ್ರ ಮಾತಾಡಿ ಇವರು ಮದುವೆ ಫಿಕ್ಸ್ ಮಾಡ್ತಾರೆ. ಮದುವೆ ಫಿಕ್ಸ್ ಮಾಡಿ ಸ್ವಲ್ಪ ದಿನ ಆದ ನಂತರ ಇವನು ಸೀದಾ ಗಲ್ಫಿಗೆ ಹೋಗ್ತಾನೆ. ಗಲ್ಫಿಗೆ ಹೋಗಿ ಬಂದು ಮತ್ತೊಂದು ತಾಯಿಯನ್ನು ಅದೇ ಮನೆಯಲ್ಲಿ ಕೂತ್ಕೊಂಡು ಇವನು ಬೇರೆ ಮನೆಯಲ್ಲಿ ಮಾಡಿ 2 ಮಕ್ಕಳಾಗಿ ದೊಡ್ಡ ಕಾರ್ ಎಲ್ಲ ತಗೊಂಡು ದೊಡ್ಡ ಗ್ಯಾರೇಜ್ ಎಲ್ಲ ಮಾಡಿ ಒಟ್ಟಿಗೆ ಇರ್ತಾ
0: ಇದ್ರೆ
3: ಕಲಿತ ಹುಡುಗಿಯರು ಪಾಪದವಳು ಮದುವೆ ಆಗ್ತಾರೆ.
0: ಸರಿ ಸರಿ,
3: ಅದು ಈಗಿನ ಹುಡುಗಿಯರು ಕೇಳುದಿಲ್ಲ, ಕಲಿತ ಹುಡುಗಿಯರನ್ನೇ ಕಲಿತ ಹುಡುಗರೇ ಆಗ್ಬೇಕು.
0: ಸರಿ ಸರಿ, ಓಕೆ, ತುಂಬಾ ಚೆನ್ನಾಗಿ ಕತೆ ಹೇಳಿದ್ರಿ ಅಶೋಕನ. ಹಾಡು ಹಾಡ್ತೀರಾ?
3: ಇಲ್ಲ, ಬೇಡ ಬೇಡ.
0: ನಿಮ್ಮ ಹೆಸರಿನ ಮೊದಲ ಅಕ್ಷರದ ಹಾಡು?
3: ಅದೇ, 5:40.
0: ಓಕೆ ಸರಿ,
3: ಕೆಲವರು ಫೋನ್ ಮಾಡ್ಲಿಕ್ಕೆ ಆಯ್ತು.
0: ಸರಿ ಸರಿ ಸರಿ, ಧನ್ಯವಾದ, ತುಂಬಾ ಕತೆ ಚೆನ್ನಾಗಿ ಹೇಳಿದ್ರಿ. ಓಕೆ ಓಕೆ, ಹೆಸರು ಮಾತ್ರ ಮತ್ತೆ ಹೆಸರು ಇಡ್ತೇನಂತ ಹೇಳಿದ್ದಾರೆ, ಯಾವ ಹೆಸರು ಗೊತ್ತಿಲ್ಲ. ಚೆನ್ನಾಗಿ ಕತೆ ಹೇಳ್ತಾರೆ ಅವರು, ಹಾಗೆ ಒಳ್ಳೆ ಟೆಲಿ ಮೂವಿ ಎಲ್ಲ ಅದಕ್ಕೆಲ್ಲ ಕತೆ ಎಲ್ಲ ಸಾಹಿತ್ಯ ಎಲ್ಲ ಬರೀತಾರೆ ಅವರು. ಓಕೆ, ಒಬ್ಬರು ಕಾಲರ್ ಇದ್ದಾರೆ. ಹಲೋ,
1: ಹಲೋ, ನಮಸ್ತೆ.
0: ಹಲೋ ನಮಸ್ತೆ,
1: ಕುಸುಮಾಕರ್
0: ಕೊಟ್ಟಾರೆ ಅಂತ ಹೇಳಿ. ಕುಸುಮಾಕರ್ ಅಣ್ಣ,
1: ಇಲ್ಲಿ ಹೆಸರಿಲ್ಲದ ಕತೆ ಒಳ್ಳೇದಾಗ್ತಿ. ಅದು ಗ್ಯಾರೇಜ್ ಎಲ್ಲಿ ನೋಡ್ಬೇ, ನಂಗೆ ಕೆಲ್ಸಕ್ಕೆ ಹೋಗ್ಲಿ ಅವ್ರ ಹತ್ರ ಕೇಳಿ, ಗ್ಯಾರೇಜ್ ಒಂದು ಕೆಲ್ಸಕ್ಕೆ ಹೋಗಿ ನಾವು ಒಂದ್ ದೊಡ್ಡ ಗ್ಯಾರೇಜ್ ಮಾಡುವ.
0: ಗ್ಯಾರೇಜ್ ಮಾಡ್ತೀರಾ?
1: ಹೌದು.
0: ಏನ್ ಮಾಡಿದ್ರಿ? ಟೈಲರ್ ಶಾಪ್.
1: ನಾನು ಏನ ಕ್ಲೈಮೇಟ್ ಚೇಂಜ್ ಆಗ್ತದ ಅಂತ.
0: ಕ್ಲೈಮೇಟ್
1: ಅವಳು ದೊಡ್ಡ ಜನ ಆಗಿ ಬೇರೆ ಮದುವೆ ಆಗಿ ಇವನ್ ಎಲ್ಲಿಯಾದ್ರೂ ಮಿನಿ ಆರ್ತಾನ, ಎಲ್ಲಿಯಾದ್ರೂ ಸುಸೈಡ್ ಮಾಡ್ತಾನ ಅಂತ
0: ಎನಿಸಿದೆ.
1: ಒಳ್ಳೆದರಲ್ಲಿ ಎಂಡ್ ಆಯ್ತು,
0: ಸುಖಾಂತವಾಗಿ ಮುಗಿಸಿದ್ದಾರೆ.
1: ಸುಖಾಂತವಾಗಿ ಮುಗಿಯಿತು. ನಾನು ಯೋಚನೆ ಮಾಡಿದ್ದು ಬೇರೆ,
0: ಆಲೋಚನೆ ಮಾಡಿದ್ದು ಬೇರೆ. ಅವರು ಟರ್ನ್ ಮಾಡಿದ್ರು.
1: ಮಳೆ ಬರ್ತಾ ಇತ್ತು, ಕೇಳುದಿಲ್ಲ ನಾನು ಕೂತ ಅಲ್ಲಿಗೆ, ಎಲ್ಲದೆ ಕೇಳ್ತದೆ ಯಾವಾಗ್ಲೂ. ಮತ್ತೆ ರೇಡಿಯೋದ ಹತ್ತಿರ ಬಂದು
0: ಕತೆ ಕೇಳಿ
1: ಕೊಟ್ಟು ಕೇಳಿದ್ರು, ನೋಡುವ ಇವರು ಕತೆ ಅಂತ ನೋಡುವ.
0: ಹೌದು ನೋಡಿ, ಅಶೋಕಣ್ಣನಿಗೆ ಅಶೋಕಣ್ಣನ ಕತೆಗೆ
1: ಅಂತೆ ಇಂತೆ ಅಂತೆ ಇಂತೆ ಹೇಳಿ ಕೊನೆಗೊಂದು ಕೊಂತೆ ಮಾಡಿದ್ರು. ಬಂದು
0: ಆಗ್ಲಿ, ಒಂದು ಸುಖಾಂತವಾಗಿ ಮುಗಿಸಿದ್ರೆ ನಿಮಗೆ ಮನಸ್ಸು ಇಲ್ಲದ್ರೆ ನೀವು ಟೆನ್ಷನ್ ಮಾಡ್ತೀರ. ಅಲ್ಲ, ನೀವು ಟೆನ್ಷನ್ ಮಾಡ್ತೀರಲ್ಲ, ಹಾಗೈತಲ್ಲ.
1: ಯೋಚನೆ ಮಾಡಿದ್ದ ಅದೇ, ಅವಳು ಎಲ್ಲಿಯಾದ್ರೂ ಇಂಜಿನಿಯರ್ ಕಲಿಯುವಾಗ ಎನಿಸಿದೆ, ಇವಳನ್ನು ಬಿಡ್ತಾಳೇನ ಇವನನ್ನು. ಆಗ್ಲಿ, ಒಳ್ಳೇದಾಗ್ಲಿ
0: ಮಾಡಿದ್ರಿ. ಓಕೆ ಓಕೆ, ಒಂದು ಪ್ರಶ್ನೆಗೆ ಉತ್ತರ ಏನು ಹೇಳ್ತೀರಿ? ಮತ್ತೆ ನಿಮ್ಮ ಹೆಸರಿನ ಒಂದು ಕೆ ಅಲ್ಲಿ ಒಂದು ಹಾಡು ಬರಲಿ.
1: ಕೆ ಅಲ್ಲಿಯಾ?
0: ಹೌದು, ಕಾ ಕಿ ಕೆ
1: ಕೋನ್ ಬನೇಗ ಕರಡವತಿ.
0: ಓಕೆ ಹಾಡಿ.
1: ಅದೊಂದು ಕನ್ನಡ ಯಾವ್ದೋ ಒಂದು ಕೇಳಿದೆ ನಾನು ಇಲ್ಲಿ. ಒಂದು ಒಂದ್ ನಿಮಿಷ. ಕುಶಲವೇ ಕ್ಷೇಮವೇ ಸೌಖ್ಯವೇ

0: piare, Nino. ಖುಷಿಯಾದ
1: ಓಕೆ ಮೇಡಮ್, ಚೆನ್ನಾಗಿ ಚೆನ್ನಾಗಿ
0: ಹಾಡಿದಿಲ್ಲ
1: ಆದ್ರೂ ಹಾಡಿದಿರಲ್ಲ, ಸೌಖ್ಯವೇ ಕ್ಷೇಮವೇ ಅಂತ ಕೇಳಿದಿರಿ. ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳಬಹುದು?
0: ಎಲ್ಲಿದ್ದೀರಿ?
1: ಬರ್ತಾರೆ
0: ಅವರು, ಮುಖ ನೋಡ್ತಾರೆ ಮಾಡಿ ಏನೆಂತ ಆಯ್ತು. ಕೆಲವು ಹಾಗೆ ಆಗೆಲ್ಲ ಹೇಳಿದ್ರಲ್ಲ, ಅಂತೆಗಿಂತ ಎಲ್ಲ ಕಟ್ಟಿ ಕಟ್ಟಿ ಮತ್ತೆ ಜೀವ ಹೋಗೋ ವ್ಯಾಪಾರ ಕೆಲವು. ಅವಳು ಹಾಗೆ ಅಂತೆ, ಇವಳು ಹೀಗೆ ಅಂತೆ, ಅವಳು ಓಡಿದ್ರಂತೆ, ಬಂದ್ಲಂತೆ, ಕೂತ್ಲಂತೆ, ಅವನು ಕುಡಿದಂತೆ, ಅವನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಂತೆ, ಏನೇನೆಲ್ಲ ಹೇಳಿ ಹೇಳಿ ಮತ್ತೆ ಹಾಗೆ ಆಗುದು. ಹಾಗೆ ಎಲ್ಲ ಮಾಡಬಾರ್ದು ಕಂತೆಗಂತೆ, ನಮ್ಗೆ ಗೊತ್ತಾದ್ರೆ ಮಾತ್ರ.
1: ಹಾಗೆ ಆದ್ರೆ ಪರವಾಗಿಲ್ಲ ನೋಡಿ, ಕೆಲವರು ಇರ್ತಾರೆ ಅದು ಒಳ್ಳೇದಲ್ಲ. ಆದ್ರೆ ದೊಡ್ಡ ದೊಡ್ಡ ಸೀಕಿನ ಹೆಸರು, ಈಗ ಆ ಸೀಕ್ಗೆ ಈ ಸೀಕ್ಗೆ ಅಂತ ಹೇಳುವವರು ಇದ್ದಾರೆ. ತುಲೆಗೆ
0: ಹೌದು, ಒಂದ್ ಸ್ವಲ್ಪ ಸಪುರ ಆದ್ರೆ ಚಿಂತೆ ಆಯ್ತು.

0: ಗದಾಧರ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಕ್ರಿಸ್ತೋ ಕ್ರಿಸ್ತೋ ಅಲೆಲುಯ್ಯ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತಿದ್ದೇನೆ. ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಇಂದ ಮಾತಾಡ್ತಿದ್ದೇನೆ. ಕದಿ ಮಂಜುನ ಸೇವಿ ಕಾತಿಯಲ್ಲಿ ಮಂಗಳಾಂಬಿಕೆ ಮಂಗಳೂರಿಂದ. ಸರ್, ತುಂಬಾ ಉತ್ತಮ ವಿಚಾರಗಳನ್ನ ಹೃದಯ ರಾಗದಲ್ಲಿ ಹೃದಯ ಸನ್ನಿವಿಷ್ಟೋ ಇರುವ ಪರಮಾತ್ಮ ಹೃದಯ ಸನ್ನಿವಿಷ್ಟೋ ಹೃದಯ ರಾಗದಲ್ಲಿ ಹೃದಯ ಸನ್ನಿವಿಷ್ಟೋ ಪರಮಾತ್ಮನಿಗೆ ಇಷ್ಟ ಆಗುವ ಅವರ ಪರಮ ಸೇವಕರಿಗೆ ಇಷ್ಟ ಆಗುವ ಯೇಸು ಸ್ವಾಮಿಗಳಿಗೆಲ್ಲ ಇಷ್ಟ ಆಗುವ ಮಾತುಗಳನ್ನೆಲ್ಲ ಆಡ್ತೀರಿ, ತುಂಬಾ ಧನ್ಯವಾದಗಳು. ಒಳ್ಳೊಳ್ಳೆ ವಿಚಾರಗಳನ್ನ ಇವತ್ತು ಇದು
1: ಕಾಗೆ ಯಾವ ದೇಶದ್ದು?
0: ಹಾಗೆ ನನ್ನ ಪ್ರಕಾರ ಅದೇ, ನಾನು ಹಿಂದಿನವರು ಅವರೆಲ್ಲ ನಮ್ಮ ತಾಯಿ ಇವರೆಲ್ಲ ಹೇಳಿದಲ್ಲ,
1: ಅದನ್ನೇ ಹೇಳಿದ್ರು. ಅದೇ ಉತ್ತರ ಅಂತ.
0: ಇವರು ಯಾರು ಅಮ್ಮನಿ ತಾಯಿ ಮಾತಾಜಿ ಹೇಳಿದಲ್ಲ, ಮತ್ತೆ ಇವರು ಅದೇ ಇರ್ಬಹುದು ಅಂತ ಅಂದಾಜು. ಮತ್ತೆ ನೀವು ಮಾತಾಡುವುದ್ರ ಬಗ್ಗೆ ಅನಾವಶ್ಯಕ ಎಂತದ ಹೇಳಿದ್ರೆ
1: ಅದೇ ಸುಮ್ಮನೆ ಸುಮ್ಮನೆ ಅಂತ್ಯಕ್ಕಂತ ಹೇಳುವಂತದ್ದು
0: ಹಿಂದೆ ಅದೇ
1: ಕಲ್ಪಿಸಿ ಹೇಳುವಂತದ್ದು.
0: ಹೌದೌದು, ಅದು ಅದನ್ನ ನಾವು ಆದಷ್ಟು ಅವಾಯ್ಡ್ ಮಾಡುದು, ಅಂದ್ರೆ ಅದನ್ನ ಅದರಿಂದ ದೂರ ಇರುವುದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅದು ಏನಂದ್ರೆ ಅಪರಾಧಕ್ಕೂ ಕಾರಣ ಆಗ್ತದೆ. ಈಗ ನಿಂದನೆಗೆ ಕಾರಣ ಆಗ್ಬಹುದು ಅದು. ನಾವು ಇನ್ನೊಬ್ಬರ ಬಗ್ಗೆ ಒಂದು ಒಂದು ಅವರ ದೋಷ ಅಥವಾ ಕಳಪೆ ಮಟ್ಟದ್ದು ಏನಾದ್ರು ಮಾತಾಡಿದ್ರೆ, ವಿಶೇಷವಾಗಿ ಭಕ್ತರು ಅಥವಾ ಇಂಥವರು ಅವರ ಬಗ್ಗೆ ಮಾತಾಡುವಾಗ, ದೇವರ ಸೇವಕರ ಬಗ್ಗೆ ಮಾತಾಡುವಾಗ ಬಹಳ ಅದನ್ನ ಅವಾಯ್ಡ್ ಮಾಡಲೇಬೇಕು. ಅದಕ್ಕೆ ಪ್ರಜಲ್ಪ ಅಂತ ಕರೀತಾರೆ, ಪ್ರಜಲ್ಪ ಅಂತ. ಪ್ರಜಲ್ಪ ಅಂದ್ರೆ ಅನಾವಶ್ಯಕದ ಮಾತುಗಳು ಇದೆಲ್ಲ ಹಿಂದಿನಿಂದ ಮಾತಾಡುದು. ನಿಂದನೆ ಮಾಡಬಾರ್ದು. ನಿಂದನೆ ಅಂದ್ರೆ ಇನ್ನೊಬ್ಬರನ್ನ ಕೆಳಮಟ್ಟಿಗೆ ತೋರಿಸುದು, ಟು ಬಿಯರ್ ಮ್ಯಾಲಿಸ್ ಅಂಡ್ ಸ್ಲ್ಯಾಂಡರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅದು ಮಾಡಬಾರ್ದು, ಅದು ಅಪರಾಧಕ್ಕೆ ಕಾರಣ ಆಗ್ತದೆ, ಪತನಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ದೇವರ ಭಕ್ತಿಯಿಂದ ವಿಮುಖರಾಗ್ತದಂತೆ. ಬೇರೆಯವರ ಬಗ್ಗೆ ನಿಂದನೆ ದೋಷ, ಆ ದೋಷ ನಮ್ಮ ಒಳಗೆ ಬರ್ತದೆ ಅಂತ ಗುರುಗಳು ಒಂದ್ ಕಡೆ ಹೇಳಿದ್ದಾರೆ. ಇದರಲ್ಲಿ ಸಾಮರಸ್ಯ ಅಂತ ಒಂದು ಬುಕ್ ಗ್ರಂಥದಲ್ಲಿ ಹಾಗೆಲ್ಲ. ಅದು ಅವರ ದೋಷ ನಮ್ಗೆ ಬರ್ತದೆ, ನಮ್ಮ ಗುಣ ಅವರಿಗೆ ಹೋಗ್ಬೋದು. ಹಾಗೆ ಅದನ್ನೇ ಅವಾಯ್ಡ್ ಮಾಡ್ಬೇಕು.
1: ಬೇರೆಯವರನ್ನು ದೂರಿದ್ರೆ ಅವರ ಅವರ ಪಾಪ ನಮ್ಮ ನಾವು ಹೊತ್ಕೊಳ್ತೀವಿ,
0: ಅವರ ದೋಷ ನಮ್ಮಲ್ಲಿ ನಮ್ಮೊಳಗೆ ಬರ್ತದೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಸೊಳ್ಳೆ ಹಾಗೆ ನಾವು ಇರಬಾರ್ದು, ದುಂಬಿಯಾಗಿ ಇರ್ಬೇಕು. ಸೊಳ್ಳೆ ನೋಡಿ ಎಲ್ಲಿ ದೋಷ ಉಂಟು ಅಲ್ಲಿ ಹೋಗಿ ಕೀವು ಗಲೀಜುಗಳಲ್ಲೆಲ್ಲ ಕೂತ್ಕೊಳ್ತಾರೆ. ಹಾಗೆ ಮಾಡಬಾರ್ದು ನಾವು, ದುಂಬಿಯಾಗಿ ಎಲ್ಲಿ ಹೂವು ಅದ ನೆಕ್ಟರ್ ಸುಗಂಧ ಇದು ಉಂಟಲ್ಲ ಅಮೃತ, ಅದನ್ನೇ ಪಾನ ಮಾಡ್ತಾರೆ. ನಾವು ಆ ಒಳ್ಳೆ ಗುಣಗಳನ್ನ ತಕೊಂಡು ಅದನ್ನ ಹೇಳ್ಬಹುದೇ ಹೊರತು ಬೇರೆಯವರ ಬಗ್ಗೆ ಆದಷ್ಟು ಅವರ ದೋಷಗಳನ್ನ ಹೇಳದೇ ಇರುವುದೇ ಒಳ್ಳೇದು. ಆ ದೋಷ ಎಲ್ಲ ನಮ್ಮಲ್ಲಿ ಬರ್ತದೆ ಹೀಗೆಲ್ಲ ಹೇಳ್ತಾರೆ. ನಿಂದನೆಯನ್ನು ಮಾಡಬಾರ್ದು ಭಕ್ತರು, ವಿಶೇಷವಾಗಿ ಪತನಕ್ಕೆ ಕಾರಣ. ಸ್ಕಂದ ಪುರಾಣದಲ್ಲಿ ಕೂಡ ಒಂದು ಮಾತಿದೆ, ಅಂತಿ ನಿಂದತಿ ವಿದ್ವೇಷ ವೈಷ್ಣವನ್ನ ಅಭಿನಂದತಿ ಕೃದ್ಯತೆ ಅತಿನೋ ಹರ್ಷಂ ದರ್ಶನಿ ಪತನಾನಿಷತ್. ಪತನಕ್ಕೆ ಆರು ಕಾರಣ ಅಂತ ಹೇಳಿದ್ದಾರೆ ಒಂದು ವಾಕ್ಯದಲ್ಲಿ. ಹೇಳ ಏನಂತ ಹೇಳ್ಬೇಕಾ?
1: ಹೇಳಿ ಹೇಳಿ.
0: ಅಂತಿ ಅಂದ್ರೆ ನೋಡಿ, ಹೊಡೆಯುವುದು ವೈಷ್ಣವರಿಗೆ ಕೈ ಎತ್ತುವುದು ಅಥವಾ ಹೊಡೆಯುವುದು ಕೂಡ ಅಪರಾಧ. ವೈಷ್ಣವರಂದ್ರೆ ಭಕ್ತರು, ಯಾರೇ ದೇವರನ್ನು ನಂಬುವವರು ಭಕ್ತರು. ನಿಂದತಿ ಅಂದ್ರೆ ಅದು ಈಗ ಹೇಳಿದ್ದು, ಅವರ ದೋಷ ಹೇಳುದು, ಅವರನ್ನು ಕೆಳಗೆ ತೋರಿಸ್ಲಿಕ್ಕೆ ಏನೋ ಉದ್ದೇಶದಿಂದ ಹೇಳುದು, ಅದೆಲ್ಲ ನಿಂದನೆ. ಇದ್ದ ವಿಷಯ ಹೇಳಿದ್ರೆ ಕೆಲವು ಸಲ ಹೇಳ್ಬೇಕಾಗ್ತದೆ, ಅದು ಬೇರೆ ವಿಷಯ, ಅದು ಸೇವೆಗೋಸ್ಕರ. ನಿಂದತಿ ದ್ವೇಷಿ, ದ್ವೇಷ ಇಟ್ಕೊಳ್ಬಾರ್ದು ಭಕ್ತರಲ್ಲಿ. ವಿದ್ವೇಷಿ ವೈಷ್ಣವನ್ನ ಅಭಿನಂದತಿ, ಭಕ್ತರು ಬಂದ್ರೆ ಅವರಿಗೆ ಆಸನ ಅಥವಾ ಏನಾದ್ರು ಒಂದು ಆಹ್ವಾನ ಮಾಡ್ಬೇಕು, ಒಂದು ಏನೋ ಒಂದು ಅಭಿನಂದಿಸ್ಬೇಕು, ಇಲ್ಲಾಂದ್ರೆ ಅಪರಾಧ ಆಗ್ತದೆ. ಕೃದ್ಯತೆ ಕೋಪ ಮಾಡ್ಕೊಂಡು ಅಪರಾಧ. ಯತಿನೋ ಹರ್ಷಂ ಅಷ್ಟೇ ಅಲ್ಲ, ಯಾರಾದ್ರೂ ಭಕ್ತರು ಬಂದ್ರೆ ನಮ್ಗೆ ಹೃದಯದಲ್ಲಿ ಕೂಡ ಖುಷಿ ಆಗ್ಬೇಕಂತೆ. ಇಲ್ಲದಿಂದ್ರೆ ಭಕ್ತರು ಬಂದ್ರು, ಯಾರೇ ದೇವರ ಸೇವಕರು ಬಂದ್ರು ಅಂದ್ರೆ ಖುಷಿ ಆಗ್ಬೇಕು, ಇಲ್ಲಾಂದ್ರೆ ಪತನಕ್ಕೆ ಕಾರಣ ಆಗ್ತದೆ. ಅಂತಿ ನಿಂದತಿ ವಿದ್ವೇಷ, ನಿಂದನೆ ವಿದ್ವೇಷ, ದ್ವೇಷ ಇಟ್ಕೊಳ್ಳುದು ಇದೆಲ್ಲ ಸ್ಕಂದ ಪುರಾಣದಲ್ಲಿ ಹೇಳಿ. ಹೀಗೆ ಮತ್ತೊಂದು ಆಡ್ಲಿಕ್ಕೆ ಏನ ಹೇಳಿದ್ರಿ, ಯಾವ್ದೊಂದು ಪ್ರೇಮ, ಯಾವ್ದೊಂದು ನಮ್ಮ ಹೆಸರಿನ ಮೊದಲ ಹೆಸರಿ ಅಕ್ಷರದಿಂದ ಹೇಳ್ಬೇಕಾ?
1: ಹೌದು, ಮೊದಲ ಈಗ ಪ್ರೇಮ್ ಅಲ್ವಾ ನಿಮ್ದು ಪಾಕ್ಷ.
0: ಹೌದು, ಅದನ್ನ ಹೇಳ್ಬೇಕಾ? ಒಂದೆರಡು ಲೈನ್ ಹೇಳ್ತೇನೆ.
1: ಒಂದೆರಡು ಲೈನ್.
0: ಓಕೆ. ಅದರ್ಥ ಒಂದೇ ವಾಕ್ಯದಲ್ಲಿ ಹೇಳ್ತೇನೆ ಮತ್ತೆ. ಪ್ರೇಮ ಭಕ್ತಿ ಜಹ ಹೋಯ್ತೆ, ಪ್ರೇಮ ಭಕ್ತಿ ಜಹ ಹೋಯ್ತೆ, ಅವಿದ್ಯಾ ವಿನಾಶ ಜತೆ. ಚಕ್ಷುದಾಂದಿಲೋಜೆ ಜನ್ಮೆ ಜನ್ಮೆ ಪ್ರಭು ಸೆ, ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ. ಪ್ರೇಮ ಭಕ್ತಿ ಜಯ ಹೋಯ್ತೆ, ಅವಿದ್ಯಾ ವಿನಾಶ ಜತೆ. ಇದು ಏನ ಅರ್ಥ ಒಂದೇ ವಾಕ್ಯದಲ್ಲಿ? ಎಲ್ಲಿ ಪ್ರೇಮ ಭಕ್ತಿ ಉಂಟಲ್ಲ ಭಗವಂತನಲ್ಲಿ,

0: ಆತ್ಮ ಭಕ್ತಿ ಬೆಳೀತದಲ್ಲ ಅಲ್ಲಿ ಅವಿದ್ಯೆ ವಿನಾಶ ಆಗ್ತದೆ, ಮತ್ತೆ ಅಲ್ಲಿ ಗುರುಗಳ ಕೃಪೆಯಿಂದ ಈ ಸಿಗ್ತದೆ. ಚಕ್ಷುದನ್ನು ಕಣ್ಣನ್ನ ನಮ್ಗೆ ಅಂತ ಒಂದು ದೃಷ್ಟಿಯನ್ನು ಕೊಟ್ಟವರು, ಅವರಿಗೆ ದಾನ ಕೊಟ್ಟವರಿಗೆ ಧನ್ಯವಾದ. ಆಮೇಲೆ ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ್ತು, ಅವರು ಅಂತ ಗುರುಗಳು ನಮ್ಗೆ ಹೃದಯ ಕೊಟ್ಟಂತೆ ನಾವು ಸೇವೆ ಮಾಡ್ಕೊಂಡು ಹೋದಾಗ. ಹೀಗೆ ಒಂದು ಒಂದೆರಡು ಲೈನ್ ವಾಕ್ಯ ಬಾಂಗ್ಲಾ ಭಾಷೆಯಲ್ಲಿದೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ರಾಧೆ ರಾಧೆ, ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹಾಲೆಲೂಯ, ರಾಧೆ ರಾಧೆ, ಹರೇ ಕೃಷ್ಣ, ಧನ್ಯವಾದ.
1: ಧನ್ಯವಾದಗಳು.
0: ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹರೇ ಕೃಷ್ಣ.
1: ಓಕೆ, ಪ್ರೇಮ್ ಪ್ರದೀಪ್ ದಾಸ್ ಅವರು ಏನು ಇದರ ಬಗ್ಗೆ ನಿಂದನೆ ಮಾಡಬಾರ್ದು, ನಿಂದಕರು ಕೆಲವು ನಮ್ಮ ದಾಸರು ಹೇಳ್ತಾರೆ ನಿಂದಕರು ಇರಬೇಕು ಅಂತ. ನಮ್ಮನ್ನು ನಿಂದಿಸುವರಿದ್ದರೆ ನಾವು ಅದನ್ನು ಬೆಳೀಲಿಕ್ಕೆ ಒಂದು ಕೂಡ ಅದು ಅವರು ನಿಂದನೆ ಕೂಡ ಒಂದು ಮೆಟ್ಟಿಲಾಗುತ್ತೆ. ಆದರೆ ಏನಾಗುತ್ತೆ ಅಂದರೆ ನಿಂದನೆ ನಮ್ಮ ಯಾರಾದರೂ ಮಾಡಿದರು ನಮಗೆ ಏನಾದರೂ ನಿಂದನೆ ಮಾಡಿದರು ಅದು ನಮ್ಮ ಪಾಪವನ್ನು ಅವರು ಹೊತ್ಕೊಳ್ತಾರೆ, ಅವರ ತಲೆಯಲ್ಲಿ ಹೊತ್ಕೊಳ್ತಾರೆ. ಆದ್ದರಿಂದ ನಿಂದನೆ ಮಾಡಬಾರ್ದು ಅಂತ ಅವರು ಬಹಳ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡೋಂಥ ಸಂಖ್ಯೆ 6364240949. ಹಾಗೆ ಅಂತ್ಯಕಂತೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕಲ್ಪಿಸಿ ಮಾತಾಡುವಂಥದ್ದು, ಸುಳ್ಳು ಅಂದರೆ ಕಾಗೆ ಹಾರಿಸುವಂಥದ್ದು. ಹಾಗೆ ಪ್ರಶ್ನೆ ಕೂಡ ಕೇಳ್ತಾ ಇದ್ದೀನಿ, ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಅಂತ ನೀವು ಕೂಡ ಉತ್ತರ ಕೊಡ್ಬೋದು. ಈ ನಡುವೆ ಒಂದು ಹಾಡನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.85 ಬಣ್ಣ ಬಣ್ಣದ ಬದುಕು ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಡಿ ಗೌಡ. ಇವತ್ತು ನಿಮ್ಮ ಜೊತೆ ನಿಮ್ಮ ಹೃದಯದ ಮಾತನಂತೂ ಕೇಳೋಕೆ ಬಂದಿದ್ದೀನಿ. ಹಾಗೆ ಕೇಳಿದ್ರೆ ನೀವು ಕೂಡ ನನ್ನ ಜೊತೆ ಮಾತಾಡಬೇಕು. ಮಾತಾಡುವಂಥ ಕರೆ ಮಾಡುವಂಥ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆ ಮಾಡಿ. ಇವತ್ತು ನಾನು ಮಾತಾಡುವಂಥ ವಿಷಯ ಕೂಡ ಅಂತ್ಯಕ್ಕೆ ತಕ್ಕ ಬಂತೆ ಕೂಡ ಹೇಳ್ತೀವಲ್ಲ. ಹಾಗೆ ಒಂದು ಪ್ರಶ್ನೆ ಕೂಡ ಇದೆ, ಏನು ಅಂದರೆ ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ? ಅಂದರೆ ಆಪ್ಷನ್ ಕೂಡ ಇದೆ, ಚೀನಾ, ಬ್ರೆಜಿಲ್ ಮತ್ತು ಭೂತಾನ್. ಇದರಲ್ಲಿ ಯಾವ ದೇಶದ್ದು ಅಂತ ನೀವು ಹೇಳ್ತೀರಿ, ಆಯ್ಕೆ ಮಾಡಿ ಹೇಳ್ಬೋದು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ.
1: ಈಗ ಫೋನ್ ಮಾಡಿದೆ, ಅಶೋಕ್ ಮಂಗಳೂರಿ.
0: ಹೌದು, ಹೇಳಿ ಹೇಳಿ.
1: ಅದೊಂದು ಕತೆ ಹೇಳಿದಲ್ಲ.
0: ಹೌದು,
1: ಅದು ನಡೆದ ಕತೆ.
0: ನಡೆದ ಕತೆ? ನೈಜ ಕತೆಯ?
1: ನೈಜ ಕತೆ. ಅವನ 10ನೇ ಕ್ಲಾಸ್, ಅವಳು ಒಂದು ಇಂಜಿನಿಯರ್. ಈಗ ಹೆಣ್ಣು ಮಕ್ಕಳಿಗೆ ಅನಲ್ಯವರೇ ಆಗ್ಬೇಕು. ಹಾಗೆ ಕೆಲಸ ಸ್ವಲ್ಪ ಕಾಲಕ್ಕೆ ಈಗ ಅವರು ಒಳ್ಳೆದ್ರಲ್ಲಿ ಇದ್ದಾರೆ.
0: ಸರಿ ಸರಿ,
1: ಅದೊಂದು ಎಲ್ಲರಿಗೂ ಎಲ್ಲರಿಗೂ ಆಗ್ಲಿ ಅಂತ
0: ಅದೊಂದು ಅದೊಂದು ಮಾದರಿಯಾಗಲಿ ಅಂತ. ಈಗ ಏನು ಕೆಲಸ ಚೆನ್ನಾಗಿಲ್ಲ ಅಂದ್ರೆ ಬಿಡುವವರು ಇದ್ದಾರಲ್ವಾ? ಇದು ಕೂಡ ಒಂದು ನೈಜ ಕತೆ ಅಂತ ಹೇಳ್ತಾ ಇದ್ದಾರೆ ಅವರು. ಬಹಳ ಚೆನ್ನಾಗಿತ್ತು ಕತೆ, ಅದನ್ನು ಕೂಡ ಹಲವಾರು ಜನರು ಮೆಚ್ಕೊಂಡಿದ್ದಾರೆ. ಕೇಳುಗರೆ, ನೀವು ಕೂಡ ಇನ್ನು ಕೆಲವೇ ಸಮಯ, ಕೆಲವೇ ನಿಮಿಷಗಳು ಬಾಕಿ ಇದೆ. ಒಬ್ಬರು ಕಾಲರ್ ಇದ್ದಾರೆ, ಲೈನಲ್ಲಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡೋದು? ಹಲೋ ನಮಸ್ತೆ.
2: ಹಲೋ ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ.
2: ಪೂರ್ಣಿಮಾ ಸಾಲತರ.
0: ಪೂರ್ಣಿಮಾ ಸಾಲತರಿಂದ ಹೇಳಿ ಪೂರ್ಣಿಮಾ, ಹೇಗಿದ್ದೀರಾ? ಹ್ಞೂ, ಸೂಪರ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ಹಾಗೆ ತಿಂಗಳಿಗೊಮ್ಮೆ ಬರ್ತಾ ಇರ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ.
2: ಹೌದು,
0: ಎರಡನೇ ವಾರದಲ್ಲಿ. ಓಕೆ,
2: ಮಳೆ ಬರ್ತಾ ಇದೆ ಅಲ್ಲ?
0: ಹೌದು, ಮಳೆ ಬರ್ತಾ ಇದೆ.
2: ಮಳೆ ಬರ್ತಾ ಇದೆ, ಕರೆಕ್ಟ್ ಕೇಳಿಸ್ತಾ ಇಲ್ಲ.
0: ಕೇಳಿಸ್ತಾ ಇಲ್ವಾ? ಹ್ಞೂ. ಓಕೆ,
2: ನಾನು ಏನು ಹೇಳ್ತೀನಿ ನೀವು ಹೇಳಿದ ವಿಷಯದ ಬಗ್ಗೆ.
0: ಹಾ, ಹೇಳಿ ಹೇಳಿ.
2: ಯಾರೋ ಒಬ್ಬರು ಶುರು ಮಾಡುವ ಸುಳ್ಳು, ಹತ್ತು ಮಂದಿ ಸೇರಿ ಮಾಡುವರು ಗಲ್ಲು. ನಿಜವೊಂದು ಮುಚ್ಚಿಟ್ಟು ಬಣ್ಣ ಬಳಿಯುವರು, ತಿರುಳಿಲ್ಲದ ಮಾತಿಗೆ ಕಟ್ಟುಕತೆ ಹೆಣೆಯುವರು. ಒಳ್ಳೆಯದಕ್ಕೆ ನಾಲ್ಕು ಸೇರಿಸಿ ಹೇಳುವ ಚಾಳಿ, ಯಾರೋ ಆಡುವ ಆಟಕ್ಕೆ ನಾವೇಕೆ ಬಲಿ. ಗಾಳಿಯಲ್ಲಿ ತೇಲುವ ಮಾತು ನಂಬಬೇಡಿ, ಅಂತೆ ಕಂತೆಯ ಬೆನ್ನೇರಿ ಸುಮ್ಮನೆ ಓಡಬೇಡಿ.
0: ಹಾಗೆ ಕೆಲವರಂತೂ ಹೇಳ್ತಾರೆ, ಕೆಲವು ಆಫರ್ಗಳು ನೀವು ನೋಡಿದಿರಿ, ಕೆಲವು ಸುಮ್ಮನೆ ಇಲ್ಲದ ಆಫರ್ ಸ್ಕೀಮ್ ಅಂತ ಹೇಳ್ಕೊಂಡು ಕೆಲವರು ಹಣವನ್ನು ಕಳ್ಕೊಂಡವರು ತುಂಬಾ ಜನ ಇದ್ದಾರೆ.
2: ಹೌದು,
0: ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಈಗ ಅಲ್ವಾ?
2: ಜಾಸ್ತಿ ಸಿಕ್ಕುವ ಆಚೆಗೆ ಇದ್ದದನ್ನೆಲ್ಲ ಕಳ್ಕೊಳ್ತಾರೆ.
0: ಚೆನ್ನಾಗಿ ಕವಿತೆ ಬರೆದಿದ್ದೀರಿ ಹಾಗೆ. ಏನ್ ಹೇಳ್ತೀರಾ ಹೇಳಿ, ಹಾಡು ಏನಾದ್ರು ಇದೆಯಾ? ಪೂರ್ಣಿಮಾ
2: ಪೂರ್ಣಿಮಾ
0: ಹೇಳಿ.
2: ಆಗೆಲ್ಲ ಗೊತ್ತಿಲ್ಲ, ಸುಮ್ನೆ ಎರಡು ಲೈನ್ ಆಡ್ತೀವಿ.
0: ಪರವಾಗಿಲ್ಲ ಹಾಡಿ.
2: ಪಾತರ ಗಿತ್ತಿ ಪಕ್ಕ ನೋಡಿದೆ ನಾಕ, ಪಾತರ ಗಿತ್ತಿ ಪಕ್ಕ ನೋಡಿದೆ ನಾಕ. ಹಸಿರು ಹಚ್ಚಿ ಚುಚ್ಚಿ ಮೇಲ ಕರಶಿನ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲ ಕರಶಿನ ಹಚ್ಚಿ, ಪಾತರ ಗಿತ್ತಿ ಪಕ್ಕ ನೋಡಿದೆ ನಾಕ. ಏನು ಬಣ್ಣ ಬಣ್ಣ, ಏನು ಬಣ್ಣ ಬಣ್ಣ, ನಡುವೆ ನವಿಲ ಕಣ್ಣ. ಏನು ಬಣ್ಣ ಬಣ್ಣ, ನಡುವೆ ನವಿಲ ಕಣ್ಣ. ರೇಷ್ಮೆ ಪಕ್ಕನಯ್ಯ ಮುಟ್ಟಾಲ ರೇ ಭಯ, ರೇಷ್ಮೆ ಪಕ್ಕನಯ್ಯ ಮುಟ್ಟಾಲ ರೇ ಭಯ. ಪಾತ್ರ ಗಿತ್ತಿ ಪಕ್ಕ ನೋಡಿದೇನಕ್ಕ, ಪಾತ್ರ ಗಿತ್ತಿ ಪಕ್ಕ ನೋಡಿದೇನಕ್ಕ.
0: ವಾ ವಾ ಪೂರ್ಣಿಮಕ್ಕ, ನಿಮ್ಮ ಹಾಡು ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಒಂದು ಭಾವ ತುಂಬಿ ಹಾಡಿದ್ರಿ. ಓಕೆ, ಧನ್ಯವಾದಗಳು. ಓಕೆ, ಕೇಳುಗ್ರೆ ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ. ಹಾಗೆ ಭಾಳ ಚೆನ್ನಾಗಿ ಒಂದು ಕವಿತೆ ನಮ್ಮ ಪೂರ್ಣಿಮಕ್ಕ ಅವರು, ನಮ್ಮ ಅಶೋಕ್ ಮಂಗಳದೇವಿ ಕತೆಗಾರರಾದರೆ ನಮ್ಮ ಪೂರ್ಣಿಮಕ್ಕ ಅವರು ಒಳ್ಳೆ ಕವಿತೆಯನ್ನು ಹೇಳ್ತಾರೆ, ಕವಿತೆ ಬರೀತಾರೆ. ಬೇರೆ ಬೇರೆ ಪ್ರಕಾರಗಳಲ್ಲಿ ಅವರು ಕವಿತೆಯನ್ನು ಕೂಡ ಬರೀತಾರೆ. ಅದು ಕಾವ್ಯ ಪ್ರಕಾರಗಳು, ಕವಿತೆಯ ಪ್ರಕಾರಗಳಲ್ಲಿ ಅವರು ಕೂಡ ಕವಿತೆಯನ್ನು ಹೆಣೆಯುತ್ತಾರೆ. ಕನ್ನಡ, ತುಳು ಭಾಷೆಗಳಲ್ಲಿ ಕೂಡ ಅವರು ಕವಿತೆಯನ್ನು ಬರೀತಾರೆ. ಕೇಳುಗರೆ, ಇವತ್ತಿನ ಹೃದಯರಾಗ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತಾಗಿದೆ. ಹಾಗೆ ನಾನು ಕೇಳಿದಂಥ ಪ್ರಶ್ನೆ ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಅಂತ ಆಪ್ಷನ್ ಕೊಟ್ಟಿದೆ. ಚೀನಾ, ಬ್ರೆಜಿಲ್ ಮತ್ತು ಭೂತಾನ್. ಇದು ಕಡೆಯಲ್ಲಿ ಇರುವಂಥದ್ದು ಭೂತಾನ್. ಆ ಭೂತಾನ್ ದೇಶದವರು ಕಾಗೆಯನ್ನು ರಾಷ್ಟ್ರೀಯ ಪಕ್ಷಿ ಅಂತ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗೆ ರಾಷ್ಟ್ರೀಯ ಪಕ್ಷಿಯಾಗಿ ಅವರು ನೇಮಕ ಅದನ್ನು ಕರೀತಾ ಇದ್ದಾರೆ. ಅದನ್ನು ಅದಕ್ಕೆ ಗೌರವವನ್ನು ಕಾಗೆಗೆ ನೀಡಿದ್ದಾರೆ. ಕಾಗೆ ಕೂಡ ಒಂದು ಬಹಳ ಒಂದು ಸೌಮ್ಯ ಸ್ವಭಾವದ ಪಕ್ಷಿ ಕೂಡ, ಮತ್ತು ಒಂದು ಕುಟುಂಬವನ್ನು ಒಂದು ಪೋಷಿಸುವಂಥ, ಕುಟುಂಬವನ್ನು ಒಂದು ಸಂಬಂಧವನ್ನು ಬೆಳೆಸುವಂಥ, ಒಂದು ಸಂತತಿಯನ್ನು ಬೆಳೆಸುವಂಥ ಒಂದು ಪಕ್ಷಿ ಕೂಡ. ಬಹಳ ಒಂದು ಅದಕ್ಕೆ ಗೌರವ ಆ ದೇಶದಲ್ಲಿ, ಭೂತಾನ್ ದೇಶದಲ್ಲಿ ಖಂಡಿತ ನೀಡ್ತಾ ಇದ್ದಾರೆ ಅಲ್ಲಿ ಅವರು. ಹಾಗೆ ಕೇಳುಗರೆ, ಇವತ್ತಿನ ಹೃದಯರಾಗ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್, ನಮಸ್ಕಾರ.

0: Radio Sarang 107.8 FM.
1: ನಾಡುಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಇವತ್ತು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡು ಅಂತ ಹೇಳಿದರು. ಎಷ್ಟು ಮಾತಾಡಲಾರದು ಮುಗಿದರಂತ ವಿಷಯ ಇದು. ಸಂಸ್ಕೃತಿ ಅಂದ್ರೇನೆ ಅದ್ಭುತವಾದಂತಹ ಒಂದು ಚಿಂತೆ. ಅದಾದ್ಮೇಲೆ ಭಾರತೀಯ ಸಂಸ್ಕೃತಿ ಅಂದ್ರೇನು ಅಂತ ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು. ಮನೆಗೆ ಹೋದಾಗ ಒಂಚೂರು ಗುರುತು ಹಾಕೊಂಡೆ, ಯಾಕಂದ್ರೆ ನಾವು ಮೇಷ್ಟ್ರಗಳಿಗೆ ಒಂದು ಪ್ರಾಬ್ಲಮ್ ಇದೆ. ಬೆಲ್ ಆಗೋ ತನಕ ಮಾತಾಡೋರು ನಾವು. ಇಲ್ಲಿ ಗಂಟೆ ಇಲ್ಲ ನೋಡಿದೆ ನಾನು. ಬೆಲ್ ಇಲ್ಲ ಅಂದಮೇಲೆ ನನಗೊಂದು ಪದ್ಧತಿ ಹಾಕೋಬೇಕಲ್ಲ ನಾನು ಸರಿಯಾಗಿ ಅಂತ ಹೇಳಿ ತಬ್ಬಾರದು ಅಂತ ಹೋಟೆಲಲ್ಲಿ ಕೂತ್ಕೊಂಡು ಮಾರ್ಕ್ ಮಾಡ್ಕೊಂಡು ಬಂದೆ ಒಂದಿಷ್ಟು, ಸೊ ದಟ್ ಐ ಡೋಂಟ್ ಗೋ ಬಿಯಾಂಡ್ ದ ಫ್ರೇಮ್ ಆಫ್ ರೆಫರೆನ್ಸ್. ಈ ಸಂಸ್ಕೃತಿ ಅನ್ನೋ ಪದ ತುಂಬಾ ಯೂಸ್ ಮಾಡ್ತೀವಿ ನಾವು, ತುಂಬಾ ಬಳಸ್ತೀವಿ. ಕಲ್ಚರ್ ಅಂತ ಉಪಯೋಗಿಸ್ತೀವಿ ನಾವು. ಸಾಮಾನ್ಯವಾಗಿ ಸಂಸ್ಕೃತಿಯನ್ನ ಕಲ್ಚರಿಗೆ ಸಂವಾದಿಯಾದ ಪದ ಅಂತ ಬಳಸ್ತೀವಿ, ಅದರ ಅನುವಾದ ಅಂತೂ ಹೇಳ್ತೀವಿ. ಅದು ನಮಗೆ ಆಶ್ಚರ್ಯ ಆಗ್ಬೋದು, ಈ ಸಂಸ್ಕೃತಿ ಅನ್ನೋ ಪದ ಆಗಲಿ ಕಲ್ಚರ್ ಆಗಲಿ ಬಹಳ ಹಳೆ ಪದ ಅಲ್ಲ. ಅದು ಈಗ ಒಂದು 120 ವರ್ಷದಿಂದ ಈಚೆಗೆ ಚಲಾವಣೆ ಆಗಿರುವಂತಹ ಪದ ಅದು. ಮ್ಯಾಥ್ಯೂ ಅರ್ನಾಲ್ಡ್ ಅನ್ನೋನು ಪದ ಬಳಸಿದ ಕಲ್ಚರ್ ಅಂತ. ಅದಾದ್ಮೇಲೆ ಎಲ್ಲರೂ ಬಳಸೋಕೆ ಶುರು ಮಾಡಿದ್ರೆ ಕಲ್ಚರ್ ಅಂತ. ಅದು ನಿಜವಾಗಿ ನೋಡಿದ್ರೆ ಈ ಪದ ಕಲ್ಚರ್ ಅನ್ನುವಂಥದ್ದು ಬಂದದ್ದೇ ಲ್ಯಾಟಿನ್ ಪದ ಕಲ್ಟಸ್ ಅನ್ನೋದ್ರಿಂದ ಬಂದದ್ದು. ಕಲ್ಟಸ್ ಅನ್ನೋ ಅರ್ಥ ಬಹಳ ಚೆನ್ನಾಗಿದೆ. ಈ ಲ್ಯಾಟಿನ್ ಒಂಥರ ನಮ್ಮ ಸಂಸ್ಕೃತ ಇದ್ದ ಹಾಗೆ ಒಂದು ಪದಕ್ಕೆ ನಾಲ್ಕಾರು ಅರ್ಥ ಇರ್ತಾ ಇರ್ತವೆ. ಈ ಕಲ್ಟಸ್ಗೆ ಇರುವಂತಹ ಅರ್ಥ ಅಂದ್ರೆ ಗೌರವ ನೀಡುವಂಥದ್ದು, ನಂಬಿಕೆ ಇಡುವಂಥದ್ದು ಮತ್ತು ಸೇವೆ ಮಾಡುವಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ. ಕಲ್ಚರ್ ಅಂದ್ರೆ ಸೇವೆ ಮಾಡೋದು, ಕಲ್ಚರ್ ಅಂದ್ರೆ ಮತ್ತೊಬ್ಬರಿಗೆ ಗೌರವ ಕೊಡುವಂಥದ್ದು, ಕಲ್ಚರ್ ಅಂದ್ರೆ ಇನ್ನೊಬ್ಬರ ಮೇಲೆ ನಂಬಿಕೆ ಇಡುವಂಥದ್ದು. ಅದರಿಂದ ಕಲ್ಚರ್ ಅಂತ ಬಂತು. ಅದಾದ್ಮೇಲೆ 108 ಕಲ್ಚರ್ಗಳು ಬಂದ್ಬಿಟ್ಟು ನಮ್ಮಲ್ಲಿ. ಅಗ್ರಿಕಲ್ಚರ್ ಅಂತ ಶುರು ಆಯ್ತು. ಕೃಷಿಗೆ ಬೇಕಾದಂತಹ ಸಂಸ್ಕೃತಿ ಏನ್ ಬೇಕೋ ಅದು ಕೃಷಿ ಸಂಸ್ಕೃತಿ ಅಂತ ಮಾಡ್ಕೊಂಡ್ವಿ. ಹಾರ್ಟಿಕಲ್ಚರ್ ಬಂತು, ತೋಟಗಾರಿಕೆಗೆ ಏನ್ ಬೇಕೋ ಅದು ಕಲ್ಚರ್ ತೋಟಗಾರಿಕೆದು. ಬೋರಿಕಲ್ಚರ್ ಅಂತ ಬಂತು, ಮರ ಗಿಡಗಳನ್ನು ಬೆಳೆಸುವಂತಹದ್ದು ಬೋರಿಕಲ್ಚರ್ ಆಯ್ತು. ಪಿಸಿಕಲ್ಚರ್ ಅಂತ ಮೀನುಗಳನ್ನು ಬೆಳೆಸೋದು ಬಂತು. ಸೆರಿಕಲ್ಚರ್ ಎಲ್ಲ ಬಂತು. ಈಗ ಬರ್ತಾ ಬರ್ತಾ ಹಾಸ್ಪಿಟ್ಲಿಗೆ ಹೋದ್ರೆ ಬ್ಲಡ್ ಕಲ್ಚರ್ ಟೆಸ್ಟ್ ಅಂಡ್ ಯೂರಿನ್ ಕಲ್ಚರ್ ಟೆಸ್ಟ್ ಎಲ್ಲ ಬಂದಿದೆ. ನೋಡಬೇಕು, ಮಾಡಬೇಕಾಗ್ತದೆ. ಕಲ್ಚರ್ ಟೆಸ್ಟ್ ಆಂಟಿಬಯೋಟಿಕ್ ಕೊಡಬೇಕಾದ್ರೆ ಮೊದಲು ಟೆಸ್ಟ್ ಮಾಡಬೇಕು. ಅಂದ್ರೆ ನಮ್ಮ ಪದ ಅರ್ಥ ಏನಾಯ್ತು ಅಂತ ವಿಚಾರ ಮಾಡ್ತಾ ಇದ್ದೆ. ನನಗನ್ಸಿದಿಷ್ಟೇನೆ, ಬ್ಲಡ್ ರಿಪೋರ್ಟ್ ನಂಬ್ಕೋಬೇಕು ನೀವು ಅಂತ. ಕಲ್ಚರ್ ಅಂದ್ರೆ ನಂಬಬೇಕಲ್ಲ, ಫೇತ್ ಇರಬೇಕು ಅಂತೆಲ್ಲ ಆಯ್ತು.

0: You're listening to Radio Sarang, 107.8 FM.
1: ಇನ್ಫ್ಯಾಕ್ಟ್ ನನಗೆ ಸಂತೋಷ ಅಂತಂದರೆ, ನಾನು ಭಾಳ ವರ್ಷ ಹೆಣ್ಮಕ್ಳು ಕಾಲೇಜಲ್ಲಿ ಕೆಲಸ ಮಾಡಿದ್ದು, 28 ವರ್ಷ ನಾನು ಮಹಿಳಾ ಕಾಲೇಜಲ್ಲೇ ಇದ್ದದ್ದು, ಪ್ರಿನ್ಸಿಪಲ್ ಆದದ್ದು. ಅದರಿಂದನೋ ಅಥವಾ ಮೊದಲಿಂದ ಹಾಗೆ ಗೊತ್ತಿಲ್ಲ ನನಗೆ, ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ವಿಮೆನ್. ನಾನು ಭಾಳ ಕಾಂಟ್ರವರ್ಷಿಯಲ್ ಆಗಿಬಿಟ್ಟಿದ್ದೆ, ನಿಮ್ಗೆ ನಂಬಿಕಿಲ್ಲ, ನಾನು ಭಾಳ ಕಾಂಟ್ರವರ್ಷಿಯಲ್ ಆಗಿದ್ದೆ. 83-84 ಇಸ್ವಿಗೆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಒಂದು ಪೇಪರ್ ಪ್ರೆಸೆಂಟ್ ಮಾಡಿದ್ದೆ. ನಾನು ತುಂಬಾ ಜಗಳಾಡ್ಬಿಟ್ರು ನನ್ನ ಜೊತೆಗೆಲ್ಲ ಗಂಡಸರು, ಅಂದ್ರೆ ನನ್ನ ಜೊತೆಗಿದ್ದವರು. ನಾನು ಬರೆದದ್ದೇನು ಅಂದ್ರೆ 21st century ಬಿಲಾಂಗ್ಸ್ ಟು ವಿಮೆನ್ ಅಂತ ಬರೆದಿದೆ. ಇದು ಎಕ್ಸೆಪ್ಟೆಡ್ ಪೇಪರ್, ಪಬ್ಲಿಷ್ ಆಗಿದೆ, ಅದು ಪರ್ಮನೆಂಟ್ ಪ್ರೆಸ್ಸೇ ಪಬ್ಲಿಷ್ ಮಾಡಿದ್ರು. ಅವ್ರಿಗೆ ಕೋಪ ಬಂದ್ಬಿಡ್ತು, ಏನ್ರಿ ಅವ್ರು ಸಮಾಧಾನ ಮಾಡೋಕೆ ಬರೀತೀರೇನ್ರಿ, ಹಿಂಗೆ ಪೇಪರ್ ನೀವೆಲ್ಲ ಅಂತ ಜಗಳ ತೆಗೆದ್ರು. ನಾ ಇದಿಲ್ಲಪ್ಪ, ನನ್ನ ಕಡೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದಾವೆ, 21st century ಮಹಿಳೆಯರಿಗೆ ಸೇರಿದ್ದು. ಹೆಂಗೆ? ನಾನು ಬಾಲಕನಾಗಿದ್ದ ಹುಡುಗನಾಗಿದ್ದಾಗ ಯಾವ ಹುಡುಗಿನೂ ಶಾಲೆಗೆ ಸೈಕಲ್ ಮೇಲೆ ಬರ್ತಿರ್ಲಿಲ್ಲ. ಸೈಕಲ್ ಮೇಲೆ ಹುಡುಗಿ ಹತ್ತಿದ್ರೆ ಗಂಡಬೀರಿ ಅಂತಿದ್ರು. ಅವಾಗ ಹಂಗೆ ಇತ್ತು. ನಿಮ್ಗೆ ಗೊತ್ತಿರಬೇಕು, ಸುಧಾಮೂರ್ತಿ ವಾಸ್ ದ ಫಸ್ಟ್ ಸ್ಟೂಡೆಂಟ್ ಆಫ್ ಇಂಜಿನಿಯರಿಂಗ್ ಇನ್ BVB ಇಂಜಿನಿಯರಿಂಗ್ ಕಾಲೇಜ್. ಹುಡುಗರೇ ಇಲ್ಲ, ಹುಡುಗಿರು ಹೋಗ್ತಿರ್ಲಿಲ್ಲ. ಕೇಳಿದ್ರಂತೆ, ಇಂಜಿನಿಯರಿಂಗ್ ಅಮ್ಮ ಇದು ಸೇರ್ಕೋತೀಯಾ ಅಂತ ಕೇಳಿದ್ರಂತೆ. ಅವ್ರು ಸೇರ್ಕೋತೀನಿ ಅಂದ್ರಕ್ಕೆ. ಟಾಟಾ ಕೂಡ ಹಂಗೆ ಕೇಳಿದ್ರು, ಅಪ್ಲೈ ಮಾಡ್ಕೊಂಡಾಗ ನೀ ಹುಡುಗಿಗೆ ಜಾಗ ಇಲ್ಲ ಅಂದ್ರಂತೆ. ಆಕೆ ಕೇಳಿದಂತೆ, ಪ್ರಾಬ್ಲಮ್ ಏನು ನಿಮ್ದು, ಇಂಜಿನಿಯರ್ ತಾನೆ ನಾನು ಅಂತ ಟಾಟಾ ಟು ಕರ್ ಬ್ಯಾಕ್. ಆ ಕಾಲ ಹೆಣ್ಮಕ್ಳು ಕಾಲೇಜಿಗೆ ಬರೋದು, ಎಮ್ ಎ ಆಗಿದ್ದಾರೆ ಎಮ್ ಎ ಹೆಣ್ಮಕ್ಳು ಅಂದ್ರೆ ಭಾರಿ ದೊಡ್ಡದು ಅನಿಸ್ತಿತ್ತು. ಆದ್ರೆ ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ ಅಥವಾ SSLC ರಿಸಲ್ಟ್ ನೋಡಿ ಸಾಕು, ನೀವು ಹುಡುಗಿಯರೇ ಹೈಯರ್ ರ್ಯಾಂಕ್ಸ್, ಹುಡುಗರು ಕೊನೆಗೆ ಸಿಕ್ಕರು ಸಾಕು ಅಂತ ಕೂತಿರ್ತಾರೆ. PUC ರ್ಯಾಂಕ್ ನೋಡಿದಾಗ ಹುಡುಗಿಯರೇ ಫಸ್ಟ್, CET ರ್ಯಾಂಕಿಂಗ್ ಅವ್ರದೇ ಹೆಚ್ಚಿಗೆ. ನಾನು ಪ್ರತಿ ವರ್ಷ ಸಿನ್ಸ್ ಐ ಮೀನ್ ದಿ ಎಜುಕೇಶನ್ ನಾಲೆಜ್ ಕಮಿಷನ್ ಇರೋದ್ರಿಂದ ನನಗೆ ಸ್ಟಾಟಿಸ್ಟಿಕ್ಸ್ ಗೊತ್ತಾಗುತ್ತೆ. ಈ ವರ್ಷ ನಿಮಗೆ ಇನ್ನೂ ಆಶ್ಚರ್ಯ ಆಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡವರೊಳಗೆ 67% ಆರ್ ಗರ್ಲ್ಸ್, 33% ಆರ್ ಬಾಯ್ಸ್. ನಾನು ಕೇಳಿದೆ, ಹಿಂದೆ ಅವಾಗ 82 ಬರೆದಾಗ ಇಷ್ಟು ಜನ ಹೆಣ್ಮಕ್ಳು ಇಂಜಿನಿಯರ್ ಆಗಿ ಬರ್ತಾ ಇದ್ದಾರಲ್ಲ, ಏನಾಗ್ತಾರೆ ಅವರು? ಯಾವುದೋ ಒಂದು ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನು 20 ವರ್ಷದ ಮೇಲೆ ಇರ್ತಾರೆ ಅವರು, ಮ್ಯಾನೇಜರ್ ಆಗ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ, ಪ್ರೆಸಿಡೆಂಟ್ ಆಗ್ತಾರೆ. ಆಗ ಕಿರಣ್ ಬೇಡಿ ಒಬ್ಬರೇ ಪೊಲೀಸ್ ಆಫೀಸರ್ IPS ಇದ್ದುದು. ಈ ಕರ್ನಾಟಕದಲ್ಲೇ 100 ಜನ IPS ಇದ್ದಾರೆ ಹೆಣ್ಮಕ್ಳು. ಅವಾಗ ಯಾವಾಗಲೂ ಒಬ್ಬರು IAS ಆಫೀಸರ್ ಇರಬೇಕು ಅಂತಿತ್ತು ಹೆಣ್ಮಕ್ಳು. ಎಲ್ಲರೂ ಸಾಕಷ್ಟು ಜನ IAS ಆಗಿದ್ದಾರೆ. ಅವರೇ ಲೋವರ್ ಲೆವೆಲ್ ಸೇರ್ಕೊಂಡ್ರು ಕೂಡ 20 ವರ್ಷಕ್ಕೆ ದೇ ಕಮ್ ಟು ಸೆಕ್ರೆಟರಿ ಲೆವೆಲ್, ಎಲ್ಲರೂ ಹೈಯೆಸ್ಟ್ ಲೆವೆಲ್ಗೆ ಬರ್ತಾರೆ. ದೆನ್ ಪರ್ಹ್ಯಾಪ್ಸ್ ಇಂಡಿಯಾ ವಿಲ್ ಬಿ ಬೆಟರ್ ಪ್ಲೇಸ್. ಥಿಂಕಿಂಗ್ ನನ್ನ ಪ್ರಕಾರ ಹೆಣ್ಮಕ್ಳಷ್ಟು ಕರೆಕ್ಟ್ ಆಗಿ ಗಂಡಸರು ಥಿಂಕ್ ಮಾಡಕ್ ಬರಲ್ಲ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಹೆಂಗಿದೆ ಅದು ಏನಲ್ಲ.

0: रेडियो सारंग 107.8 FM।
1: ಹೆಣ್ಮಕ್ಳಿಗೆ ಇರುವಷ್ಟು ರ್ಯಾಷನಲ್ ಥಿಂಕಿಂಗ್ ನಾವು ಸುಮ್ಮನೆ ಆಬಲೆ ಆಬಲೆ ಅಂತ ಹಾಳು ಮಾಡಿದೀವಿ ನಾವು. ಅವರಷ್ಟು ತಾಳ್ಮೆ ಗಂಡಸರಿಗೆ ಎಂದೂ ಬರೋಕ್ ಸಾಧ್ಯ ಇಲ್ಲ. ಮಕ್ಕಳು 4 ದಿವಸ ಬಿಟ್ಟು ಹೋಗಿ ಹುಡುಗರ ಕಡೆ ಗಂಡಸರ ಕಡೆ ನೋಡಿ ಹೆಂಗಿರ್ತದೆ, ಓಡಿ ಹೋಗ್ತಾರೆ. ಕೆಲಸದಲ್ಲಿ ಬೇಕಾದ್ರೆ 20 ಫೈಲ್ ಜಾಸ್ತಿ ಕೊಡಿ, ಕೆಲಸ ಮಾಡ್ತೀವಿ, ಹುಡುಗರು ಇಟ್ಕೊಳಕಾಗ್ಬೋದು ನಮ್ಮ ಕಡೆ ಆಗಲ್ಲ ಅಂತಾರೆ. ಆ ತಾಳ್ಮೆ, ಆ ಮ್ಯಾನೇಜ್ ಮಾಡೋದು, ಇಮೋಷನ್ಸ್ ಹ್ಯಾಂಡ್ಲಿಂಗ್, ನಥಿಂಗ್ ಕ್ಯಾನ್ ಬೀಟ್ ವಿಮೆನ್. ಅದು ಇವತ್ತು ಇದಂತ ಹೇಳ್ತಾ ಇಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಬಂದದ್ದೇ ನೋಡಿ. ಮುಖ್ಯವಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಇದು ಸುಮ್ಮನೆ ರೈಮಗೋಸ್ಕರ ಬರೆದದ್ದಲ್ಲದು, ಅರ್ಥ ಇಟ್ಕೊಂಡು ಬರೆದದ್ದು. ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃದೇವೋಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂಥದ್ದು, ಪ್ರೀತಿ ಮಾಡುವಂಥದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತ ಜೀವ ತಾಯಿ. ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಚಿಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ಚತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮನ್ ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ, ಲಕ್ಷ ಕೆಲಸ ಮಾಡ್ತಾಳಕ್ಕೆ ಈ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರೆ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು, ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ್ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ್ರು ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿಗೆ ಕಲ್ಪನೆ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃದೇವೋಭವ. ಯಾಕೊಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನ ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನ ನೋಡಕ್ ಆಗಿಲ್ಲ ನಮ್ಗೆಲ್ಲ, ದೇವರನ್ನ ನೋಡಕ್ ಆಗದೇ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರ ಯಾಕೆ ಬೇಕು ನಿನಗೆ, ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ, ಇದು ನಮ್ಮ ಪರಂಪರೆ.

5000 ವರ್ಷ 10000 ವರ್ಷದಿಂದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ ಅದಕ್ಕೆ ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ ಆಚಾರ್ಯರಿದೆ. ಅವರನ್ನು ಕಂಡೆಮ್ ಮಾಡಿಲ್ಲ, ಅದು ಸೆಕೆಂಡು ಥರ್ಡು ಫಸ್ಟ್ ಪ್ರೈಸ್ ಅದೇ. ಅದ್ಯಾಕೆ ನಮ್ಮ ಮನುಸ್ಮೃತಿಯನ್ನು ಸಿಕ್ಕಾಪಟ್ಟೆ ಬೈತೀವಿ ನಾವು, ಓದಲಾರದೆ ಬೈತೀವಿ. ಅದೊಂದು ದೊಡ್ಡದು ಮನುಸ್ಮೃತಿಯನ್ನು ಬೈತಾರೆ ಎಲ್ಲರೂ, ಓ ಮನುಸ್ಮೃತಿ ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಬೈತಾರೆ. ಸರಿಯಾಗಿ ಓದ್ಕೊಂಡ್ರೆ ಅರ್ಥ ಆಗ್ತದೆ, ಓದಲಾರದೆ ಬೈದ್ರೆ ಹೆಂಗಾಗ್ತದೆ. ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, ಮನು 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ, 100 ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ, ಆದರೆ 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ. ಲೆಕ್ಕ ಹೆಂಗಿದೆ ನೋಡ್ರಿ, ಅದು 1000 ತಂದೆಯರಿಗಿಂತ ತಾಯಿ ಶ್ರೇಷ್ಠ ಅಂತ ಮನುಸ್ಮೃತಿ ಹೇಳುವಂತ ಮಾತು. ಇನ್ನೊಂದನ್ನು ನಾವು ಬಹಳ ತಪ್ಪಾಗಿ ತಿಳ್ಕೊಂಡದ್ದೇನು ಅಂದ್ರೆ, ಅಲ್ಲಿ ಮಾತು ಬರ್ತದೆ ಮಗು ಆಗಿದ್ದಾಗ ಅಪ್ಪ ಅಮ್ಮ ರಕ್ಷಣೆ ಮಾಡಬೇಕು, ಮದುವೆ ಆದ್ಮೇಲೆ ಗಂಡ ರಕ್ಷಣೆ ಮಾಡಬೇಕು, ವಯಸ್ಸಾದ್ಮೇಲೆ ಮಕ್ಕಳ ರಕ್ಷಣೆ ಮಾಡಬೇಕು, ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಹೇಳಿದ್ರು. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬೇಡಿ ಅಂತ. ಇದು ಹೇಗಿದೆ ಅಂದ್ರೆ ನಾವು ಸರಿಯಾಗಿ ಓದ್ಕೋಬೇಕು ಅದನ್ನು. ಸಂಸ್ಕೃತ ಬಹಳ ವಂಡರ್ಫುಲ್ ಲ್ಯಾಂಗ್ವೇಜ್ ಅದು. ರಂಗರಾಯರು ಮಂಗ ಒಂದು ಸಿಟ್ಟು ಬರಲ್ವ ರಂಗರಾಯರಿಗೆ, ರಂಗರಾಯರು ಮಂಗ ಅಂತ ಪೂರಾ ಓದಿದ್ರೆ ಅರ್ಥ ಆಗ್ತದಪ್ಪ. ಸೆಂಟೆನ್ಸ್ ಇರೋದು ರಂಗರಾಯರು ಮಂಗಳೂರಿನವರು ಅಂತಿರೋದು, ನೀವು ಅರ್ಧಕ್ಕೆ ನಿಲ್ಸ್ಕೊಂಡ್ರೆ ಅರ್ಥ ಅಪಾರ್ಥ ಆಗಲ್ವಾ ಅದು. ಈ ಮನುಸ್ಮೃತಿಯನ್ನು ಸರಿಯಾಗಿ ಅರ್ಥ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಕಾಜಿನ ಲೋಟ ಇದೆ ಅಥವಾ ಕಾಜಿನ ಚೂರ್ ಇದೆ ಮನೇಲಿ, ಅದನ್ನ ಯಾರಾದ್ರೂ ಲಾಕರ್ದಲ್ಲಿ ಇಡ್ತಾರ, ಅಲ್ಲಿ ಬಿದ್ದಿರುತ್ತೆ ಟೇಬಲ್ ಮೇಲೆ, ಅದು ಗ್ಲಾಸ್ ಒಡೆದ್ರೆ ಹೊರಗೆ ಹಾಕ್ತಾರೆ ಅಷ್ಟೇ, ಮತ್ತೊಂದೇನಿಲ್ಲ. ವಜ್ರ ಎಲ್ಲಿ ಇಡ್ತೀರಿ, ಟೇಬಲ್ ಮೇಲೆ ಇಡ್ತೀರಾ, ಲಾಕರ್ದಲ್ಲಿ ಇಡ್ತೀರಲ್ಲ. ಯಾಕೆ, ಯಾವುದು ಹೆಚ್ಚು ಬೆಲೆ ಬಾಳತ್ತೋ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಕೊಡಬೇಕಾಗ್ತದೆ, ಅದ್ರ ರಕ್ಷಣೆ ಕೊಡಬೇಕಾಗ್ತದೆ. ಅಲ್ಲಿದ್ರೆ ಕಳೆದು ಹೋಗ್ಬಿಡುತ್ತೆ, ಅದು ರಕ್ಷಣೆ ಕೊಡಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಒಂದು ಸಂಸ್ಕೃತಿ ಹುಟ್ಟೋದು ಬೆಳೆಯೋದು ಮನೆಯಲ್ಲಿ ನಿಲ್ಲೋದು ಹೆಣ್ಣಿಂದಾಗಿ, ಅದನ್ನ ಕಾಳಜಿ ನೋಡ್ಕೊಳ್ರಪ್ಪ, ಎಲ್ಲೆಲ್ಲೂ ಬಿಸಾಕ್ಬೇಡ್ರಿ ಅದನ್ನ. ಬಾಲ್ಯದಲ್ಲಿ ತಂದೆ ಚೆನ್ನಾಗಿ ನೋಡ್ಕೋಬೇಕಾಕೆನ. ಏನ್ ಚೆನ್ನಾಗಿ ನೋಡ್ಕೊಳ್ಳೋದಂದ್ರೆ ಏನು, ಊಟ ಹಾಕೋದಲ್ಲ, ಊಟ ಹಾಕೋದು ಹಾಕೆ ಹಾಕ್ತಾರೆ. ಆ ಮಗುವಿಗೆ ಸಂಸ್ಕೃತಿ ಕೊಡಿ ನೀವು. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿ ಆದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ ವಿಶ್ವಾಸದಿಂದ ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ ಅಂದ್ರೆ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು. ಆದ್ದರಿಂದ ಮಗು ಇದ್ದಾಗ ತಂದೆ ತಾಯಿ ನೋಡ್ಕೋಬೇಕು, ಮದುವೆ ಆದ್ಮೇಲೆ ಗಂಡ ನೋಡ್ಕೋಬೇಕು. ಗಂಡ ನೋಡ್ಕೊಳ್ಳೋದಂದ್ರೇನು, ಆಕೆಯಲ್ಲಿರುವಂತಹ ಸಂಸ್ಕೃತಿಯನ್ನು ತಾನು ಬೆಳೆಸೋಕೆ ಸಹಾಯ ಮಾಡಬೇಕು ಅವನು. ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೆಯಲ್ಲಿ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ಹಂಗಾಗಬಾರ್ದು. ಗಂಡ ನೋಡಪ್ಪ, ಯಾವುದೋ ಮನೆ ದೀಪ ನಿಮ್ಮ ಮನೆಗೆ ಬಂದಿದೆ. ನಾನು ಎಷ್ಟೋ ಸಲ ಆರ್ಟಿಕಲ್ ಅಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ವುಮೆನ್ ಹುಡ್ ಅಂತ. ಯಾರದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ ಅಣ್ಣ, ಈ ಒಬ್ಬ ಮನುಷ್ಯನ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ, ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳೀತದೆ ತವ್ರ ಮನೆ, ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ, ಅಪ್ಪ ಫೋನ್ ಮಾಡಿದ್ದೆ, ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಲ್ಲ. ಇದು ತನ್ನ ಮನೆ ಆಯ್ತು, ಅದು ಆ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬಾ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲ್ ಎಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ನಾವು ಕಸಿ ಮಾಡೋದು ಅಂತ ಹೇಳ್ತೀವಲ್ಲ, 2 ಮರ ಚೋಡ್ಸಿ ಒಂದು ಜೋಡಿಸಿದ ಕಸಿ ಆಯ್ತು ಅಂತ ಹೇಳ್ತೀವಲ್ಲ, ಇದು ಇಮೋಷನಲ್ ಗ್ರಾಫ್ಟಿಂಗ್ ಅಲ್ವಾ? ಎಲ್ಲೋ ಬೆಳೆದಂತ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ. ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಇಂಡಿಯನ್ ವುಮನ್. ಇಸ್ ಅಮೇಝಿಂಗ್ ಕೆಪಬಿಲಿಟಿ.

ನಿಮ್ಮ ಮನೆಯಲ್ಲಿ ಹಿರಿಯರ ಅಜ್ಜಿ ಇದ್ರೆ ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ರೆ ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ರೆ ಮನೆಯಲ್ಲಿ. ಯಾಕಂದ್ರೆ ನಂದು ಸೇರಿಸ್ಕೊಂಡು ಹೇಳ್ತೀನಿ, ನನ್ನ ಹೆಂಡತಿ ನಮ್ಮ ಮನೆಯಲ್ಲಿ ಮೊಮ್ಮಕ್ಕಳಿದ್ದಾರೆ. ಯಾಕೆ ಹೇಳ್ತೀವಿ ಅಂದ್ರೆ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳಕ್ ಸಾಧ್ಯ ಇಲ್ಲ, ಗೊತ್ತಾ? ತುಂಬಾ ಸಲಿಗೆ, ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅದಕ್ಕೆ ಅಜ್ಜಿ ನೋತದ್ದೆಲ್ಲ ಮೊಮ್ಮಗನ ಉಡದಾರಕ್ಕೆ ಅಂತ ಹೇಳಿದ್ದು, ಅಂದ್ರೆ ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ. ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಉಳ್ಕಿ ಕಡೆ ಹೆಂಗಿದೀವಿ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ ಈಗ, ಎಲ್ಲ ಸೀರಿಯಲ್ ನೋಡಿ ನೋಡಿ ನೋಡಿ ಆ ಸೀರಿಯಲ್ ಕತೆನೆ ಬರ್ತಾವ ಬಾಯಿ ಬರೋದಿಲ್ಲ. ಅದಕ್ಕೆ ಯಾಕೆ ಹೇಳ್ತಾರೆ ಅಂದ್ರೆ ಮನುಸ್ಮೃತಿಯಲ್ಲಿ ಹೇಳಿದ್ದು ಸ್ತ್ರೀಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ರೆ ಹೊರತಾಗಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂದ್ರೆ ಸ್ವಾತಂತ್ರ್ಯ ಕೊಡಬೇಡಿ ಅಂತಲ್ಲ, ಪಿಕ್ಕಂಗೆ ಬಿಸಾಕ್ಬೇಡ್ರಪ್ಪ, ಅದು ಬಹಳ ಪ್ರೀಷಿಯಸ್ ಮೆಟೀರಿಯಲ್, ಅದು ಕಬರ್ಡಲ್ಲಿ ಇಡಿ ಅಂತ ಹೇಳಿದಂಗೆ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದೆ. ನೋಡಿ, ಚಾಮುಂಡೇಶ್ವರಿ ಆ ನರಕ ಇವನು ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು, ರಾಕ್ಷಸ ಅವನು, ಯಾರಾದ್ರೂ ಕೊಲ್ಬಹುದಾಗಿತ್ತಲ್ಲ. ಮೂರು ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು, ಬ್ರಹ್ಮ, ಶಿವ, ಮೂರು ಜನ. ಅವ್ರಂದ್ರಂತೆ ಅವನು ಕೊಲ್ಲಕ್ಕಾಗಲ್ಲ, ನಾವು ಅವ್ಗೆ ವಿಶೇಷ ಶಕ್ತಿ ಬೇಕು. ಅವಾಗ ಏನ್ ಮಾಡಿದ್ರು, ಎಷ್ಟು ಚಂದ ಕಥೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂತ ಕಥೆಗಳು, ಸೊ ಸಿಂಬಾಲಿಕ್. ಅವರೇನ್ ಹೇಳ್ತಾರಂದ್ರೆ ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ್ನು ಕೊಲ್ಬೇಕಾದ್ರೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಆ ತಾಯಿಗೆ ಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಈಶ್ವರ, ವಿಷ್ಣು, ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳನ್ನು, ಇವರಿಷ್ಟೇ ಅಲ್ಲ, ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನಿ ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಕೊಟ್ವಿ ಶಕ್ತಿಗಳನ್ನು ಅಂತ ಬರ್ತದೆ ಮಾತು. ಹೇಳ್ತಾರೆ, ಯಾವಾಗಲೂ ಕ್ಷಮೆಯಾ ಧರಿತ್ರಿ ಅಂತ. ಹೆಣ್ಮಕ್ಳಿಗೆ ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂತಹದ್ದು, ಗಂಡಸರಿಗೆ ಬರ್ಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮೋಕ್ಷ ಕೊಟ್ಲು ಅವನಿಗೆ, ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಇದೆ, ಆದರೆ ತಾಯಿ ಹೃದಯ ಅವನು ಹಂಗೆ ಬಿಡಬೇಡಿ, ಅವನ ಎಲ್ಲಾದರೂ ಮೋಕ್ಷ ಕೊಡಿ ಅವನಿಗೆ, ಇದು ತಾಯಿ ಹೃದಯ ಇರಲಿ ಅಂತ ಹೇಳಿ ಮಾಡಿಸಿದಂತಹದ್ದು. ಅದಕ್ಕೆ ನಮ್ಮ ಕಾಳಿಯಾಗಲಿ ಚಾಮುಂಡಿಯಾಗಲಿ ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು, ಅವ್ರು ಕೊಟ್ಟವ್ರ ಹಾಗೆ.

0: You are listening to Radio Sarang 107.8 FM.
1: ನಮ್ಮ ಉಪನಿಷತ್ ಕಾಲದಲ್ಲಿ ಯಾಜ್ಞವಲ್ಕ್ಯ ಋಷಿಗಳಿಗೆ ಇಬ್ಬರು ಹೆಂಡಂದ್ರು, ಮೈತ್ರೇಯಿ ಮತ್ತು ಗಾರ್ಗಿ ಅಂತ. ಎಂಥ ದಾರ್ಶನಿಕರವರು ಯಾಜ್ಞವಲ್ಕರು. ನಾನು ಹೋಗ್ತೀನಿ, ನನ್ನ ತಪಸ್ಸಿಗೆ ಹೋಗ್ತೀನಿ ಅಂದ್ರು. ಇಬ್ರು ಹೆಂಡಂದ್ರು ಕರೆದು ಪಾರ್ಟಿಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ, ಇಬ್ರು ತಗೊಂಬಿಡಿ ಅಂತ ಹೆಂಡಂದ್ರೆ ಹೇಳಿದ್ರು. ಗಾರ್ಗಿ ಅಂದ್ಲು ಪರವಾಗಿಲ್ಲ ಅಂದ್ಲು, ಮೈತ್ರೇಯಿ ಪರವಾಗಿಲ್ಲ ಅಂದ್ಲು. ಆಗ ಗಾರ್ಗಿ ಪ್ರಶ್ನೆ ನೋಡಿ ಅಂದ್ರೆ, ಯಾವ ಮಟ್ಟಕ್ಕೆ ಹೆಣ್ಮಕ್ಳು ವಿಚಾರ ಮಾಡ್ತಿದ್ರು ಅಂತ, ನೀವೆಲ್ಲಿ ಹೋಗ್ತೀರಿ ಅಂತ ಕೇಳಿದ್ಲು. ತಪಸ್ಸಿಗೆ ಹೋಗ್ತೀನಿ ಅಂದ. ಯಾಕೆ? ನಂಗೆ ತೃಪ್ತಿ ಸಿಗ್ತದೆ ಅಂದ. ಆಗ ಮೈತ್ರೇಯಿ ಹೇಳ್ತಾಳೆ, ಗಾರ್ಗಿ ಹೇಳ್ತಾಳೆ, ಇಷ್ಟೊಂದು ಆಸ್ತಿ ಗಳಿಸಿಟ್ಟಿದ್ದೀರಿ ನೀವು, ಸಾಕಷ್ಟು ಆಸ್ತಿ ಇತ್ತು ಯಾಜ್ಞವಲ್ಕರಿಗೆ, ಇದು ಗಳಿಸಿದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ತೃಪ್ತಿ ಸಿಗ್ತದೆ ಅಂತ ಅನ್ನೋದಾದ್ರೆ ಆಸ್ತಿಕ್ಕಿಂತ ಮುಖ್ಯವಾದದ್ದು ಇರಬೇಕಲ್ಲ. ಅದು ಆಸ್ತಿಯನ್ನು ಬಿಟ್ಟು ನೀವು ಅಲ್ಲಿ ಹೋಗ್ತೀರಿ ಅನ್ನೋದಾದ್ರೆ ಆಸ್ತಿಕ್ಕಿಂತ ದೊಡ್ಡದಾದದ್ದು ಇರಬೇಕು. ಹಂಗನ ದೊಡ್ಡದೇ ಕೊಡಿ ನನಗನ್ಲಿಕ್ಕೆ, ಸಣ್ಣದಾಗಿ ತಗೊಳ್ಳಿ ನಾನು. ಎಷ್ಟು ಚಂದದ ಮಾತದು. ನೀವು ಬೇಡಾದಂತಹ ಆಸ್ತಿಯನ್ನು ಬಿಕೊಟ್ಟು ಹೋಗ್ತಾ ಇದ್ದೀರಿ ನನಗೆ, ಈ ಆಸ್ತಿ ಬೇಡ. ನೀವು ಯಾವುದನ್ನು ಪಡ್ಕೊಂಡ್ರೆ ಆಸ್ತಿಕ್ಕಿಂತ ದೊಡ್ಡದು ನಿಮಗೆ ಅನಿಸಿದೆಯೋ ಆ ತಪಸ್ಸನ್ನು ನಾನು ಕೊಡಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ. ಆಕೆ ಚರ್ಚೆ ಮಾಡುವಂಥ ವಿಚಾರ ನೋಡಿ ಸ್ವಾಮಿ, ಯಾವ ಮಟ್ಟದ್ದು ಅಂತ. ಇದು ನಮ್ಮ ಪಾತ್ರ, ನಮ್ಮ ದೇಶದವರು, ನಮ್ಮ ಪರಂಪರೆಗೆ ಸೇರಿದವರು. ಅದಕ್ಕೆ 12ನೇ ಶತಮಾನಕ್ಕೆ ಬನ್ನಿ ನೀವು. ನಮ್ಮ ಮಹಾದೇವಿ ಅಕ್ಕ, ಅಕ್ಕ ಮಹಾದೇವಿ, ಆಕೆ ಹೆಸರು ಮಹಾದೇವಿ, ಅಕ್ಕ ಮಹಾದೇವಿ ಆಗ್ಬಿಟ್ಲಕ್ಕೆ. ಎಲ್ಲಿವರೆಗೂ ಅಂದರೆ ಅನುಭಾವಿ ದಾರ್ಶನಿಕನೇ ಆದಂಥ ಅಲ್ಲಮ್ಮ ಪ್ರಭು ಹೇಳ್ತಾನೆ, ನಮ್ಮ ಅಕ್ಕ ಆಕೆ ಅಂತ. ಬಸವಣ್ಣ ಹೇಳ್ತಾನೆ, ನನ್ನ ಅಕ್ಕ ಅಂತ. ಏನು ಶಕ್ತಿ ಇದ್ದಿತ್ತಿತ್ತಿರಿ ಅಕ್ಕ ಮಹಾದೇವಿದು ಜೀವನ, ಬೆಂಕಿ ಮೇಲೆ ಹೋದಂಥ ಜೀವನ. ಹೇಗೆ ಫೇಸ್ ಮಾಡ್ತಾಳಕ್ಕೆ ಅದು ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ, ಅದನ್ನು ಬೇರೆ ಭಾಷೆ ಲೆಕ್ಚರ್ ಆಗಿಬಿಡುತ್ತೆ. ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಮಾತಾಡೋದನ್ನು ನೀವು ನೋಡ್ಬೇಕು. ಅದನ್ನು ಅದ್ಭುತ ಡೈಲಾಗ್ ಅದು. ಅಲ್ಲಮ್ಮ ಪ್ರಭು ಆಕೆನ ಹೇಗಾದರೂ ಸಿಕ್ಕಿಸ್ಬೇಕು ಅಂತ ಪ್ರಶ್ನೆ ಕೇಳಿದರೆ ಸಿಗಲಾರ್ದೇನೆ ಅಲ್ಲಮ್ಮ ಪ್ರಭುವನ್ನು ಪೆಚ್ಚು ಮಾಡಿಬಿಡ್ತಾಳಕ್ಕೆ ಅಕ್ಕ ಮಹಾದೇವಿ. ಆಗ ಹೇಳ್ತಾನೆ, ಅಕ್ಕ ನೀನೇ ನಮ್ಮ ಅಕ್ಕಮ್ಮ ಎಲ್ಲರಿಗೂ ಅಂತ. ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಬಸವಣ್ಣ ಹೇಳಬೇಕಾದ್ರೆ ಆ ಪವರ್ ಹೇಗಿರ್ಬೇಕು, ಹೆಣ್ಮಕ್ಳ ಪವರ್. ನಮ್ಮ ರಾಮಕೃಷ್ಣ ಪರಮಹಂಸರಂತೂ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಫ್ ಎನಿ ಐ ವುಡ್ ಸೇ ಅಸೆಟಿಕ್ ಲೈಫ್ ಇಟ್ ಸೆಲ್ಫ್. ಈ ಸನ್ಯಾಸ ಜೀವನದ ಅತ್ಯಂತ ಪರಮೋತ್ಕೃಷ್ಟ ಸಾಧನೆಯನ್ನು ಪರಮಹಂಸರು ಮಾಡಿದರು. ತಮ್ಮ ಇಡೀ ಜೀವನದುದ್ದಕ್ಕೂ ಸಾಧಿಸದಂತಹ ಶಕ್ತಿಯನ್ನು ಷೋಡಶಿ ಪೂಜೆ ಮಾಡಿ ಶಾರದಾ ಮಾತೆ ಒಪ್ಪಿಸಿ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ಹೆಂಡತಿಗೆ. ಕಲ್ಪನೆ ಮಾಡೋಕೆ ಸಾಧ್ಯ ಇದೆಯಾ? ಅಂದರೆ ಯಾವ ಮಟ್ಟಕ್ಕೆ ಆ ಸ್ತ್ರೀಯಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿ ಪರಮಹಂಸರು ಮಾಡಿದ್ದು ಯಾರೂ ಮಾಡಿಲ್ಲ ಇದುವರೆಗೂ ಆ ಥರದ್ದು. ಅದಕ್ಕೆ ರಾಮಕೃಷ್ಣ ಪರಮಹಂಸರು, ಶಂಕರಾಚಾರ್ಯರು ಒಂದು ರೂಲ್ ಬೈಪಾಸ್ ಮಾಡ್ತಾರೆ. ಸನ್ಯಾಸ ತಗೊಂಡ್ಮೇಲೆ ನಿಮ್ಮ ಹಳೆಯ ಸಂಸಾರಕ್ಕೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ನಿಮಗೆ ಮುಗೀತದೆ, ಆ ಸಂಸಾರ ಹಚ್ಕೊಳ್ಳಂಗಿಲ್ಲ. ಅದಕ್ಕೆ ಸಂನ್ಯಾಸ, ಎಲ್ಲವನ್ನೂ ಬಿಟ್ಟಂಥವ್ರು. ಮತ್ತೊಂದು ಪುನರ್ಜನ್ಮ ಆದಂಗೆ ಅವ್ರಿಗೆ ಹಳೆ ಜನ್ಮ ಏನೂ ಸಂಬಂಧ ಇಲ್ಲ ಅಂತ ಇರೋದು. ಆದರೆ ಶಂಕರಾಚಾರ್ಯರು ಮಾತ್ರ ಆ ರೂಲನ್ನು ಮುರಿದ್ರು. ಅಮ್ಮ ಕೇಳ್ಕೊತಾಳೆ, ಶಂಕರ 8 ವರ್ಷ ಹುಡುಗ, ಹೋಗ್ತೀಯಲ್ಲಪ್ಪ, ಆದ್ರೆ ಒಂದು ನನ್ನ ಮಾತು ಕೊಡ್ತೀಯಾ, ನನ್ನ ಕೊನೆ ಕಾಲದಲ್ಲಿ ಬಂದು ನನ್ನ ಸಂಸ್ಕಾರ ಮಾಡ್ತೀಯಾ ಅಂತ ಕೇಳ್ತಾಳೆ. ಅಲ್ಲಿವರೆಗೂ ಪದ್ಧತಿ ಇರಲಿಲ್ಲ, ಯಾವ ಸನ್ಯಾಸಿನೂ ತಾಯಿಗೆ ಏನೂ ಸಂಬಂಧ ಅಲ್ಲಿ ಮುಗಿತದೆ. ಆದರೆ ಶಂಕರಾಚಾರ್ಯರು ಮಾತು ಕೊಡ್ತಾರೆ. ಎಲ್ಲರೂ ಅಲ್ಲಿ ಬಹಳ ಮಡಿವಂತರು ಇರ್ತಾರಲ್ಲ, ಮೂಗು ಮುರಿತಾರೆ, ಎಂಥ ಸನ್ಯಾಸಿರಿ ಇವನು, ಅಮ್ಮ ಬರ್ಬೇಕಾದ್ರೆ ಬರಿತಾಳಂತೆ ಬರ್ತಾನೆ ಹೆಂಗೆ ನೋಡಿ, ಹೇಗಿದು ಎಳ್ಕೊಂಬರುತ್ತೆ ಅಂತ ಕರುಳು ಅಂತ ಹೇಳೋದು ಇದು ನಾನು. ಅಮ್ಮನಿಗೆ ಆರೋಗ್ಯ ಕೆಟ್ಟಾಗ ಶಂಕರಾಚಾರ್ಯರು ಹೋಗಿ ಆಕೆ ಹತ್ರ ಇದ್ದು ಆರೈಕೆ ಮಾಡಿ ಆಕೆ ಸಂಸ್ಕಾರ ಮಾಡಿ ಬರ್ತಾರೆ. ಉಳಿದವ್ರು ಯಾರೂ ಬರೋದಿಲ್ಲ, ಅವಾಗ ತಾವೇ ಮಾಡ್ತಾರೆ ಎಲ್ಲನೂ. ಆಗ ಮಡಿವಂತ ಬ್ರಾಹ್ಮಣರು ಕೇಳ್ತಾರೆ ಕೆಲವರು, ಯಾಕೆ ಮಾಡಿದ್ರಿ, ಸನ್ಯಾಸ ತಗೊಂಡು ಸಂಬಂಧ ಇಲ್ಲಲ್ಲ ಅಂತ. ಆ ಶಂಕರಾಚಾರ್ಯ ಹೇಳೋ ಮಾತಿದೆ, ದಯವಿಟ್ಟು ನಮ್ಮ ಲೌಕಿಕ ಜೀವನದ ನಿಯಮಗಳನ್ನು ತಾಯಿಗೆ ಹೋಲಿಸ್ಬೇಡಿ. ಎಂಥ ದೊಡ್ಡ ಮಾತ್ರ ಇದು, ಯಾರಿಗಾದ್ರೂ ಹಚ್ಕೊಂಡು ಹೋಗಿ ಕಂಡೀಷನ್ಸ್ ಎಲ್ಲ, ತಾಯಿಗೆ ಮಾತ್ರ ಬಿಯಾಂಡ್ ಆಲ್ ರೂಲ್ಸ್, ಬಿಯಾಂಡ್ ಆಲ್ ರೂಲ್ಸ್. ಅವ್ರು ಹೇಳ್ತಾರೆ, ನನಗೆ ತಾಯಿ ಬೇರೆ ಅಲ್ಲ, ಮಾತೆ ಶಾರದೆ ಬೇರೆ ಅಲ್ಲ, ಆದ್ದರಿಂದ ಆಕೆ ಸೇವೆಗೋಸ್ಕರ ಬರ್ತೀನಿ ಅಂತ. ಇದನ್ನು ಮಾಡಿ ತೋರಿಸ್ದಂಥವ್ರು, ಸುಮ್ಮನೆ ಬಾಯಿಂದ ಹೇಳೋದಲ್ಲ. ಅದಕ್ಕೆ ನಮ್ಮಲ್ಲೊಂದು ಮಾತಿದೆ, ಎ ವುಮನ್ ಎಜುಕೇಟೆಡ್

ಈಸ್ ಎ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಷನ್ ಆದ್ರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಷನ್, ಬಟ್ ಹೆಣ್ಮಗಳಿಗೆ ಎಜುಕೇಷನ್ ಸಿಕ್ಕರೆ ಇಡೀ ಪರಿವಾರ, ನಮ್ಗೆಲ್ಲರೂ ಅನುಭವ, ನನ್ನ ಕೂಡ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು, ತಾಯಂದ್ರೆ ಮಾಡಿಸ್ಬೇಕು, ಕೂತ್ಕೊಂಡು ಪೇಷನ್ಸ್ ಇರ್ತದೆ, ಕೂತ್ ಮಾಡಿಸಿ ಮಾಡಿಸಿ ಓದಿಸೋದು, ಪರೀಕ್ಷೆ ಬಂತು ಓದೋ ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಾಧನೆ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಒಂದು ದಿನ ಇದ್ದಕ್ಕಿದ್ದಂತೆ ಕರಿಯಪ್ಪ ತನ್ನ ಬೇಜವಾಬ್ದಾರಿತನದ ವಿಶ್ವರೂಪ ದರ್ಶನ ಮಾಡಿಸಿದ. ನಾರ್ವೆಯಿಂದ ಹೂವಣ್ಣ ಎಂಬವನೊಬ್ಬನನ್ನು ಕಳಿಸಿದ. ಅವನು ಏದುತ್ತಾ ಉದ್ವೇಗದಿಂದ ರಾತ್ರೋರಾತ್ರಿ ಮೂಡಿಗರಿಗೆ ನಡೆದು ಬಂದವನು. ಕರಿಯಪ್ಪ ನೀವು ಹೇಳುತ್ತಿದ್ದ ಪ್ರಾಣಿಯನ್ನು ಕಟ್ಟಿಹಾಕಿದ್ದಾನಂತೆ, ಕೂಡಲೇ ಬರಬೇಕಂತೆ ಎಂದು ಪ್ರಭಾಕರ್ನ ಕೈಲಿ ಹೇಳಿದ. ನಮ್ಮ ಸಿದ್ಧತೆಗಳೆಲ್ಲ ಇದ್ದಕ್ಕಿದ್ದಂತೆ ಅರ್ಥಹೀನವಾಗಿ ಹೋಯಿತು. ನನ್ನ ಓಪನ್ ಜೀಪನ್ನು ತೆಗೆದುಕೊಂಡು ನಾನು, ಕರ್ವಾಲು, ಮಂದಣ್ಣ, ಪ್ರಭಾಕರ ಮತ್ತು ಕಿವಿ ಇಷ್ಟು ಜನರು ನಾರ್ವೆಗೆ ಧಾವಿಸಿದೆವು. ಕರಿಯಪ್ಪನಿಗೆ ಯಾವ ಪ್ರಾಣಿ ಹುಡುಕ್ತಾ ಇದ್ದೀವಿ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ. ಅದು ಹೇಗೆ ಹೇಳಿದ? ಯಾವುದೋ ಹಾವ್ರಾಣಿನೋ ಹಲ್ಲಿನೋ ಹಿಡಿದು ನಮಗೆ ಹೇಳಿ ಕಳಿಸಿದ್ದಾನೆ. ಹಲ್ಕ ಮನುಷ್ಯ ಎಂದು ಅನುಮಾನ ವ್ಯಕ್ತಪಡಿಸಿದ. ನಮಗೂ ಮಂದಣ್ಣನ ಸಂಶಯಗಳೆಲ್ಲ ಇದ್ದರೂ ಅಕಸ್ಮಾತ್ ನಮ್ಮ ಹಾರುವ ಓತಿಯೇ ಆಗಿದ್ದರೆ ಅದು? ನಾರ್ವೆಗೆ ಹೋಗುತ್ತಿದ್ದಂತೆ ಕರಿಯಪ್ಪ ಎದುರುಗೊಂಡ. ನಾರ್ವೆಗೆ ಸಮೀಪದಲ್ಲಿ ಇದ್ದಿಲು ಸುಡುವ ಕೂಪೊಂದು ಇತ್ತು. ಅಲ್ಲಿಗೆ ಶಿಕಾರಿಗೆ ಅಂತ ಕರಿಯಪ್ಪ ಹೋಗಿದ್ದನಂತೆ. ಅಲ್ಲಿ ಇದ್ದಿಲು ಸುಡುವವ ಸೌದೆ ರಾಶಿಯಿಂದ ಸೌದೆಯನ್ನು ಕೂಪಿಗೆ ಸಾಗಿಸುತ್ತಿರಬೇಕಾದ್ರೆ ಈ ಓತಿ ಸೌದೆ ರಾಶಿಯೊಳಗಿದ್ದುದು ಓಡತೊಡಗಿದಂತೆ. ಆತ ಶಿಕಾರಿಗೆ ಬಂದಿದ್ದ ಕರಿಯಪ್ಪನನ್ನು ಕೂಗಿ ಕರೆದನಂತೆ. ಆ ಪ್ರಾಣಿ ಅಲ್ಲೇ ಇದ್ದ ಬಿಲದೊಳಗೆ ನುಗ್ಗುವುದರಲ್ಲಿದ್ದಾಗ ಆ ಇದ್ದಿಲು ಸುಡುವವ ಮರ ಎಳೆಯುವ ಮಿಣಿ ಹಗ್ಗ ತೆಗೆದುಕೊಂಡು ಅದರ ತಲೆ ಬಿಲದೊಳಗಿರಬೇಕಾದ್ರೆ ಅದರ ಸೊಂಟಕ್ಕೆ ಕಟ್ಟಿಬಿಟ್ಟನಂತೆ. ಹಗ್ಗ ಎಳೆದು ಅದನ್ನು ಈಚೆಗೆ ತೆಗೆಯೋದಕ್ಕೆ ಆಗಲ್ಲೇನೋ ಎಂದು ಕೇಳಿದೆ. ನಾನು ಬಹಳ ಪ್ರಯತ್ನ ಮಾಡಿದೆ, ಆಗಲಿಲ್ಲ ಎಂದ ಕರಿಯಪ್ಪ. ನೀನು ಅದೇನು ಪ್ರಾಣಿ ಅಂತ ನೋಡಿದ್ಯಾ ಎಂದು ಮಂದಣ್ಣ ಕೇಳಿದ. ಎಲ್ಲಿಂದ ನೋಡಲಿ, ನಾನು ಹೋಗೋದ್ರೊಳಗೆ ಅದು ದೊಣೆಯೊಳಗೆ ಹೋಗಿ ಆಗಿತ್ತು ಎಂದ ಕರಿಯಪ್ಪ. ಹಾಗಿದ್ದರೆ ಯಾವ ಪ್ರಾಣಿ ಅಂತ ನಿಮಗೆ ಹೇಗೆ ಗೊತ್ತೋ ಎಂದ ಪ್ರಭಾಕರ. ಹ್ಞೂ, ಅಲ್ಲಿದ್ದವೆಲ್ಲ ಹೇಳ್ತಾನಲ್ಲ, ಓತಿ ಕ್ಯಾತದ ಹಂಗೆ ಇತ್ತು, ಹಾರ್ತಿತ್ತು ಅಂತ ಎಂದ. ಅವನಿಗೆ ನಾವು ಹುಡುಕ್ತಾ ಇರುವ ಪ್ರಾಣಿ ಯಾವುದೆಂದೂ ಗೊತ್ತಿರಲಿಲ್ಲ, ತಾನು ಕಟ್ಟಿಹಾಕಿರುವ ಪ್ರಾಣಿ ಯಾವುದೆಂದು ಗೊತ್ತಿರಲಿಲ್ಲ. ನನಗೆ ಅವನ ಬೇಜವಾಬ್ದಾರಿತನಕ್ಕೆ ಕೋಪ ಬಂತು. ಏ, ನಿನಗೇನು ಬುದ್ಧಿಗಿದ್ದಿ ಕೆಟ್ಟಿದೆಯೇನೋ ಕರಿಯಪ್ಪ, ನಮ್ಮ ಕೆಲಸ ಎಲ್ಲ ಬಿಟ್ಟು ಓಡಿ ಬಂದಿದ್ದೀವಿ ಅನ್ನೋದೇನಾದರೂ ನಿನಗೆ ಗೊತ್ತೇನೋ ಎಂದು ರೇಗಿದೆ. ಕರ್ವಾಲು, ಅವನ ಮೇಲೆ ಏಕೆ ರೇಗ್ತೀರಿ? ಅವನು ಏನು ಒಳ್ಳೆ ಉದ್ದೇಶದಿಂದಲೇ ಮಾಡಿದ್ದಾನೆ. ಇಷ್ಟಾದರೂ ಪ್ರಜ್ಞೆ ಇರೋರು ಎಷ್ಟು ಜನ ಇದ್ದಾರೆ ಹೇಳಿ? ನಾವೇ ನಮ್ಮ ಗಾಬರಿಯಲ್ಲಿ ಒಂದಕ್ಕೆರಡು ತಿಳಿದುಕೊಂಡಿದ್ದೇವಷ್ಟೆ. ನಾವೆಲ್ಲ ಜೀಪನ್ನು ಅಲ್ಲೇ ಬಿಟ್ಟು ಕರಿಯಪ್ಪನೊಡನೆ ಗುಡ್ಡವನ್ನೇರಿ ಇದ್ದಿಲು ಸುಡುತ್ತಿದ್ದ ಕೂಪಿನ ಬಳಿಗೆ ಹೋದೆವು. ಕೂಪು ಇನ್ನೊಂದು ಅರ್ಧ ಪರ್ಲಾಂಗು ದೂರ ಇದೆ ಎನ್ನಬೇಕಾದರೆ ಬಲಕ್ಕೆ ತಿರುಗಿದ್ದ ಇನ್ನೊಂದು ದಾರಿಯನ್ನು ಹಿಡಿದೆವು. ಅದೊಂದು ಬೆಟ್ಟದ ಕಲ್ಲು ಪೊಟರೆಗಳಿದ್ದ ಕಡಿದಾದ ಸ್ಥಳಕ್ಕೆ ಕರೆದೊಯ್ದಿತ್ತು. ಅಲ್ಲಿ ಒಂದು ಕಲ್ಲು ಪೊಟರೆ ಸಂದಿಯಲ್ಲಿ ಇದ್ದ ಕಿರಿದಾದ ಕಲ್ಲಿನ ಬಿಲ ಒಂದರಿಂದ ಒಂದೆರಡು ಮಾರುದ್ದದ ಬಲವಾದ ಹಗ್ಗ ಒಂದು ನೇತು ಬಿದ್ದಿತ್ತು. ಆ ಹಗ್ಗದ ತುದಿಗೆ ಒಂದು ಬಡಿಗೆಯನ್ನು ಕರಿಯಪ್ಪ ಕಟ್ಟಿದ್ದ. ಬಹುಶಃ ದಾರವನ್ನು ಆ ಪ್ರಾಣಿ ಸಂಪೂರ್ಣ ಒಳಕ್ಕೆ ಎಳೆದುಕೊಂಡು ಹೋಗದಿರಲೆಂದು ಇರಬಹುದು. ಕರಿಯಪ್ಪ ಹೇಳಿದ, ಅಷ್ಟು ಜನ ಕೈಕೊಟ್ಟು ದಬಾಸಿ ಎಳೆದು ಬಿಡೋಣ, ಅದೆಂತ ದೆವ್ವ ಆಗಿದ್ರೂ ಈಚೆಗೆ ದಮ್ಮಯ್ಯ ಅಂತ ಓಡಿ ಬರುತ್ತೆ ಎಂದು. ಮಂದಣ್ಣ, ಪ್ರಭಾಕರ ಎಲ್ಲ ಆಗಲೇ ಹಗ್ಗಕ್ಕೆ ಕೈಕೊಟ್ಟು ಸಿದ್ಧವಾಗ ತೊಡಗಿದರು. ಅಷ್ಟರಲ್ಲಿ ಕರ್ವಾಲು ತಡೆದರು. ಹಗ್ಗ ಕಟ್ಟಿದವನನ್ನು ಕೊಂಚ ಕರೆದುಕೊಂಡು ಬನ್ನಿ, ಹಗ್ಗ ಎಷ್ಟುದ್ದ ಇತ್ತು, ಏತಕ್ಕೆ ಕಟ್ಟಿದ, ಕೊಂಚ ಕೇಳಿ ನೋಡೋಣ ಎಂದರು. ಕರಿಯಪ್ಪನನ್ನು ಕೂಡಲೇ ಇದ್ದಿಲು ಕೂಪಿನ ಕಡೆಗೆ ಕಳಿಸಿ ಕಾಯತೊಡಗಿದೆವು. ಪ್ರಭಾಕರ ಹೇಳಿದ, ಅವನ ಟ್ರಾನ್ಸಿಸ್ಟರ್ ರೇಡಿಯೋ ಸೆಟ್ಟೊಂದನ್ನು ತಂದಿದ್ದರೆ ಮತ್ತೆ ಹಿಂದಕ್ಕೆ ಹೋಗುವ ಅಗತ್ಯ ಇರಲಿಲ್ಲ ಎಂದು. ನಮಗೆಲ್ಲ ಮತ್ತೆ ಹಿಂದಕ್ಕೆ ಹೋಗುವ ಕಲ್ಪನೆ ಬೇಸರ ತಂದಿತು. ತಮ್ಮ ಪೂರ್ವಭಾವಿ ಸಿದ್ಧತೆಗಳು ಬೇಸರ ತರಿಸುವ ಪ್ರಮಾಣಕ್ಕೆ ಹೋಗಿದ್ದವು. ಆದ್ದರಿಂದ ಕರಿಯಪ್ಪ ಕರೆ ಕಳಿಸಿದ್ದು ಒಂದು ರೀತಿಯ ಹಠಾತ್ ಬಿಡುಗಡೆ ಆದಂತಾಗಿತ್ತು. ಸ್ವಲ್ಪ ಹೊತ್ತಾದ ನಂತರ ಕರಿಯಪ್ಪ ಒಬ್ಬನೇ ಬಂದ. ಎಷ್ಟು ಕರೆದರೂ ಬರೋದಿಲ್ಲ, ಎಂಥದೋ ತುಳು ಭಾಷೆಯಲ್ಲಿ ಒದರ್ತಾನೆ, ಏನಂತಾನೆ ಗೊತ್ತಾಗೋದಿಲ್ಲ ಎಂದು ಹೇಳಿದ. ಏ, ಸರಿಯಾಗಿ ಕೇಳೋದಕ್ಕೆ ಏನಾಗಿದೆಯೋ ನಿನಗೆ, ನಿನಗೇನು ತುಳು ಗೊತ್ತಿಲ್ಲೇನೋ ಎಂದು ಮಂದಣ್ಣ ಜೋರು ಮಾಡಿದ. ನನಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಎಂದು ಕರಿಯಪ್ಪ ಹೇಳಿದ. ಮಂದಣ್ಣ, ತಡೀರಿ, ನಾನು ಕರ್ಕೊಂಡು ಬರ್ತೀನಿ ಎಂದು ಹೊರಟ. ಆಗ ಕರಿಯಪ್ಪ, ಮಂದಣ್ಣ ಅವನು ಇದ್ದಿಲು ಕೂಪಿಗೆ ಬೆಂಕಿ ಕೊಟ್ಟಿದ್ದಾನಂತ ಕಾಣ್ತದೆ. ಗುಡ್ಡೆ ತೂತಾಗಿ ಬೆಂಕಿ ಎದ್ರೆ ಎಲ್ಲ ಇದ್ಲು ಬೂದಿಯಾಗಿ ಬಿಡ್ತವಂತೆ, ಅದಕ್ಕೆ ಅವನು ಬರಕ್ಕೆ ಹಿಂದೂ ಮುಂದೆ ನೋಡ್ತಿರಬಹುದು ಕಣೋ ಎಂದು ಹೇಳಿದ. ಅದೇನಂತ ಒಂದು ಸಾರಿ ಸರಿಯಾಗಿ ನೋಡ್ಕೊಂಡು ಬರ್ತೀನಿ ಕಣೋ ಎಂದು ಮಂದಣ್ಣ ಮುಂದುವರಿದ. ಇವರ ಅನವಶ್ಯಕ ಗಲಿಬಿಲಿ ನೋಡಲಾರದೆ ನಾನು ಮಂದಣ್ಣನ ಜೊತೆ ಹೊರಟೆ. ಇದ್ದಿಲು ಕೂಪಿನ ಬಳಿ ಒಂದು ಮಸಿ ಹಿಡಿದ ಬಡಕಲು ಆಕೃತಿ ಕ್ಯಾನ್ವಾಸ್ ಶೂ ಹಾಕಿಕೊಂಡು ನಿಂತಿತ್ತು. ಇನ್ನೊಬ್ಬಳು ಹರೆಯದ ಹೆಂಗಸು ಒಂದು ದೊಡ್ಡ ಕುಕ್ಕೆಯಲ್ಲಿ ತೂತಾಗಿ ಹೊಗೆ ಹೊರಟ ಕಡೆಗಳಿಗೆಲ್ಲ ಮಣ್ಣು ಮೆತ್ತುತ್ತಾ ನಿಂತಿದ್ದಳು. ಆ ಗುಡ್ಡೆಯ ಬಳಿ ಅಗಾಧ ಶಾಖ ಹೊರಹೊಮ್ಮುತ್ತಾ ಇತ್ತು. ಮಂದಣ್ಣ ಇದ್ದಿಲು ಸುಡುವವನ ಸಮೀಪಕ್ಕೆ ಹೋಗಿ ತುಳು ಭಾಷೆಯಲ್ಲಿ ಏನನ್ನೂ ಹೇಳಲಾರಂಭಿಸಿದ. ಅದಕ್ಕೆ ಆತ ಕೈಯನ್ನು ವಿಚಿತ್ರವಾಗಿ ತಿರುಗಿಸುತ್ತಾ ಅಭಿನಯಪೂರ್ವಕವಾಗಿ ಉತ್ತರ ಕೊಡಲಾರಂಭಿಸಿದ. ಮಂದಣ್ಣ ಕೊಂಚ ಹೊತ್ತು ಆಲಯಿಸಿ ಮತ್ತೆ ಏನೇನೋ ಪ್ರಶ್ನೆಗಳನ್ನು ಕೇಳಿದ. ಇದ್ದಿಲು ಸುಡುವ ಸಣಕಲ ಮತ್ತೆ ತನ್ನ ಅಭಿನಯ ಮುಂದುವರಿಸಿದ. ಇದೇ ರೀತಿ ಸುಮಾರು 20 ನಿಮಿಷ ಕಳೆದ ನಂತರ ಹತಾಶನಾದ ಮಂದಣ್ಣ ನನ್ನ ಕಡೆಗೆ ತಿರುಗಿ, ಇವ ಹೇಳೋದು ಒಂದು ತಲೆಬುಡ ಅರ್ಥವಾಗ್ತಾ ಇಲ್ಲ ಎಂದ. ಮತ್ತೆ ಇಷ್ಟು ಹೊತ್ತು ನೀನು ಮಾತಾಡಿದ್ದು ಏನನು ಎಂದೆ. ಯಾಕೆಂದ್ರೆ ಸುಮಾರು 20 ನಿಮಿಷ ಇಬ್ಬರೂ ಪರಸ್ಪರ ಅರ್ಥವಾಗದ ಭಾಷೆಯಲ್ಲಿ ಏನನ್ನು ಮಾತಾಡಿದ್ರೂ ಗೊತ್ತಾಗಲಿಲ್ಲ. ತುಳು ಭಾಷೆ ಹಂಗೆ ಕಾಣ್ತು, ಅದಕ್ಕೆ ಮಾತಾಡಿದೆ. ಈಗ ನೋಡಿದರೆ ಯಾವುದೋ ಸುಡುಗಾಡು ಭಾಷೆ ಆಡ್ತಿದ್ದಾನೆ ಎಂದ ಮಂದಣ್ಣ. ನಮ್ಮ ಮುಖ ನೋಡುತ್ತಾ ನಿಂತಿದ್ದ ಅವನಿಗೆ ನಾನು, ತಮಿಳನೇನೋ ನೀನು, ತಮಿಳ್ ತೆರಿಮ ಎಂದೆ. ಮತ್ತೆ ಅವನು ನನ್ನ ಭಾಷೆಯನ್ನು ಅಭಿನಯಪೂರ್ವಕವಾಗಿ ಮುಂದುವರಿಸಿದ. ನನಗೆ ಬೇಜಾರಾಯಿತು. ಇವನಿಗೆ ಭಾಷೆ ಬರೆದಿದ್ದರೆ ಹೇಗೆ ಕರಿಯಪ್ಪನಿಗೆ ಹಾರಾಡುವ ಓತಿ ಬಗ್ಗೆ ತಿಳಿಸಿದ? ಇವನು ಏನು ಅಭಿನಯಿಸಿದ್ನೋ, ಅವನು ಏನು ತಿಳಿದ್ನೋ? ಒಟ್ಟಿನಲ್ಲಿ ಇವರ ಮೇಲೊಂದು ಕತೆ ಬರೆಯಬಹುದಷ್ಟೇ ಹೊರತು ಇದರಿಂದ ಏನನ್ನಾದರೂ ಸಾಧಿಸುವುದು ಕಷ್ಟವೆಂದಂತೂ ವಿದಿತವಾಯಿತು. ಮಂದಣ್ಣ ಜಿಗುಪ್ಸೆಯಿಂದ, ಸರ್ ಇವನು ಯಾವೂರ ದೊಣೆ ನಾಯಕ ಅಂತ ಇವನ್ನ ಕೇಳಬೇಕು ಸರ್, ನಾವೇ ದಬಾಸಿ ಹಗ್ಗ ಒಂದು ಸಾರಿ ಜಗ್ಗಿ ನೋಡಿ ಬಿಡೋದಲ್ಲ ಸರ್. ಮಂದಣ್ಣನ ಜಿಗುಪ್ಸೆಯ ಮುಖಭಾವ ನೋಡಿ ಇದ್ದಿಲು ಸುಡುವವ ನಡಿ ನಾನು ಬರ್ತೀನಿ ಅನ್ನುವಂತೆ ಸಂಜೆ ಮಾಡುತ್ತಾ ಒದರಿದ. ಆ ಹೆಂಗಸಿಗೆ ಏನೇನೋ ಗೊಣಗೊಣ ಗೊಣಗಿದಂತೆ ಹೇಳಿದ. ಅವಳು ತಲೆಯಲ್ಲಾಡಿಸಿದಳು. ಕರ್ವಾಲೋರೆದುರು ಮತ್ತೆ ಇವನ ಅಸಂಬದ್ಧ ಭಾಷೆ ಮತ್ತು ಅಭಿನಯಗಳ ಸರಣಿ ಸುಮಾರು 10 ನಿಮಿಷ ನಡೆಯಿತು. ಕೊನೆಗೂ ಅವನ ಅಭಿನಯ ಸಂಭಾಷಣೆಗಳಿಂದ ಏನೂ ತೀರ್ಮಾನ ದೊರೆಯಲಿಲ್ಲ. ಎಲ್ಲ ಹಗ್ಗ ಹಿಡಿದುಕೊಂಡು ಜಗ್ಗತೊಡಗಿದೆವು. ಅದರ ಇನ್ನೊಂದು ತುದಿ ಗೂಟಕ್ಕೆ ಸಿಕ್ಕಿಸಿದಷ್ಟು ಗಟ್ಟಿಯಾಗಿ ಇತ್ತು. ಎಳೆಯುತ್ತಾ ನಾನು, ಈ ಮಾರಾಯ ಹಗ್ಗನ ಎಂಥ ಭೂತಕ್ಕೆ ಕಟ್ಟಿದ್ದಾನೋ ಏನೋ, ಯಾರಾದರೂ ಒಂದು ಕೋಲನ್ನಾದರೂ ಹಿಡ್ಕೊಂಡಿದ್ರೆ ಒಳ್ಳೇದಿತ್ತು ಎಂದೆ. ಇನ್ನೂ ಯೋಚನೆ ಮಾಡಬೇಡ್ರಿ, ಹಂಗೇನಾದ್ರೂ ಸಮಯ ಬಂದರೆ ನಕ್ಷತ್ರ ಕತ್ತಿ ರೆಡಿ ಉಂಟು ಎಂದು ಕರಿಯಪ್ಪ ಒಡ್ಯಾಣದ ಬಟ್ಟಗತ್ತಿ ಜ್ಞಾಪಿಸಿದ. ಸುಮಾರು 1 ಗಂಟೆ ಎಳೆದ ಮೇಲೆ ಹಗ್ಗದ ಆಚೆ ತುದಿಯ ವ್ಯಕ್ತಿಗೆ ಕೈ ಸೋತಿತೆಂದು ಕಾಣುತ್ತದೆ. ಹಗ್ಗ ನಿಧಾನವಾಗಿ ಒಂದೊಂದೇ ಗೇಣಾಗಿ ಹೊರಬರತೊಡಗಿತು. ಇತ್ತ ಕರಿಯಪ್ಪ ಮುಂದೆ ನಿಂತು ಎಲ್ಲರನ್ನು ಹುರಿದುಂಬಿಸುತ್ತಾ ಹಗ್ಗ ಜಗ್ಗುತ್ತಿದ್ದ. ಮಂದಣ್ಣ, ಇದು ಗ್ಯಾರಂಟಿ ಉಡಾ ಇರಬೇಕು, ಇಲ್ದಿದ್ರೆ ಇನ್ಯಾವ ಪ್ರಾಣಿಗೆ ಇಂಥ ಹಿಡಿತ ಇದೆ? ಹಿಂದಿನ ಕಾಲದಾಗೆ ಇದರ ಸೊಂಟಕ್ಕೆ ಹಗ್ಗ ಕಟ್ಟಿ ಕೋಟೆ ಹತ್ತಿದ್ರಂತೆ ಎಂದೇನೇನೋ ಮಾತಾಡುತ್ತಿದ್ದ. ಅಷ್ಟರಲ್ಲಿ ಹಗ್ಗ ಹಠತ್ತಾಗಿ ಸಡಿಲವಾಗಿ ಹೋಯಿತು. ಓ, ಹಗ್ಗ ಉಣಿಸಿಕೊಳ್ತು ಅಂತ ಕಾಣ್ತದೆ ಎಂದ ಮಂದಣ್ಣ. ಆದರೆ ಆದದ್ದು ಬೇರೆಯೇ. ಬಿಲದೊಳಗಿನ ಪ್ರಾಣಿ ವೇಗವಾಗಿ ಹೊರಹೊರಟು ಬರತೊಡಗಿತ್ತು. ಹಾಗಾಗಿ ಹಗ್ಗ ಸಡಿಲಾದುದು. ಅಯ್ಯಯ್ಯೋ, ಬಂತು ಬಂತು, ಅರೆರೇ ಕೋಲು ಗೀಲು ತಗೊಳ್ರೋ ಎಂದು ಮಂದಣ್ಣನೇ ಮೊದಲು ದೊಂಬಿ ಎಬ್ಬಿಸಿದ. ಓಹೋಹೋ ಅರೆರೇ ಇತ್ಯಾದಿ ಉದ್ಗಾರಗಳ ಗೊಂದಲವೊಂದು ಎದ್ದಿತ್ತು. ಮಸಿ ಸುಡುವವ, ಪ್ರಭಾಕರ, ಕರಿಯಪ್ಪ ಎಲ್ಲ ಎಬ್ಬಿಸಿದ್ದ ಗೊಂದಲ ನಿಂತಾಗ ಕರಿಯಪ್ಪ ಮಿಂಚಿನ ವೇಗದಲ್ಲಿ ಒಂದು ದೊಡ್ಡ ಬಲವಾದ ಉಡವನ್ನು ಕತ್ತಿಯಿಂದ ಹೊಡೆದು ಅದರ ಹೊಟ್ಟೆಯಲ್ಲಿ ದೊಡ್ಡ ಗಾಯ ಮಾಡಿ ಹಾಕಿದ್ದ. ಆ ಕಟ್ಟುಮಸ್ತಾದ ಬಲಶಾಲಿ ಉಡ ಒದ್ದಾಡತೊಡಗಿತು. ಹಗ್ಗ ಕಟ್ಟಿದ್ದು ಇನ್ನೂ ಇದರ ಸೊಂಟದಲ್ಲೇ ಇತ್ತು. ಮಸಿ ಸುಡುವ ಬಡಕಲನ ಎಡಗೈ ಗಾಯವಾಗಿ ರಕ್ತ ಬರುತ್ತಿತ್ತು. ಆತ ಕರಿಯಪ್ಪನಿಗೆ ಅದನ್ನು ತೋರಿಸಿ ನೀನೇ ಕತ್ತಿ ತಾಗಿಸಿ ಗಾಯ ಮಾಡಿದ್ದು ಎನ್ನುವಂತೆ ಅಭಿನಯಿಸುತ್ತಾ ಬೈಯತೊಡಗಿದ. ಕರಿಯಪ್ಪ ಅವನ ದೂರನ್ನು ತೀರಾ ನಿಕೃಷ್ಟವಾಗಿ ಕಂಡು, ಹೋಗ ಹೋಗ, ಉಡದ ಉಗುರು ತಾಗಿದ್ದು ನಾ ಮಾಡಿದ್ದಂತೆ ಎಂದು ತಾತ್ಸಾರದ ಮಾತಾಡಿದ. ಕರ್ವಾಲೋ ಕೊಲ್ಲಬೇಡಿ ಎಂದು ಕೂಗಿದರಂತೆ. ಆದರೆ ಇವರ ಗಲಭೆಯಲ್ಲಿ ಅದು ಕೇಳಬೇಕಲ್ಲ. 5-6 ಜನಕ್ಕೆ ಸವಾಲಾಗಿ ಸಮಬಲವಾಗಿ ನಿಂತ ಉಡ ಪಾಪ ಕ್ಷುದ್ರ ಜಂತುವಿನಂತೆ ಒದ್ದಾಡಿಸುತ್ತಿತ್ತು. ಕಿವಿ ಅದು ಕೊನೆಯುಸಿರು ಎಳೆಯುವವರೆಗೂ ಸಮೀಪ ನಿಂತು ಬೊಗಳುತ್ತಿತ್ತು. ಮಾರನೆಯ ದಿನ ಕರ್ವಾಲು ತಾವು ಮೂಡುಗೆರೆಗೆ ಬರುವುದಿಲ್ಲವೆಂದು 1 ವಾರಕ್ಕೆ ಅಧಿಕೃತ ರಜೆ ಪತ್ರ ಬರೆದು ಅದನ್ನು ನನಗೆ ಕೊಟ್ಟು ಇದನ್ನು ಆಫೀಸ್ನಲ್ಲಿ ಕೊಡಬೇಕೆಂದು ಹೇಳಿದರು. ಇನ್ನೊಂದು ರಜೆ ಪತ್ರ ಬರೆದು 1 ವಾರದ ಅನಂತರವೂ ಬರೆದಿದ್ರೆ ಇದನ್ನು ಆಫೀಸಿಗೆ ಕೊಡಲು ಹೇಳಿ ಎಂದು ನಾಗರಾಜನ ಕೈಲಿ ಕೊಡಲು ಕೊಟ್ಟರು. ಬರುತ್ತಾ ಜೀಪಿನಲ್ಲಿ ಬರದೆ ಸಾಮಾನುಗಳನ್ನೆಲ್ಲ ತೆಗೆದುಕೊಂಡು ದರ್ಬಾರ್ ಪೇಟೆಯವರೆಗೆ ಬಸ್ಸಿನಲ್ಲಿ ಬಂದು ಆನಂತರ ನಾರ್ವೆಗೆ ನಡೆದುಕೊಂಡೇ ಬರಬೇಕೆಂದು ತೀರ್ಮಾನಿಸಿದೆವು. ಮಂದಣ್ಣ ಕರೆದೊಯ್ಯುವ ದಾರಿಯಲ್ಲಿ ಕಾಡು ಬಹಳ ದುರ್ಗಮವಾಗಿದೆ ಎಂದು 7 ವರ್ಷದ ಹಿಂದೆ ಮರ ಸಾಗಿಸಲು ಮಾಡಿದ ಲಾರಿ ದಾರಿಯಾದುದರಿಂದ ದಾರಿಯಲ್ಲಿ ಕಡಿದಿದ್ದ ಮರದ ಬೊಡ್ಡೆಗಳೆಲ್ಲ ಈಗ ಚಿಗುರಿ ಬಿಟ್ಟಿವೆ ಎಂದು ಮಂದಣ್ಣ ಹಾಗೂ ಕರಿಯಪ್ಪ ಇಬ್ಬರು ಹೇಳಿದರು. ಅದರಿಂದ ನಾವೊಂದು ಸಣ್ಣ ಎತ್ತಿನ ಗಾಡಿ ಮಾಡಿಕೊಂಡು ಹೋಗೋಣವೆಂದು ನಿರ್ಧರಿಸಿದೆವು. ಮಂದಣ್ಣ ನಾರ್ವೆಯಲ್ಲಿ ಚಿಲ್ಲರೆ ಅಂಗಡಿ ಇಟ್ಟುಕೊಂಡಿದ್ದ. ಪೊಡಿಯ ಬ್ಯಾರಿಯ ಸಣ್ಣ ಕೈಗಾಡಿ ಅಂತ ಒಂದು ಎತ್ತಿನ ಗಾಡಿಯನ್ನು ಈ ಉದ್ದೇಶಕ್ಕಾಗಿ ಪಡೆಯಲಿದ್ದ.
1: ಅದನ್ನು ನಾಲ್ಕು ಜನ ಬಿಚ್ಚಿ ಸುಲಭವಾಗಿ ಬೇಕೆಂದಲ್ಲಿ ಹೊತ್ತೊಯ್ದು ಜೋಡಿಸಿ ಬಿಡಬಹುದಿತ್ತು. ಜೀಪಿನಲ್ಲಿ ನನ್ನೊಡನೆ ಕಿವಿಯೂ ಹಿಂದಿರುಗಿ ಬರಬೇಕಾಯಿತು. ಯಾಕೆಂದರೆ ನಾನಲ್ಲದೆ ಬೇರೆ ಯಾರೂ ಅದನ್ನು ಮಾತನಾಡಿಸುವಂತಾಗಲಿ ಮುಟ್ಟುವಂತಾಗಲಿ ಇರಲಿಲ್ಲ. ಅದನ್ನು ಬಿಟ್ಟು ಹೋಗಿದ್ರೆ ನಾನು ಹಿಂತಿರುಗಿ ಬರುವುದರೊಳಗೆ ಒಬ್ಬರಿಗಾದರೂ ತನ್ನ ಹಲ್ಲಿನ ರುಚಿ ತೋರಿಸುವುದು ಖಾತರಿಯಿತ್ತು. ಆದರೆ ಮತ್ತೆ ಬರುತ್ತಾ ಬಸ್ಸಿನವರು ಅದನ್ನು ನಾಯಿ ಎಂಬ ಕಾರಣದಿಂದ ಬಸ್ಸಿಗೆ ಹತ್ತಿಸದಿದ್ದರೆ ಏನು ಮಾಡುವುದು ಎಂಬುದೇ ನನಗೆ ಚಿಂತೆಯಾಗಿತ್ತು. ಮಂದಣ್ಣನು ಬಂದರೆ ಹಿಂದಿರುಗಿ ಬರುತ್ತಾ ಕರ್ವಾಲೋರವರ ಹಲವು ಸಾಮಾನುಗಳನ್ನು ತರಲು ಸುಲಭವಾಗುವುದೆಂದು ಪ್ರಭಾಕರ ಹೇಳಿದ. ಕರ್ವಾಲು ಅದಕ್ಕೆ ತಮ್ಮ ಅಭ್ಯಂತರವೇನೂ ಇಲ್ಲವೆಂದು ಹೇಳಿದರು. ಮಂದಣ್ಣನು ಜೀಪು ಹತ್ತಿದ. ಕರ್ವಾಲು ಕರಿಯಪ್ಪ ಇಬ್ಬರೇ ಮಂದಣ್ಣನ ಮನೆಯಲ್ಲಿ ಉಳಿದರು. ದಾರಿಯಲ್ಲಿ ಮಂದಣ್ಣನಿಗೆ ನಾನು ಚೆನ್ನಾಗಿ ಬೈದೆ. ಆ ಕರಿಯಪ್ಪನಿಗೆ ಹಾಗೆಲ್ಲ ಬಾಲಬಿಚ್ಚಲ ಅವಕಾಶ ಕೊಟ್ಟರೆ ಸುಮ್ಮನಿರೋದಿಲ್ಲ ಎಂದೆ. ಮಂದಣ್ಣನಿಗೆ ನಾನು ಯಾಕೆ ಬೈಯುತ್ತಿದ್ದೇನೆಂದು ತಿಳಿದಿಲ್ಲ. ನಾನು ಹೇಳಿದೆ, ನಾವು ಶಿಕಾರಿ ಮಾಡೋಕ್ಕೆ ಬಂದಿರೋರಲ್ಲ ಕಣು, ನೀನು ಹೇಳಿರೋ ಹಾರಾಡುವ ಓತಿ ಹಿಡಿಯೋದಕ್ಕೆ ಬಂದಿರೋರು. ನಿನ್ನ ಕರಿಯಪ್ಪ ಎಲ್ಲ ಕುಯ್ದು ಕತ್ತರಿಸಿ ಬೇಯಿಸಿ ಅಡಿಗೆ ಮಾಡಿಕೊಂಡು ತಿನ್ನೋದಕ್ಕೆ ಅಂತ ತಿಳಿದಿದ್ದಾನೆ. ಆ ಉಡಾನ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕತ್ತರಿಸಿದಾನಲ್ಲ, ಅಕಸ್ಮಾತ್ ಹಾರುವ ಓತಿನೇ ಆಗಿದ್ರೆ ಏನು ಮಾಡಬೇಕಿತ್ತು? ಯೋಚಿಸು, ಅವನ ಹದ್ದು ಬಸ್ಸಿನಲ್ಲಿ ಇಡೋಕ್ಕಾಗದಿದ್ದರೆ ಅವನ ಬಿಟ್ಟೇ ಹೋಗಬೇಕಾಗುತ್ತೆ. ನಿನ್ನೆ ಎಲ್ಲ ಕರ್ವಾಲು ಸಾಹೇಬರಿಗೆ ಇದೇ ಯೋಚನೆ ಆಗಿತ್ತು ಎಂದೆ. ಅದಕ್ಕೆ ಮಂದಣ್ಣ, ಅಯ್ಯೋ ಬಿಡಿ, ಅವನಿಗೆ ಹೇಳೋಣ, ಆ ಪೋಖ್ರಿ ನನ್ನ ಮಗ ಇದ್ದಿಲು ಸುಡೋನ ಹೆಂಗಸಿಗೆ ಕಣ್ಣಕಕ್ಕೆ ಹೋಗಿದ್ದ ಅಂತ ಕಾಣ್ತದೆ ಎಂದು ಕರಿಯಪ್ಪನಿಗೆ ಬೈದ. ಅವನು ಅಡಿಗೆಗೆ ಹೋಗುತ್ತಾ ಅನೇಕ ಬಾರಿ ಸಹಾಯಕನಾಗಿ ಮಂದಣ್ಣನು ಸಟ್ಟುಗ ಕಣ್ಚಿಪ್ಪು ಹೊತ್ತುಕೊಂಡು ಹೋಗಿದ್ದಾನಂತೆ. ಅಲ್ಲೆಲ್ಲ ಕರಿಯಪ್ಪ ಮಾಡಿದ ಪೋಖರಿ ಚೇಷ್ಟೆಗಳಲ್ಲಿ ಹಲವನ್ನು ಮಂದಣ್ಣ ಹೇಳಿದ. ಅವನಿಗೇನು ಮದುವೆ ಗಿದ್ವೆ ಆಗಿಲ್ಲೇನೋ ಎಂದೆ. ಮದುವೆ ಆಗೋದು ಬಿಟ್ಟು 7 ಜನ ಮಕ್ಕಳಿದ್ದಾರೆ. ನನಗೆ ಕರಿಯಪ್ಪನ ವಿಷಯ ಬಹಳ ಕುತೂಹಲವೆನಿಸಿತು. ಆ ಇದ್ದಿಲು ಸುಡೋರ ಹತ್ರ ಅವನ ಭಾಷೆ ಇವನಿಗೆ, ಇವನ ಭಾಷೆ ಅವನಿಗೆ ತಿಳಿಯದಿದ್ರೂ ಹೇಗೆ ವ್ಯವಹಾರ ಕುದುರಿಸಲು ಹೋದ? ಪೋಲಿ ನನ್ನ ಮಗ ಸಂಜೆ ಭಾಷೆಯಲ್ಲೇ ಏನೋನೋ ಮನವರಿಕೆ ಮಾಡಿಕೊಟ್ಟಿದ್ದಾನೆ. ಆ ಇದ್ದಿಲು ಸುಡುವವನನ್ನು ಬಿಲದ ಬಳಿ ಕಾಯಲು ಬಿಟ್ಟು ಇವನು ಇತ್ತ ಶೃಂಗಾರ ಚೇಷ್ಟೆ ಆರಂಭಿಸಿರಬೇಕು ಎಂದು ಯೋಚಿಸಿದೆ. ಉಡವನ್ನು ಕೊಂದು ಹಾಕಿದ ಕರಿಯಪ್ಪ ಉಡವನ್ನು ಎಸೆದು ಬಿಡೋಣ ಎಂದು ಪ್ರಭಾಕರ ಹೇಳಿದಾಗ ಎಲ್ಲಾದರೂ ಉಂಟೆ ಎಂದು ಪ್ರತಿಭಟಿಸಿ ಉಡುವಿನ ಮಾಂಸದ ಗುಣಯೋಗ್ಯತೆಗಳನ್ನೆಲ್ಲ ಹಾಡಿ ಹೊಗಳಿದ. ಕೈಗೆ ಒಂದು ದಾರ ಬಿಗಿಯಾಗಿ ಕಟ್ಟಿಕೊಂಡು 7 ದಿನ ಉಡುವಿನ ಮಾಂಸ ತಿಂದರೆ 7ನೆಯ ದಿನ ಆ ಬಿಗಿದ ದಾರ ಪಟಾರೆಂದು ತುಂಡಾಗುತ್ತದೆ ಎಂದು ಕಟ್ಟುಕತೆಯೊಂದನ್ನು ಉಡುವಿನ ಮಾಂಸದ ಅಮೂಲ್ಯತೆ ವಿವರಿಸಲು ಹೇಳಿ ಅದಕ್ಕೆ ಅನೇಕ ಔಷಧೀಯ ಗುಣಗಳನ್ನು ಆರೋಪಿಸಿದ. ನನಗೂ ಪ್ರಭಾಕರನಿಗೂ ಅವನು ಪಾಕ ಸಾಮರ್ಥ್ಯದ ಬಗ್ಗೆ ಇದ್ದ ಉತ್ಸಾಹ ಕಲ್ಪನೆಗಳೆಲ್ಲ ಇಂಗಿ ಹೋದವು. ಆದರೆ ಅಷ್ಟೊಂದು ಅದನ್ನು ಹೊಗಳಿದ ಕರಿಯಪ್ಪ ಹಿಂತಿರುಗಿ ಬರುತ್ತಾ ಇದ್ದಿಲು ಸುಡುವ ಸನಕಲನ ಹೆಂಗಸು ತನಗಾದರೂ ಕೊಡಿ ಎಂದು ಅಂಗಲಾಚಿದ ಕೂಡಲೇ ಆ ಉಡವನ್ನು ತೀರಾ ನಿಕೃಷ್ಟವಾಗಿ ಕಂಡು ತಗ ಹೋಗ್ಲಿ ಎಂದು ಅವಳಿಗೆ ಕೊಟ್ಟುಬಿಟ್ಟಿದ್ದ. ಇದನ್ನೆಲ್ಲ ಯೋಚಿಸಿದ ಆನಂತರ ಮಂದಣ್ಣ ಅವನ ಶೋಕಿಯ ಬಗ್ಗೆ ಹೇಳಿದರಲ್ಲಿ ಸತ್ಯಾಂಶ ಇದ್ದರೂ ಇರಬಹುದೆನಿಸಿತು. ಅವನ ಹೆಂಡತಿ ಏನು, ಸುಮ್ಮನಿರ್ತಾಳೇನು ಎಂದು ನಾನು ಮಂದಣ್ಣನಿಗೆ ಕೆದಕಿದೆ. ಅಯ್ಯೋ, ಆಕೆ ಒಂಥರದ ಸಾಧು ಹೆಂಗಸು, ನಮ್ಮನ್ನು ಒಂದ್ಸಾರಿ ಗಂಡನ್ನ ಹದ್ದು ಬಸ್ಸಲ್ಲಿ ಇಟ್ಟುಕೊಳ್ಳೋದಕ್ಕೆ ನಿನಗೆ ಆಗೋದಿಲ್ವಾ ಎಂದು ಜೋರು ಮಾಡಿದ್ಲು. ಅವಳು ಹೇಳ್ತಾಳೆ, ಅಡುಗೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ ಈ ಎಲ್ಲ ಗರ್ಮಿ ಸಾಮಾನು ಕೆಲಸ ಮಾಡುವುದರಿಂದ ಅವರಿಗೆ ಹಾಗಾಗಿದೆ, ಪಾಪ ಅವರು ತಾನೇ ಏನು ಮಾಡ್ತಾಳೆ ಅಂತಾಳೆ ಎಂದು ಮಂದಣ್ಣ ಹೇಳಿದ. ತನ್ನ ಚಾಳಿಗೆ ಕಾರಣ ತಾನು ಅಲ್ಲ, ತಾನು ಅಸಹಾಯಕ ಅಂತ ಹೆಂಡತಿಗೂ ಒಪ್ಪಿಸಿದಾನಲ್ಲ ಎಂದು ಯೋಚಿಸಿದೆ. ಮಾರನೇ ದಿನ ಗೊತ್ತಾದ ಕಾಲಕ್ಕೆ ಗೊತ್ತಾದ ಬಸ್ಸಿಗೆ ಎಲ್ಲರೂ ಹಿಂತಿರುಗಿದೆವು. ಕಿವಿಯನ್ನು ಬಸ್ಸಿಗೆ ಹತ್ತಿಸಿಕೊಳ್ಳಲು ಏನೂ ಅಡ್ಡಿಯಾಗಲಿಲ್ಲ. ಒಳ್ಳೆ ಬೆಳ್ಳೆಗೆ ರೇಷ್ಮೆಯಂಥ ಜೂಲಿನ ರಾಜಗಾಂಭೀರ್ಯದ ಸ್ಟ್ಯಾನಿಯಲ್ ನಾಯಿಯನ್ನು ಬಹುಮುಖ್ಯ ಅತಿಥಿ ಎಂದು ಪರಿಗಣಿಸಿ ಗೌರವ ಕೊಟ್ಟು ಎಲ್ಲರೂ ಕರೆದು ಹತ್ತಿಸಿಕೊಂಡರು. ಆದರೆ ಒಬ್ಬ ಪ್ರಯಾಣಿಕ ಚಪಲ ತರಲಾರದೆ ಅದರ ತಲೆ ಸವರಲು ಕೈ ಮುಂದು ಮಾಡಿದಾಗ ಮಾತ್ರ ಕೆಸ್ಸೆಂದು ಕಿವಿ ತನ್ನ ದಂತ ಪಂಕ್ತಿಗಳ ಗರಗಸ ನೋಟವೊಂದನ್ನು ತುಟಿ ಎತ್ತಿ ದರ್ಶನ ಮಾಡಿಸಿತು. ಕೂಡಲೇ ಅದರ ಗಾಂಭೀರ್ಯ ಮತ್ತು ಆತ್ಮಾಭಿಮಾನಗಳಿಗೆ ಬೆಚ್ಚಿಬಿದ್ದ ಎಲ್ಲ ಪ್ರಯಾಣಿಕರು ನರಮ್ಮಾಗಿ ದರ್ಬಾರ್ ಪೇಟೆಯವರೆಗೆ ಗಪ್ ಚಿಪ್ ಕುಳಿತು ಬಿಟ್ರು. ಕಂಡಕ್ಟರ್ ಅದರ ಟಿಕೆಟ್ ಹಣವನ್ನು ಕೇಳಲಿಲ್ಲ. ನಾರ್ವೆ ಮಲೆನಾಡಿನ ನಡುವಿನ ಊರಾದರೂ ಕೂಡ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿರುವುದರಿಂದಲೂ ಏನು, ಅಲ್ಲಿನ ವನಸಿರಿ ವಿಚಿತ್ರ ಸ್ವರೂಪದ್ದಾಗಿತ್ತು. ಕಾಡು ದಟ್ಟವಾಗಿದ್ದರೂ ನಿರಂತರವಾಗಿ ಇರ್ತಾ ಇರಲಿಲ್ಲ. ಕಾಡು ಮುಗಿದ ನಂತರ ಇದ್ದಕ್ಕಿದ್ದಂತೆ ಸಣ್ಣ ಈಚಲು ಪೊದೆಗಳ ಬಯಲು ಆರಂಭವಾಗಿ ಬಿಡುತ್ತಿತ್ತು. ಈ ಈಚಲು ಬಯಲುಗಳ ನಡುವೆ 10 ಎಕರೆ ದಟ್ಟವಾದ ಕಾಡು ಆರಂಭವಾಗಿ ಬಿಡುತ್ತಿತ್ತು. ನಾವು ಅನ್ವೇಷಿಸಬೇಕಾಗಿದ್ದ ಕಾಡು ನಾರ್ವೆಯಿಂದ ತುಂಬ ದೂರದಲ್ಲಿ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಹಬ್ಬಿರುವ ಮಹಾರಣ್ಯವಾಗಿತ್ತು. ಸಮೀಪದ ಸಣ್ಣ ಪುಟ್ಟ ಕಾಡುಗಳನ್ನೆಲ್ಲ ಕರ್ವಾಲು ಸಾಹೇಬರೊಂದಿಗೆ ಮಂದಣ್ಣ ಆಗಲೇ ನೋಡಿದ್ದರಿಂದ ಕರ್ವಾಲು ಮಹಾರಣ್ಯದತ್ತ ಹೋಗೋಣೆಂದು ಉತ್ಸಾಹ ವ್ಯಕ್ತಪಡಿಸಿದರು. ಮಂದಣ್ಣ ಅರಣ್ಯದತ್ತ ಹೋಗಬೇಕಾದರೆ ಒಂದು ಅತ್ಯಂತ ವಿಸ್ತಾರವಾದ ಈಚಲು ಬಯಲನ್ನು ದಾಟಬೇಕಾಗುತ್ತದೆಂದು, ಏನಾದರೂ ತರುವುದನ್ನು ಮರೆತಿದ್ದರೆ ಒಂದು ದಿನ ತಡವಾದರೂ ಚಿಂತೆಯಿಲ್ಲ, ಈಗಲೇ ತಂದುಕೊಳ್ಳುವುದು ಒಳ್ಳೆಯದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ. ನನಗೆ ಬೇಸರ ಬಂದಿತ್ತು. ಹೋಗೋ ಹೋಗೋ, ಬರೀ ಇದರಲ್ಲೇ ಕಾಲ ಹೋಯಿತು. ಸರ್ರನೆ ಹೋಗಿ ಅದೇನು ಪ್ರಾಣಿ ನೀನು ನೋಡಿದ್ದೀಯೋ ಕಂಡು ಹಿಡಿದು ತರೋಣ ಎಂದಿದ್ರೆ ನಿನ್ನ ಹರಿಕತೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಎಂದೆ. ಸರೀನ್ರಪ್ಪ, ಯಾಕೆಂದ್ರೆ ಆ ಈಚಲು ಬಯಲು ಭಾರಿ ದೊಡ್ಡದು, ಅದಕ್ಕೆ ಹೇಳಿದಷ್ಟೆ. ಆಚೆ ದಾಟಿದ ಮೇಲೆ ಮತ್ತೆ ಹಿಂದಕ್ಕೆ ಬರುವುದಂದರೆ ತುಂಬ ಕಷ್ಟ ಎಂದು ಹೇಳಿದ. ಮಾರನೇ ದಿನ ಬೆಳಗ್ಗೆ ಇನ್ನೂ ಕತ್ತಲಿರಬೇಕಾದ್ರೆ ಎತ್ತಿನ ಗಾಡಿ ಕಟ್ಟಿಸಿಕೊಂಡು ಹೊರಟೆವು. ಕರಿಯಪ್ಪ ಗಾಡಿ ಹೊಡೆಯುತ್ತಿದ್ದ. ನಾವು ಆದಷ್ಟು ದೂರ ನಡೆದುಕೊಂಡೇ ಬರ್ತೀವಿ ಎಂದು ಹೇಳಿ ಗಾಡಿಯ ಗಡಬಡ ಶಬ್ದ ನಡುವೆಯೇ ಮಾತಾಡುತ್ತಾ ನಡೆದು ಹೊರಟೆವು. ಹಳ್ಳವೊಂದನ್ನು ದಾಟಿದೆವು. ಕರಿಯಪ್ಪ ಎತ್ತುಗಳಿಗೆ ನೀರು ಕುಡಿಸಿದ. ಆನಂತರ ಒಂದು ಗದ್ದೆ ಕೋಗನ್ನು ಕೆಸರಿನ ನಯವಾದ ದಾರಿಯೊಂದರ ಮುಖಾಂತರ ದಾಟಿದೆವು. ಮುಂದೆ ಒಂದೆರಡು ಗುಡಿಸಲು ಜೋಪಡಿಗಳು ಕಂಡವು. ಆನಂತರ ಒಂದೆರಡು ಮೈಲಿ ದಟ್ಟವಾದ ಕಾಡಿನಲ್ಲಿ ದಾರಿ ಸವೆಸಬೇಕಾಯಿತು. ಗಾಡಿ ಹಾದಿ ಆಗಲೇ ಅಸ್ಪಷ್ಟವಾಗುತ್ತಾ ನಡೆದಿತ್ತು. ಕೆಲವು ಕಡೆಯಂತೂ ಕರಿಯಪ್ಪ ಬರೀ ಅಂದಾಜಿನ ಮೇಲೆ ಗಾಡಿ ಹೊಡೆದ. ಕಾಡು ದಾಟಿದ ನಂತರ ಒಂದು ವಿಸ್ತಾರವಾದ ಈಚಲು ಬಯಲು ಇದಿರಾಯಿತು. ನಾವು ಬಹಳ ಕತ್ತಲಿರಬೇಕಾದರೆ ನಾರ್ವೆಯಿಂದ ಹೊರಟಿದ್ದೆವು. ಮಳೆಗಾಲ ಮುಗಿದು ಆಗಲೇ ಅನೇಕ ದಿನಗಳಾಗಿದ್ದವು. ಆದ್ದರಿಂದ ಗದ್ದೆಗಳ ಬಳಿ ಮಾತ್ರ ದಾರಿ ಕೆಸರಾಗಿತ್ತೇ ವಿನಃ ಮಿಕ್ಕೆಲ್ಲೂ ಕೆಸರಿನಿಂದ ತೊಂದರೆಯಾಗಲಿಲ್ಲ. ಈಚಲು ಬಯಲಿನ ಬಳಿಗೆ ಬರುವ ವೇಳೆಗಾಗಲೇ ಸೂರ್ಯ ಮೂಡಿ ಅವನ ಜಾಜ್ವಲ್ಯಮಾನ ಕಿರಣಗಳು ಈಚಲು ಬಯಲಿನ ಮೇಲೆ ಬೀಳುತ್ತಿತ್ತು. ಈಚಲು ಬಯಲಿನ ಅಗಾಧ ವಿಸ್ತಾರವನ್ನು ನೋಡಿ ನಾನು ಮಂಕಾಗಿ ಹೋದೆ. ಮಂದಣ್ಣ ಹೇಳಿದ್ದು ಅಕ್ಷರಶಃ ನಿಜವಾಗಿತ್ತು. ಆ ಬಯಲಿನಲ್ಲಿ ಅಲ್ಲಲ್ಲಿ ಗುಡ್ಡಗಳು ಕಾಣುತ್ತಿದ್ದುವಾದರೂ ಅವು ಕೂಡ ಈಚಲು ಪೊದೆಗಳಿಂದಲೇ ತುಂಬಿ ತಮ್ಮ ವಿಶಿಷ್ಟತೆಯನ್ನು ಕಳೆದುಕೊಂಡಿದ್ದವು. ಮೈಲಿ ಮೈಲಿಯವರೆಗೆ ಈ ವಿಶಾಲ ಈಚಲು ಬಯಲು ನಮ್ಮ ಮುಂದೆ ಸಮುದ್ರ ದೋಪಾದಿಯಲ್ಲಿ ಹಬ್ಬಿತ್ತು. ಅದರ ಈಚೆ ತಳದಲ್ಲಿ ಮೂಕವಾಗಿ ನಿಂತು ನಾವೆಲ್ಲ ನಮ್ಮ ಮುಂದಿನ ಗುರಿಯನ್ನು ಆಲೋಚಿಸಿದೆವು. ಓರೆಯಾಗಿ ಬೀಳುತ್ತಿದ್ದ ಎಳೆಬಿಸಿಲಿನ ಕಿರಣಗಳಲ್ಲಿ ಮಂಜು ಕವಿದಿದ್ದ ಈಚಲುಗರಿಗಳು ಸಾಣೆ ಹಿಡಿದ ಚೂರಿಗಳಂತೆ ಮಿಂಚುತ್ತಾ ಅನಂತವಾಗಿ ಆಕಾಶದ ಅಂಚಿನವರೆಗೂ ಮಿರಿಮಿರಿ ಪ್ರಜ್ವಲಿಸಿದವು. ಪುನರಾಲೋಚನೆ ಮಾಡಿದರೆ ಅಧೈರ್ಯ ಆರಂಭವಾದೀತೆಂದು ನನಗೆ ದಿಗಿಲಾಯಿತು. ಏನನ್ನೂ ಗಮನಿಸದವನ ರೀತಿಯಲ್ಲಿ ನಡೀರಿ ನಡೀರಿ ಎಂದೆ. ಮಂದಣ್ಣ, ನೋಡಿದಿರಾ, ನಾ ಹೇಳಿದ ಈಚಲು ಬಯಲು ಇದೆ. ಇದೇನು ಸಾಮಾನ್ಯಕ್ಕೆ ಉಂಟ? ಕಣ್ಣಿಗೆ ಕಾಣವರೆಗೂ ಈಚಲೇ ಇದೆ ನೋಡಿ ಎಂದ. ಕರಿಯಪ್ಪ ಗಾಡಿ ಮುಂದುವರಿಸಿದ. ಈಚಲು ಬಯಲಿನ ಅಂಚಿಗೆ ದಾರಿ ಸಂಪೂರ್ಣ ಅಳಿಸಿ ಹೋಗಿತ್ತು. ಎತ್ತಿನ ಕುತ್ತಿಗೆಯವರೆಗೂ ಬೆಳೆದು ನಿಂತಿದ್ದ ಈಚಲಿನ ಒಳಗೆ ಗಾಡಿ ಸರಸರ ಮುಂದುವರಿಯಿತು. ಆಗಾಗ ಚಿಕ್ಕ ಚಿಕ್ಕ ಈಚಲಿನ ಬೊಡ್ಡೆಗಳನ್ನು ಗಾಡಿ ಚಕ್ರ ಹತ್ತಿ ಹತ್ತಿ ಹಾರುತ್ತಿದ್ದರಿಂದ ಗಾಡಿ ದಡಾರ್ ದಡಾರ್ ಎಂದು ಕುಕ್ಕಿ ಏಳುತ್ತಿತ್ತು. ಮಂಜಿನಿಂದ ಒದ್ದೆಯಾದ ಈಚಲುಗರಿಗಳು ತಾಗಿ ತಾಗಿ ನಮ್ಮೆಲ್ಲರ ಬಟ್ಟೆಗಳು ಮಳೆಯಿಂದ ತೊಯ್ದಂತೆ ಒದ್ದೆಯಾಗಿ ಹೋದವು. ಮಂದಣ್ಣ ಕರ್ವಾಲು ಸಾಹೇಬರಿಗೆ, ನೀವು ಬೇಕಾದರೆ ಗಾಡಿ ಹತ್ತಿ ಎಂದ. ಅದಕ್ಕೆ ಅವರು, ಇರಲಿ, ಸಾಕಾಗೋವರೆಗೆ ನಡೆಯೋಣ ಎಂದರು. ಪ್ರಭಾಕರ ಮಾತ್ರ ಚಿಂತಾಕ್ರಾಂತನಾಗಿದ್ದ. ಏಕೆಂದು ಕೇಳಿದಾಗ ತನ್ನ ಸೂಕ್ಷ್ಮ ಉಪಕರಣಗಳೆಲ್ಲ ಗಾಡಿ ಇದೇ ರೀತಿ ಕುಲುಕಿದರೆ ಸಂಪೂರ್ಣ ಹಾಳಾಗಿ ಬಿಡುತ್ತವೆಂದು ಹೇಳಿದ. ನನಗೂ ಕರ್ವಾಲೋರಿಗೂ ಅವನ ಚಿಂತೆ ಸಮಂಜಸವಾದುದೆಂದು ಅನ್ನಿಸಿತು. ಗಾಡಿ ಹತ್ತಿ ಅವುಗಳನ್ನು ಬೇಕಾದರೆ ನೀನೇ ಹಿಡಿದುಕೋ ಎಂದು ಹೇಳಿದೆ. ಬಿಸಿಲೇರತೊಡಗಿತು. ಈಗ ನಾವು ಬಿಟ್ಟು ಬಂದಿದ್ದ ಕಾಡಿನಂಚು ಕಣ್ಣಿಗೆ ಕಾಣುತ್ತಿರಲಿಲ್ಲ. ಕತ್ತು ತಿರುಗಿಸಿದತ್ತೆಲ್ಲ ಬರಿಯ ಈಚಲು ಬಯಲೇ ಹಬ್ಬಿತ್ತು. ಕಿವಿ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ನುಗ್ಗಿ ನುಗ್ಗಿ ವಾಸನೆ ಹಿಡಿಯುತ್ತಾ ಹುಡುಕಾಡುತ್ತಿತ್ತು. ನಮಗೆ ಈಚಲು ಬಯಲಿನ ಅನಂತ ವಿಸ್ತೀರ್ಣವೊಂದನ್ನು ಬಿಟ್ಟರೆ ಮಿಕ್ಕುದ್ದೆಲ್ಲ ಅಪ್ಯಾಯಮಾನವೇ ಆಗಿತ್ತು. ಇದ್ದಕ್ಕಿದ್ದಂತೆ ನಮ್ಮ ಶಾಂತಿ ಸಮಾಧಾನಗಳ ಸುಶಿಕ್ಷಿತ ನಡವಳಿಕೆಗೆ ಹಠಾತ್ ಧಕ್ಕೆ ಬಂದೊದಗಿತು. ಬಹಳ ಹೊತ್ತಿನಿಂದಲೂ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ವಾಸನೆ ಹಿಡಿಯುತ್ತಾ ಓಡಾಡಿದ ಕಿವಿ ಕೈಂಕ್ ಕೈಂಕ್ ಎಂದು ಕೂಗಿಕೊಂಡು ಓಡಿತು. ನನಗೆ ಜಂಗಾಬಲವೇ ಉಡುಗಿ ಹೋಯಿತು. ಹಿಂದಿನ ಸಾರಿಯಂತೆ ಅದಕ್ಕೇನಾದರೂ ಮೂರ್ಛೆ ಬಂದು ಅಸ್ವಸ್ಥವಾದರೆ ನಮ್ಮ ಗತಿಯೇನೆಂದು ಗಾಬರಿಯಾಯಿತು. ಆದರೆ ಅಷ್ಟರಲ್ಲೇ ಈಚಲು ಎಲೆಗಳ ತಿಳಿ ಹಸಿರ ಬಣ್ಣದ ಶರದಿಯಿಂದ ಕಂದು ಬಣ್ಣದ ಕಾಡು ಕುರಿಯೊಂದು ಟಣ್ಣನೆ ನೆಗೆದು ಮತ್ತೆ ಎಲೆಗಳಡಿಯಲ್ಲಿ ಮುಳುಗಿತು. ನನಗೆ ಅರ್ಧ ಸಮಾಧಾನವಾಯಿತು. ಕಿವಿಗೆ ಯಾವ ಕಾಯಿಲೆಯೂ ಮರುಕಳಿಸಲಿಲ್ಲ ಎಂದು. ಅಷ್ಟರಲ್ಲೇ ಇನ್ನೂ ನಾಲ್ಕು ಮಾರು ದೂರದಲ್ಲಿ ಮತ್ತೆ ಕಾಡು ಕುರಿ ಟಣ್ಣನೆ ಚಿಮ್ಮಿ ಮುಳುಗಿತು. ಕರಿಯಪ್ಪ ಕ್ಷಣಾರ್ಧದಲ್ಲಿ ತಾನು ಸಾರಥಿ ಎಂಬ ಅಂಶವನ್ನು ಪ್ರಜ್ಞೆಯಿಂದ ಒದ್ದೋಡಿಸಿ, ಅಯ್ಯಯ್ಯೋ ನನ್ನ ಕೋವಿ ತೆಗೀರಿ ಎಂದು ಕೋವಿ ಹತ್ತೆಯನ್ನು ಹಿಡಿದು ಗಾಡಿಯೊಳಗಿನ ಸಾಮಾನುಗಳನ್ನು ಗಿಲಿಗಿಚ್ಚಿಯಂತೆ ಅಲ್ಲಾಡಿಸತೊಡಗಿದ. ಲೋಲೋಲೋ, ತಡೆಯೋ ಮಾರಯ್ಯ, ಅಯ್ಯೋ ನನ್ನ ಅಲ್ಟಾಮೀಟರ್ ಮುರಿತಿಯನೋ ಎಂದು ಗಾಡಿಯಿಂದ ಪ್ರಭಾಕರನ ಆರ್ತನಾದ ಹೊಮ್ಮಿತು. ಮಂದಣ್ಣ ಚೂ ಚೂ ಹಿಡಿ ಹಿಡ್ಕ ಎಂದು ಕೂಗಿದ. ಕರ್ವಾಲು ಮಂಜಿನ ಹಣಿಗಳು ಕುಳಿತು ಮಂಕಾಗಿದ್ದ ಕನ್ನಡಕ ತೆಗೆದು ಒರೆಸಿಕೊಳ್ಳತೊಡಗಿದ್ದು. ನಾನು, ಏ ಮಂದಣ್ಣ, ಚೂ ಬಿಡಬೇಡ ಕಣೋ ಎಂದು ಕೂಗಿದೆ. ಕಿವಿ ಕೈಂಕ್ ಕೈಂಕ್ ಎಂದು ಕೂಗುತ್ತಾ ವೇಗವಾಗಿ ಬೆನ್ನಟ್ಟಿತು. ಕಾಡು ಕುರಿ ಇಲ್ಲೊಮ್ಮೆ ಅಲ್ಲೊಮ್ಮೆ ನೆಗೆ ನೆಗೆದು ಮಿಂಚುತ್ತಾ ದೂರಾಗುತ್ತಾ ಬಂತು. ಅದರೊಡನೆ ಕಿವಿ ಬೊಗಳುವ ಸದ್ದು ದೂರಾಯಿತು. ನನಗೆ ಇವರ ಅವ್ಯವಸ್ಥೆ ನೋಡಿ ತಲೆಸಿಡಿಯುವಷ್ಟು ಕೋಪ ಬಂದಿತು. ಸಾಮಾನ್ಯವಾಗಿ ವಿನೀತನಾಗಿ ವಿಧೇಯನಾಗಿದ್ದ ಮಂದಣ್ಣನು ಈಗ ಸಂಪೂರ್ಣ ತನ್ನ ಸ್ವಭಾವ ಬದಲಿಸಿಕೊಂಡಂತೆ ಕಂಡಿತು. ಪ್ರತಿ ಬಾರಿಯೂ ಗೊಂದಲಕ್ಕೆ ಕರಿಯಪ್ಪನೇ ಮೊದಲು ಕುಮ್ಮಕ್ಕು ಕೊಡುತ್ತಿದ್ದ. ಅವನನ್ನು ಕರೆದುಕೊಂಡು ಬಂದಿದ್ದೇ ನಾವು ಮಾಡಿದ ಮೊದಲನೆಯ ತಪ್ಪೆಂದು ಗೊತ್ತಾಯಿತು. ಸರಿಯಾಗಿ ಇವರಿಗೆ ಬುದ್ಧಿ ಕಲಿಸಬೇಕೆಂದು, ಏ ಕರಿಯಪ್ಪ, ಈಗಲೇ ತಿರುಗಿಸು ಗಾಡಿನ ಎಂದು ಅರಚಿದೆ. ಅವನು ಕಂಗಾಲಾಗಿ, ಯಾಕ್ರಯ್ಯ ಎಂದು ಕೇಳಿದ. ಅನಂತರ ಮಂದಣ್ಣನ ಕಡೆಗೆ ತಿರುಗಿ, ತಲೆಗೆಲೆ ಸಮಯ ಇದೆಯೇನು ನಿನಗೆ ಎಂದು ಕೂಗಿದೆ. ಅವನು ಪಿಳಿಪಿಳಿ ನೋಡಿದ. ಕರ್ವಾಲೋ ಕಡೆಗೆ ತಿರುಗಿ, ಇವರೇನು ಮನುಷ್ಯರೇನು ಸರ್ ಎಂದೆ. ಅವರು ಯಾವ ನಿರ್ಣಯವನ್ನೂ ಕೊಡಲಾರದೆ ಸಹಾನುಭೂತಿಯುತವಾಗಿ ತಲೆಯಾಡಿಸಿ ಕನ್ನಡಕವನ್ನು ಸರಿಯಾಗಿ ಮೂಗಿನ ಮೇಲೆ ಕೂರಿಸಿಕೊಂಡರು. ಅಲ್ಲೋ, ಕಿವಿ ಚೂಬಿಟ್ಟಿದೆಯಲ್ಲ, ಏನು ನಿನಗೆ ಬುರುಡೆ ಹದದಲ್ಲಿದೆಯೋ ಇಲ್ವೋ? ಈ ಬ್ರಹ್ಮಾಂಡ ಈಚಲು ಬಲಿನಲ್ಲಿ ಅದೇನಾದರೂ ಹಾದಿ ತಪ್ಪಿತೆಂದರೆ ನಿಮ್ಮಪ್ಪ ಬರಬೇಕದನ್ನು ಹುಡುಕಿ ತರೋದಕ್ಕೆ. ಬೇಜವಾಬ್ದಾರಿ ಅಯೋಗ್ಯ. ಅವನ್ನ ನೋಡಿದರೆ ಗಾಡಿ ಹಿಡಿಯೋದು ಬಿಟ್ಟು ಕೋವಿ ಜಗ್ಗಾಡುತ್ತಾ ಇದ್ದಾನೆ. ಏನಂತ ತಿಳ್ಕೊಂಡ್ರೆ ಈ ಸಾಮಾನ್ಯನೆಲ್ಲ ಶುದ್ಧ ಕಾಡು ಮನುಷ್ಯರು. ಒಳ್ಳೆ ಮಾತಿನಲ್ಲಿ ಬಾಲ ಮುದ್ರಿಕೋತಿರೋ ಇಲ್ಲ ತಿರುಗಿಸಲೋ ವಾಪಸ್ ಗಾಡಿನ ಎಂದು ಸಾಧ್ಯವಾದಷ್ಟು ಗಟ್ಟಿಯಾಗಿ ಕೋಪದಿಂದ ಕೂಗಿದೆ. ಕರಿಯಪ್ಪನು ಮಂದಣ್ಣನು ಮಂಗನಂತೆ ಹೆಡ್ಡಾಗಿ ನಕ್ಕರು. ಅವರಿಗೆ ತಮ್ಮ ತಪ್ಪು ಸಂಪೂರ್ಣ ಅರಿವಾಗಿತ್ತು. ಆದರೆ ಆ ಅರಿವಿನಿಂದ ಮೂರು ಕಾಸಿನ ಪ್ರಯೋಜನವಾದರೂ ಆದೀತೆಂದು ನನಗೆ ನಂಬಿಕೆ ಇರಲಿಲ್ಲ. ಈ ಕ್ಷಣ ಇನ್ನೊಂದು ಜಿಂಕೆ ಆ ಈಚಲಿನ ಸಮುದ್ರದಿಂದ ಚಿಮ್ಮಿದರೆ ಅವರ ನರಮಂಡಲ ಬೇರೆ ರೀತಿಯೇ ಕೆಲಸ ಮಾಡಲಿದ್ದು. ಕರ್ವಾಲು ನಿಸ್ಸಹಾಯಕರಾಗಿ ಕಿಂ ಕರ್ತವ್ಯ ಮೂಡರಂತೆ ಚಿಂತಿಸುತ್ತಿದ್ದರು. ಪ್ರಭಾಕರ ತನ್ನ ಮೀಟರ್ಗಳು, ಉಪಕರಣಗಳು, ಕ್ಯಾಮರಾಗಳು ಎಲ್ಲವನ್ನು ಪರೀಕ್ಷಿಸುತ್ತಿದ್ದ. ಮಂದಣ್ಣ, ಹೋಗ್ಲಿ ಬಿಡಿ ಸರ್, ಇನ್ಮೇಲೆ ಹುಷಾರಾದ್ರೆ ಸರಿ. ಈಗೇನು ಕಿವಿ ಬರೋವರೆಗೆ ಕಾಯೋಣವೋ ಅಥವಾ ನಿಧಾನಕ್ಕೆ ಮುಂದುವರಿತಿರೋಣವೋ ಎಂದ. ಏನಾದರೂ ಮಾಡಿಕೊಳ್ಳಿ, ನನಗಂತೂ ನಿಮ್ಮ ಬಗ್ಗೆ ಒಂಚೂರು ನಂಬಿಕೆ ಇಲ್ಲ ಎಂದು ಜಿಗುಪ್ಸೆಯಿಂದ ಹೇಳಿದೆ. ಕಿವಿ ಎಲ್ಲಾದರೂ ದಾರಿ ತಪ್ಪಿದರೆ ಸಮುದ್ರದಲ್ಲಿ ಕಳೆದು ಹೋದ ಮೀನನ್ನು ಹುಡುಕಿದಷ್ಟು ಕಷ್ಟ ಸಾಧ್ಯವಾಗಿತ್ತು. ಅನೇಕ ವರ್ಷಗಳ ನನ್ನ ಅದರ ಗೆಳೆತನ ಅಲ್ಲಿ ಯಾರಿಗೂ ಸುಲಭವಾಗಿ ಅರ್ಥವಾಗದ್ದು. ಬೇಟೆಯಾಡುವುದರಲ್ಲಿ ಅದೊಂದು ನಿಸ್ಸೀಮ ನಾಯಿಯಾಗಿತ್ತು. ನನ್ನೊಡನೆ ಪುಟ್ಟ ಮರಿಯಾದಾಗಿನಿಂದ ಬೆಳೆದು ಬಂದು ಅದಕ್ಕೆ ನಮ್ಮ ನಡವಳಿಕೆ ಅರಿವು ಚೆನ್ನಾಗಿ ಪರಿಚಯವಾಗಿ ಹೆಚ್ಚು ಕಡಿಮೆ ಮಾತನ್ನೂ ಅಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಕುಶಾಗ್ರ ಬುದ್ಧಿ ಬೆಳೆದಿತ್ತು. ನಮ್ಮ ಮನೆಯಲ್ಲಿ ಅದನ್ನು ಪ್ರಾಣಿ ಎಂದು ಯಾರೂ ಪರಿಗಣಿಸೇ ಇರಲಿಲ್ಲ. ಅದೇನಾದರೂ ಕಳೆದರೆ ನನಗೆ ನಮ್ಮ ಅನ್ವೇಷಣೆಯಲ್ಲಿ ಕೊಂಚವೂ ಆಸಕ್ತಿ ಇರುತ್ತಿರಲಿಲ್ಲ. ನಾನು ಏಕಾಂಗಿಯಾದರೂ ಆ ಬಯಲಿನಲ್ಲಿ ಅದನ್ನು ಹುಡುಕಲು ಹೊರಡುತ್ತಿದ್ದುದಂತೂ ಖಚಿತವಾಗಿತ್ತು. ಕರ್ವಾದವರಿಗೆ ಏನೋ ಒಂದು ಥರ ತಮ್ಮವನೇ ತಪ್ಪಿಸಿಕೊಂಡಂತೆನಿಸಿ, ಛೇ, ಗಾಡಿ ನಿಲ್ಲಿಸಿ, ಅದು ಹಿಂತಿರುಗಿ ಬರೋವರೆಗೆ ಇಲ್ಲೇ ಇರೋಣ, ಅದು ಬರದಿದ್ರೆ ನಮ್ಮ ಕೆಲಸ ಮುಂದಕ್ಕೆ ಹಾಕಿ ಅದನ್ನೇ ಹುಡುಕೋಣ, ಏನು ಬೇಜವಾಬ್ದಾರಿ ಜನ ಇವರು ಎಂದು ಇದ್ದಕ್ಕಿದ್ದಂತೆ ರೇಗಿಬಿಟ್ರು. ಕರಿಯಪ್ಪ ಗಾಡಿ ನಿಲ್ಲಿಸಿದ. ಕೊಂಚ ಹೊತ್ತಾಯಿತು, ಕಿವಿಯ ಸುಳಿವೇ ಇಲ್ಲ. ಎಲ್ಲರ ಮುಖದಲ್ಲಿಯೂ ಗಾಬರಿ ಕಾಣಿಸಿಕೊಂಡಿತು. ನಾನು ಗಾಡಿ ಮೇಲೆ ಹತ್ತಿ ಕಿವಿ ಓಡಿದ ದಿಕ್ಕಿನಂತ ಮುಖ ಮಾಡಿ ಕಿವಿ ಕಿವಿ ಎಂದು ನೂರಾರು ಸಾರಿ ಕೂಗಿದೆ. ಇನ್ನೂ ಕೊಂಚ ಹೊತ್ತಾಯಿತು, ಎಲ್ಲರ ಮುಖದಲ್ಲಿಯೂ ಕಳವಳ ಉದ್ವಿಗ್ನತೆಗಳು ಏರತೊಡಗಿತು. ಕರಿಯಪ್ಪ ಏನೋ ತಮಾಗಿಸಿ ಮಾಡಕ್ಕೆ ಹೋಗಿ ಒಳ್ಳೆ ಎಡವಟ್ಟಾಯ್ತಲ್ಲ ಎಂದು ಬೇಸರಿಸಿದ. ಅಯ್ಯಯ್ಯೋ, ಅಲ್ನೋಡಿ ಅಲ್ಲಿ ಎಂದು ಮಂದಣ್ಣ ದೂರದ ಈಚಲು ದಿನ್ನೆಯೊಂದನ್ನು ತೋರಿಸುತ್ತಾ ಕೂಗಿದ. ನಾವೆಲ್ಲ ಕುತ್ತಿಗೆ ನೀಡಿ ನೋಡಿದೆವು. ಕಲ್ಲು ಕಲ್ಲಾಗಿದ್ದ ಆ ದಿನ್ನೆ ಇಳುಕಲಲ್ಲಿ ಕಿವಿ ಬಂದು ದಾರಿಯ ವಾಸನೆ ಹಿಡಿಯುತ್ತಾ ತಲೆ ಬಗ್ಗಿಸಿಕೊಂಡು ಓಡೋಡಿ ಬರುತ್ತಿರುವುದು ಕಂಡಿತು. ನಾನು ಗಟ್ಟಿಯಾಗಿ ಕೂಗಿ ಕರೆದೆ. ಕೊಂಚ ಹೊತ್ತಿನ ಒಳಗೆ ಕಿವಿ ಮಾರುದ್ದ ನಾಲಗೆ ಬಿಟ್ಟುಕೊಂಡು ಬುಸಬುಸನೆ ಏದುತ್ತಾ ಬಂದಿತು. ಕಿವಿ ಹತ್ತಿರ ಬಂದಾಗ ಅದರ ವಿಶಾಲವಾದ ಕಿವಿಗಳಲ್ಲಿ ಒಂದರಿಂದ ರಕ್ತ ತೊಟ್ಟಿಕ್ಕುತ್ತಿತ್ತು. ಸ್ಪ್ಯಾನಿಯಲ್ ನಾಯಿಯಾದುದರಿಂದ ವಿಪರೀತ ಅಗಲವಾದ ಅದರ ಕಿವಿಗಳು ಮುಳ್ಳಿಗೆ ತಾಗಿ ಗಾಯವಾಗುವುದು ಶಿಕಾರಿಯಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಈ ಸಾರಿ ಇನ್ನೂ ಪರೀಕ್ಷಿಸಲಾಗಿ ಈಚಲು ಪೊದೆಗಳ ಕೆಳಗೆ ಗರಿಗಳ ಮೂಲದಲ್ಲಿರುವ ಮುಳ್ಳಿನಂಥ ಗರಿಯೊಂದು ಅದರ ತುಟಿಯ ಬಳಿ ಆಳವಾಗಿ ಚುಚ್ಚಿ ಮುರಿದುಕೊಂಡಿತ್ತು. ಅದನ್ನು ಕೀಳಬೇಕಾದರೆ ನಾನು ಎಷ್ಟೊಂದು ಬಲವಾಗಿ ಎಳೆಯಬೇಕಾಯ್ತೆಂದರೆ ಸಣ್ಣ ಪುಟ್ಟ ನೋವಿಗೆ ಕಮಕ್ಕಿಮಕ್ಕಿ ಅನ್ನದ ಕಿವಿ ಕುಯ್ಯೋ ಎಂದಿತ್ತು. ನಾನು ಕೊಂಚ ಸಮಾಧಾನದಿಂದ ಕರಿಯಪ್ಪನ ಕಡೆಗೆ ತಿರುಗಿ, ಇದೇ ಕೊನೆ, ಇನ್ನೊಂದು ಸಾರಿ ಹೀಗೆ ಮಾಡೋದಿದ್ರೆ ನಾನು ಈಗಲೇ ವಾಪಸ್ ಎಂದೆ. ಈ ರಗಳೆ ಬೇಡ ಮಾರಯ್ಯ, ಈ ಹುಚ್ಚರ ತಲೆ ಹೇಗೆ ಓಡುತ್ತೆ ಹೇಳೋದಕ್ಕಾಗೋದಿಲ್ಲ. ಕಿವಿಯನ್ನು ಇಲ್ಲಿ ಗಾಡಿ ಮೇಲೆ ಹತ್ತಿಸಿಬಿಡಿ ಎಂದು ಪ್ರಭಾಕರ ಹೇಳಿದ. ನನಗೂ ಅದೇ ಸರಿ ಕಂಡಿತು. ಏಕೆಂದರೆ ಕೆಲವು ವಿಷಯಗಳಲ್ಲಿ ಕರಿಯಪ್ಪ ಅತ್ಯಂತ ಬೇಜವಾಬ್ದಾರಿ ಮನುಷ್ಯನಾಗಿದ್ದ. ಕರ್ವಾಲೋ, ರೈಟ್, ಹಾಗೆ ಮಾಡೋಣ. ಎಷ್ಟೊಂದು ಸುಸ್ತಾಗಿದ್ದಾನೆ ನೋಡಿ ಎಂದರು. ಕಿವಿಯನ್ನು ಎತ್ತಿ ಗಾಡಿ ಹೊಡೆಯುವವನ ಹಿಂದೆ ಕೂರಿಸಿದೆ. ಕರಿಯಪ್ಪ ಎಲ್ಲಿ ಅದು ತನ್ನನ್ನು ಕಚ್ಚುತ್ತದೋ ಎಂದು ದಿಗಿಲಿನಿಂದಲೇ ಗಾಡಿ ಹತ್ತಿ ಹೊಡೆಯಲು ಕುಳಿತ. ಕರ್ವಾಲೋ, ಹೂ ನಡೀರಿ ಇನ್ನು ಎಂದರು. ಕರಿಯಪ್ಪ ಎತ್ತಿನ ಬೆನ್ನು ತಟ್ಟಿ ಗಾಡಿ ಮುಂದುವರಿಸಿದ. ಯಾವಾಗ ಗಾಡಿ ದಡಬಡ ಮುಂದುವರಿಯಿತೋ, ಒಮ್ಮೆಯೂ ಗಾಡಿ ಸವಾರಿ ಕಂಡಿರದ ಕಿವಿ ಗಾಬರಿಯಾಯಿತು. ದಿಗಿಲಿನಿಂದ ನಿಂತಿತು. ನಾನು ಕೆಳಗಿನಿಂದ, ಕಿವಿ ಕೂತ್ಕೋ ಎಂದು ಜೋರು ಮಾಡುತ್ತಿದ್ದಂತೆ ಕರಿಯಪ್ಪನನ್ನು ಗುರ್ರೆ ಎಂದು ಹೆದರಿಸಿ ಅವನ ಮೇಲೆ ನುಗ್ಗಿ ಅಲ್ಲಿಂದ ಎತ್ತಿನ ಬೆನ್ನಿನ ಮೇಲೆ ಹಾರಿ ಅಲ್ಲಿಂದ ಕೆಳಕ್ಕೆ ನೆಗೆಯಿತು. ಎತ್ತಿಗೆ ಕಚಗುಳಿ ಇಟ್ಟಂತಾಗಿ ಅವು ನೆಗೆದಾಡಿ ಗಲಿಬಿಲಿ ಎಬ್ಬಿಸಿದವು. ಕಿವಿಗೆ ತುಂಬ ಕೋಪ ಬಂದು ಅವುಗಳತ್ತ ಬೊಗಳತೊಡಗಿತು. ಎತ್ತುಗಳು ಇದೇನು ಹೊಸ ರೀತಿಯ ತೊಂದರೆ ಉದ್ಭವವಾಯಿತಲ್ಲ ಎಂದು ಈಚಲು ಬಯಲಿನಲ್ಲಿ ಮನಬಂದತ್ತ ಸ್ವೇಚ್ಛೆಯಾಗಿ ಓಡತೊಡಗಿದವು. ಕರಿಯಪ್ಪನೂ ಗಾಬರಿಯಾಗಿ ಓಹೋಹೋ ಎಂದು ಕೂಗುತ್ತಾ ಮೂಗುದಾರ ಜಗ್ಗಾಡಿದ. ನಾನು ಕಿವಿಗೆ ಕೂಗಿ ಜೋರು ಮಾಡಿದೆ. ಈ ನಡುವೆ ಎತ್ತುಗಳು ಸುಮಾರು 1 ಫರ್ಲಾಂಗಿನವರೆಗೆ ಮನಸ್ಸಿ ಓಡಿದವು. ಅಂತೂ ಇಂತೂ ಗಾಡಿ ತಹಬಂದಿಗೆ ಬಂದು ಕರಿಯಪ್ಪ ನಿಲ್ಲಿಸಿದ. ಪ್ರಭಾಕರ, ಮಹಾರಾರೇ, ನೀವೂ ಹತ್ತಿ ಅದನ್ನು ಹಿಡಿದುಕೊಂಡು ಕೂತ್ಕೊಳ್ಳಿ. ಸ್ವಲ್ಪ ಅದಕ್ಕೆ ಎತ್ತಿನ ಗಾಡಿ ಸವಾರಿ ಅಭ್ಯಾಸವಾದರೆ ಎಲ್ಲ ಸರಿ ಹೋಗ್ತದೆ ಎಂದ. ಹಾಗೆ ನಾನು ಮಾಡದೆ ಗತ್ಯಂತರವೇ ಇರಲಿಲ್ಲ. ಇನ್ನು ಮಂದಣ್ಣ ಕರ್ವಾಲೋ ಮಾತ್ರ ಏನು ನಡೆದು ಬರುವುದು? ಎಲ್ಲರೂ ಹತ್ತಿದ್ರು. ನಾವೆಲ್ಲ ಹತ್ತಿ ಕುಳಿತ ಕ್ಷಣ ಇನ್ನೊಂದು ವಿಷಯ ಹಠಾತ್ತನೆ ಬೆಳಕಿಗೆ ಬಂತು. ಎಲ್ಲಿಂದ ಬಂದೆವು, ಎಲ್ಲಿದ್ದೇವೆ, ಯಾವ ಕಡೆಗೆ ಹೋಗುವುದು, ಈ ಮೂರು ಸಂಪೂರ್ಣ ತಪ್ಪಿ ಮರೆತೇ ಹೋಗಿತ್ತು. ನಾವು ಹೊರಟು ಬಂದ ಕಾಡಿನ ಅಂಚು ದಿಗಂತದಲ್ಲಿ ಸಂಪೂರ್ಣ ಕಣ್ಮರೆಯಾಗಿತ್ತು. ಸುತ್ತೆಲ್ಲ ಈಚಲು ಪೊದೆಗಳು ಅಲೆಯಲೆಯಾಗಿ ವಿಶಾಲವಾಗಿ ಹಬ್ಬಿದ್ದ ಬಯಲು. ಅಲ್ಲೊಂದು ಇಲ್ಲೊಂದು ಸಣ್ಣ ಗುಡ್ಡಗಳಿದ್ದರೂ ಅದರ ಎಲ್ಲಾ ಪಾರ್ಶ್ವಗಳು ಒಂದೇ ರೀತಿಯಾಗಿದ್ದವು. ನನಗನ್ನಿಸಿತು, ನಮಗೆ ಗೊತ್ತು ಗುರಿ ಇಂಥದ್ದೆ ಎಂದು ಏನಿದೆ? ನಾವು ಹುಡುಕ ಹೊರಟಿರುವ ಹಾರುವ ಓತಿಯಾದರೂ ಇಂಥಲ್ಲೇ ಇದೆ. ಅದರ ಅಮೂಲ್ಯತೆ ಯಾರದೋ ಕಲ್ಪಾಂತರಗಳ ಆಚೆಯ ಕಾಲದ ಅಗಾಧಸ್ತರಗಳಲ್ಲಿ ಹುದುಗಿ ಹೋಗಿದೆ. ಎತ್ತ ಹೋದರೂ ಒಂದೇ ಎಂದೆನಿಸಿತು. ಕರ್ವಾಲೋರ ಕಾಲದ ಮೂಲಮಾನಗಳು, ಜೀವ ವಿಕಾಸದ ಮಹಾನ್ ಗೋಪ್ಯಗಳು ಇವನ್ನೆಲ್ಲ ನಿಲುಕಿಸಿಕೊಳ್ಳಲು ಮನಸ್ಸು ಚಾಚಿ ಚಾಚಿ ತಟಕ್ಕನೆ ನನಗೆ ನಮ್ಮ ಸದ್ಯದ ಪರಿಸ್ಥಿತಿ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯಂತೆ ತೋರಿತು. ಅಲ್ಲ ಮರರೆ, ಈಗ ಎತ್ತಲಾಗಂತ ಗಾಡಿ ಹೊಡೆಯೋದು ಎಂದು ಕರಿಯಪ್ಪ ಉತ್ಕರಿಸಿದ. ಎತ್ತಲಾಗಿ ಹೊಡೆದರೆ ಏನಯ್ಯ, ಎತ್ತು ನಿಂತಿರೋ ದಿಕ್ಕಿನ ಕಡೆಗೆ ಮುಂದೋಡಿಸೋದು. ಈಗ ನಾವು ಹುಡುಕ ಹೊರಟಿರೋ ಪ್ರಾಣಿ 3 ಮುಂದೆ 7 ಸೊನ್ನೆ ಹಾಕಿದರಾಗೋ ಅಷ್ಟು ಹಳತು. ಅದಕ್ಕೇನು ಇಂಥ ಕಡೆ ಅಂತ ವಿಳಾಸ ಇಲ್ಲ ಎಂದೆ. ಕರಿಯಪ್ಪನಿಗೆ ಏನೂ ಗೊತ್ತಾಗಲಿಲ್ಲವೆಂದು ಕಾಣುತ್ತದೆ. ಅದ್ಯಂತದಪ್ಪ? 3 ಮುಂದೆ ಎಂದ. 3 ಮುಂದೆ ಅಲ್ಲ ಕಣೋ, 3 ಮುಂದೆ 7 0 ಎಂದು ನಾನು ತಪ್ಪುತ್ತಿದ್ದೆ. ಕರಿಯಪ್ಪ ಮೊದಲಿನಷ್ಟೇ ಗೊಂದಲದಲ್ಲಿ, ಏನಪ್ಪ ದೇವರೇ ಗತಿ ಎಂದ. ಕರ್ವಾಲೋ, ನೋನು, ವೈಜ್ಞಾನಿಕ ಸಂಶೋಧನೆ ಎಂದರೆ ಇದೆಲ್ಲ ಫಿಲಾಸಫಿಗೆ ಜಾಗ ಇಲ್ಲ. ಸುಮ್ಮನೆ ಯಾವುದೋ ದಿಕ್ಕಿಗೆ ಹೊಡಿ ಅಂದರೆ ಸಾಯಂಕಾಲದ ಹೊತ್ತಿಗೆ ಹೊರಟ ಜಾಗಕ್ಕೆ ಹಿಂದಿರುಗುತ್ತೀವಿ ಅಷ್ಟೇ ಎಂದರು. ಪ್ರಭಾಕರ, ಕ್ರೋನೋಮೀಟರ್ ತಗೊಳ್ಳಿ, ಹಾಗೆ ಕಂಪಸ್ ತಗೊಂಡು ದಿಕ್ಕು ಸೆಟ್ ಮಾಡಿ ಎಂದರು. ಪ್ರಭಾಕರ ಅವನ ಉಪಕರಣಗಳಿಂದ ದಶ ದಿಕ್ಕುಗಳನ್ನು ಜಾಲಾಡತೊಡಗಿದ. ಕರಿಯಪ್ಪ, ಈ ಮಿಷನ್ನಲ್ಲಿ ಏನು ಕಾಣ್ತದೆ, ಓತಿಕೆತನ ಎಂದ. ಇಲ್ಲ ಕಣಯ್ಯ, ದಿಕ್ಕು ನೋಡ್ತಿದ್ದಾರೆ ಎಂದೆ. ಪ್ರಭಾಕರ ಕೊಂಚ ಸಮಯದ ನಂತರ ಒಂದು ನಿರ್ಣಯಕ್ಕೆ ಬಂದು ಗಾಡಿಯನ್ನು ಅದು ನಿಂತಿದ್ದ ದಿಕ್ಕಿನ ಸಂಪೂರ್ಣ ವಿರುದ್ಧ ದಿಕ್ಕಿಗೆ ತಿರುಗಿಸಿ ನಿಲ್ಲಿಸಿದ. ನನಗೆ ಹಿಂದಿರುಗಿ ಹೋಗುತ್ತಿದ್ದೇವೆಂದು ಗುಮಾನಿ. ಕರಿಯಪ್ಪ ಕೋವಿ ಎಳೆದಾಡುವ ಭರದಲ್ಲಿ ಪ್ರಭಾಕರನ ಯಂತ್ರ ಸಂಪೂರ್ಣ ಹದಗೆಡಿಸಿರಬೇಕು ಎಂದುಕೊಂಡೆ. ಒಟ್ಟಿನಲ್ಲಿ ದಾರಿ ತಪ್ಪಿದರೂ ಪರವಾಗಿಲ್ಲ, ಆದರೆ ಕರ್ವಾಲು ಹೇಳಿದಂತೆ ಹಿಂತಿರುಗಿ ಹೊರಟಲ್ಲಿಗೆ ತಲುಪದಿದ್ರೆ ಸರಿ ಎಂದುಕೊಂಡೆ. ಕರ್ವಾಲು ಮಾತ್ರ ಯಂತ್ರೋಪಕರಣಗಳ ಬಗ್ಗೆ ಅಚಲ ವಿಶ್ವಾಸ ಇದ್ದವರಂತೆ ನಿರ್ಯೋಚನೆಯಿಂದ ಮೂಲೆಯೊಂದರಲ್ಲಿ ಗಡದ್ದಾಗಿ ಕುಳಿತರು. ಕಿವಿಯ ಗಾಬರಿ ಕ್ರಮೇಣ ಮಾಯವಾಯಿತು. ಜೀಪಿನಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಗಾಡಿಯೊಳಗೂ ಸಮಾಧಾನದಿಂದ ಕುಳಿತು ಕಣ್ಣು ಮುಚ್ಚಿ ಕುಗುರತೊಡಗಿತು. ಗಾಡಿ ಒಂದೇ ಸಮಸಾಗಿತು. ಕರಿಯಪ್ಪ ಅನೇಕ ಬಾರಿ ಗಾಡಿಯನ್ನು ಅತ್ತಿತ್ತ ತಿರುಗಿಸಿ ಕೊರಕಲುಗಳನ್ನು ತಪ್ಪಿಸುತ್ತಿದ್ದ. ಪ್ರಭಾಕರ ಆಗಾಗ್ಗೆ ತನ್ನ ದಿಕ್ಸೂಚಿ ಉಪಕರಣಗಳಿಂದ ದಾರಿ ಸರಿಯಾಗಿದೆಯೇ ಎಂದು ತಾಳೆ ನೋಡುತ್ತಿದ್ದ. ಕರ್ವಾಲೋರೊಡನೆ ಏನೇನೋ ಚರ್ಚಿಸಿ ಸಲಹೆ ಕೊಡುತ್ತಿದ್ದ. ಪ್ರಭಾಕರ ತಂದಿದ್ದ ಬೈನಾಕ್ಯುಲರ್ ತೆಗೆದುಕೊಂಡು ನಾನು ದೂರದಲ್ಲೇನಾದರೂ ಕಾಣುತ್ತದೆಯೋ ನೋಡಲೆತ್ನಿಸಿದೆ. ಅದು ತುಂಬ ಪ್ರಬಲ ದೂರದರ್ಶಕವಾದ್ದರಿಂದ ಅದೇ ಒಂದು ದೊಡ್ಡ ತೊಂದರೆಯಾಗಿ ಪರಿಣಮಿಸಿ ಅದು ನಿಷ್ಪ್ರಯೋಜಕವಾಗಿತ್ತು. ಕೊಂಚವೇ ಅಲುಗಾಡಿದರೂ ಅದರಲ್ಲಿ ಕಾಣುವ ದೃಶ್ಯ ತುಂಬ ಅಲುಗಾಡುತ್ತಿತ್ತು. ಹೃದಯದ ತುಡಿತಕ್ಕೂ ಕೂಡ ಪ್ರತಿಸ್ಪಂದಿಸಿ ನೋಡಬೇಕೆಂದಿದ್ದ ವಸ್ತು ದೃಶ್ಯಪಟಲದಿಂದ ಆಚೆಗೆ ಸರಿದು ಬಿಡುತ್ತಿತ್ತು. ಗಾಡಿ ಸಾಗಿತು, ದಾರಿ ಸವೆಯಿತು. ಈಚಲು ಬಯಲು ಅಕ್ಷಯವಾಗಿ ಉದ್ಭವವಾಗುತ್ತಿತ್ತು. ಬಿಸಿಲು ಚುರುಕಾಗಿ ನೆತ್ತಿಯ ಮೇಲಿಂದ ಕೆಳಗಿಳಿಯುತ್ತಿತ್ತು. ಸನಿಹದಲ್ಲಿ ಯಾವುದೇ ಮರದ ನೆರಳು ಕಾಣುತ್ತಿರಲಿಲ್ಲ. ಗಾಡಿಯ ಕುಲುಕಾಟ ಓಲಾಟಗಳು ನನಗೆ ಹೆದ್ದೆರೆಗಳ ಮೇಲೆ ಓಡಾಡುವ ದೋಣಿಯ ಅನುಭವವನ್ನು ತರತೊಡಗಿತ್ತು. ಏನೋ ಒಂದು ಬಗೆಯ ಬಳಲಿಕೆ ಎಲ್ಲರಿಗೂ. ತಯಾರಿಸಿ ತಂದಿದ್ದ ಊಟ ಮುಗಿಸಲು ಮನಸ್ಸಾಗಲಿಲ್ಲ. ನೆರಳಿಗಾಗಿ ಒಂದೇ ಸಮ ಮುಂದುವರಿದೆವು. ನೀರು ಕುಡಿಯುವುದು ಮಾತ್ರ ಗಾಡಿಯೊಳಗೆ ಅವ್ಯಾಹತವಾಗಿ ಸಾಗಿತ್ತು. ನನಗೆ ಆಗೊಮ್ಮೆ ಇದ್ದಕ್ಕಿದ್ದಂತೆ ಈ ಅನ್ವೇಷಣೆಯಲ್ಲಿದ್ದ ಉತ್ಸಾಹವೆಲ್ಲ ಸರಸರ ಇಂಗತೊಡಗಿತು. ಮನೆಯ ಯೋಚನೆ, ಹೆಂಡತಿ ಮಗಳ ಯೋಚನೆ ಪೀಡಿಸತೊಡಗಿತು. ನನ್ನ ಅಲೆಮಾರಿತನದೊಳಗೆ ಆಗಾಗ್ಗೆ ಈ ರೀತಿಯ ಮನೆಯ ಯೋಚನೆ ಜ್ವರದಂತೆ ಏರಿಬಿಡುತ್ತಿತ್ತು. ಆಗೆಲ್ಲ ತಲೆ ಕೊಡವಿಕೊಂಡು ಸದ್ಯದ ವಾಸ್ತವ ವರ್ತಮಾನವನ್ನು ಪೀಡಿಸುವ ನೆನಪುಗಳನ್ನು ಸಾಧ್ಯಂತವಾಗಿ ಅರ್ಥ ಮಾಡಿಕೊಳ್ಳಲೆತ್ನಿಸಿದೆ. ಕಿವಿ ಒಬ್ಬನೇ ಆ ನೆನಪಿನ ಜಗತ್ತಿನಿಂದ ಸದ್ಯದ ವರ್ತಮಾನಕ್ಕೆ ನುಸುಳಿ ಬಂದ ಸಂಬಂಧದ ರೇಖೆಯಾಗಿ ಕಂಡ. ಕರ್ವಾಲೋ ಸರೀಸೃಪಗಳು, ಮಹೋರಗಗಳು, ಅವುಗಳು ಸರ್ವನಾಶವಾಗಿ ನಿಶೇಷವಾದ ರಹಸ್ಯ ಗೋಪ್ಯ ಎಲ್ಲವನ್ನು ದಾರಿ ಸಾಗಿಸಲು ವಿವರಿಸತೊಡಗಿದರು. ಕಾಲದ ಪ್ರವಾಹದಲ್ಲಿ ಕಾಲಗತಿಯ ವಿರುದ್ಧ ದೋಣಿ ನಡೆಸುತ್ತಾ ಮಿಲಿಯಾಂತರ ವರುಷ ಹಿಂದಕ್ಕೆ ಯಾನ ಹೊರಟಂತಿತ್ತು. ನಮ್ಮ ತಲೆಯೊಳಗಿನ ಗಡಿಯಾರದ ಮುಳ್ಳು ಹಿಮ್ಮುಖವಾಗಿ ಪ್ರಚಂಡ ವೇಗದಲ್ಲಿ ತಿರುಗುತ್ತಿತ್ತು. ಈಚಲುಗರಿಗಳ ಓಲಾಟದ ಯೋಗ ಮಾಯೆಯಲ್ಲಿ ಕರ್ವಾಲೋರವರು ಹೇಳುವ ವಿಷಯಗಳು ಎತ್ತಿನ ಗಾಡಿಯ ಓಲಾಟಕ್ಕೂ ಒಟ್ಟಿಗೆ ತಲೆದೂಗುತ್ತಾ ಕಾಲ ಸವೆಸತೊಡಗಿದವು. ನನಗೆ ನಿದ್ರೆಯ ಜೊಂಪು ಆರಂಭವಾಯಿತು. ಮತ್ತೆ ನನಗೆ ಎಚ್ಚರವಾದಾಗ ಕತ್ತಲು ಕತ್ತಲಾಗುತ್ತಿತ್ತು. ಗಾಳಿ ಬರ್ರನೆ ಬೀಸುತ್ತಾ ಕಾಡಿನ ವೃಕ್ಷ ಸಮೂಹದ ವಾಸನೆ ಹೊತ್ತು ತರುತ್ತಿತ್ತು. ನಾನು ಬಹಳ ಹೊತ್ತು ತೂಕಡಿಸಿ ಬಿಟ್ಟಿದ್ದೇನೆ ಎಂದು ತೋರುತ್ತದೆ. ದೂರದಲ್ಲಿ ಈಚಲಿನ ಅಗಾಧ ಬಯಲು ಮುಗಿದು ದಟ್ಟಡವಿ ಆರಂಭವಾಗುತ್ತಿದ್ದುದು ಕಾಣುತ್ತಿತ್ತು. ನೀಲಿಯ ಗೋಡೆಗಳಂತೆ ಯಾವುದೋ ಪರ್ವತ ಪಂಕ್ತಿ ಆಕಾಶದ ಹಿನ್ನೆಲೆಯಲ್ಲಿ ಕಾಣುತ್ತಿತ್ತು. ಅದು ಕತ್ತಲಲ್ಲಿ ಲೀನವಾಗುವ ಮೊದಲೇ ಖಚಿತಪಡಿಸಿಕೊಳ್ಳೋಣವೆಂದು ಬೈನಾಕ್ಯುಲರ್ ನೋಡಿದೆ. ದಟ್ಟ ಕಾಡು ಸಾಗರ ತೀರದಂತೆ ಉದ್ದಕ್ಕೆ ಹಬ್ಬಿರುವುದು ಚೆನ್ನಾಗಿ ಕಾಣುತ್ತಿತ್ತು. ನಮಗೆಲ್ಲ ಒಂದು ಬಗೆಯ ಸಮಾಧಾನವಾಯಿತು. ಕರಿಯಪ್ಪ ಅದನ್ನು ಮಹಾಮಲೆಕಾನು ಎಂದು ಹೇಳಿದ. ಇವತ್ತು ಇಲ್ಲೇ ಕ್ಯಾಂಪ್ ಮಾಡಿ ನಾಳೆ ಕಾಡು ಸೇರೋಣ. ಹೇಗಿದ್ರೂ ಕತ್ತಲಾಗ್ತಾ ಇದೆ ಎಂದ ಮಂದಣ್ಣ. ಬೇರೆ ಗತ್ಯಂತರವೂ ಇರಲಿಲ್ಲ, ನಾವೆಲ್ಲ ಸಮ್ಮತಿಸಿದೆವು. ಕರಿಯಪ್ಪ ಗಾಡಿ ನಿಲ್ಲಿಸಿ ಎತ್ತುಗಳನ್ನು ಕಳಿಸಿದ. ಕಿವಿ ಇಳಿದು ಅಲ್ಲಿದ್ದ ಎಲ್ಲ ಈಚರುಬೊಡ್ಡೆಗಳಿಗೂ ಉಚ್ಚೆ ಹೊಯ್ದು ನಮ್ಮ ಕ್ಯಾಂಪಿನ ಎಲ್ಲೆ ಕಟ್ಟುಗಳನ್ನು ಸರಿಯಾಗಿ ಗುರುತು ಮಾಡಿದ. ಮಂದಣ್ಣ ಬೆಂಕಿ ಹತ್ತಿಸಲು ಏರ್ಪಾಡು ಮಾಡುತ್ತಿದ್ದ. ಒಣಗಿದ್ದ ಈಚಲು ಹೆಡಲುಗಳು, ಹಣ್ಣಾದ ಗರಿಗಳು ಇತ್ಯಾದಿಗಳನ್ನೆಲ್ಲ ರಾಶಿ ರಾಶಿಯಾಗಿ ತಂದು ಶೇಖರಿಸತೊಡಗಿದೆವು. ಅಡುಗೆಗೆ ಪಾತ್ರೆ ಉಪಯೋಗಿಸುವ ಮೊದಲು ಎತ್ತಿಗೆ ನೀರು ಕುಡಿಸಬೇಕು ಕಣೋ ಎಂದು ಮಂದಣ್ಣ ಕರಿಯಪ್ಪನಿಗೆ ಎಚ್ಚರಿಸಿದ. ಅವಕ್ಕೂ ನಿಗದಿಯಾದ ಪ್ರಮಾಣದಲ್ಲಿ ನೀರು ಕೊಟ್ಟೆವು. ಕಿವಿಯು ಚೆನ್ನಾಗಿ ನೀರು ಕುಡಿದ. ಬೆಳಗಿನ ಊಟಕ್ಕೆಂದು ಮಾಡಿ ತಂದಿದ್ದು ಇತ್ತು. ಮೊಸರನ್ನು ಹೀರಿಕೊಂಡು ವಿಪರೀತ ಬಿಗಿಯಾಗಿತ್ತು. ಬೆಂಕಿ ಚಟಪಟ ಶಾಖ ಬೀರುತ್ತಾ ಉರಿಯತೊಡಗಿತು. ನಾವೆಲ್ಲ ಸುತ್ತ ಕುಳಿತೆವು. ಕಿವಿಯಂತೂ ಎಲ್ಲಿ ಜೂಲಿಗೆ ಬೆಂಕಿ ಹತ್ತಿ ಬಿಡುತ್ತದೆಯೋ ಎನ್ನುವಷ್ಟು ಹತ್ತಿರಕ್ಕೆ ಕುಳಿತಿತ್ತು. ಕರಿಯಪ್ಪ ಕುಸಬಲಕ್ಕಿ ಗಂಜಿ ಮಾಡಲು ಗಾಡಿಯ ಮೇಲಿನ ಚೀಲಗಳಿಂದ ಏನೇನನ್ನೂ ತೆಗೆಯುತ್ತಿದ್ದ. ಒಂದು ದೊಡ್ಡ ಸಮಾರಾಧನೆಗಾಗುವಷ್ಟು ಸರಕು ಸಾಮಗ್ರಿಗಳನ್ನು ತಂದಂತಿತ್ತು. ಏನೋ ಕರಿಯಪ್ಪ, ಗರ್ಮಿ ಸಾಮಾನು ಇಲ್ಲಿಗೂ ತಂದಿದೆಯೇನೋ ಎಂದು ಕೇಳಿ ಪ್ರಭಾಕರನ ಕಡೆಗೆ ತಿರುಗಿ ನಕ್ಕೆ. ಕರಿಯಪ್ಪ ಅದಿಲ್ದಿದ್ರೆ ನಡಿಬೇಕಲ್ಲ, ಒಳ್ಳೆ ಹೇಳ್ತೀರಿ. ಕೋವಿ ತಂದಿರೋದು ಯಾಕಂತಿದ್ದೀರಿ ಎಂದು ಹೇಳಿದ. ಮಂದಣ್ಣ ನಮಗೆ ಏನೇನು ಹೇಳಿದ್ದಾನೆಂದು ಅವನಿಗೆ ಗೊತ್ತಾಗುವುದಾದ್ರೂ ಹೇಗೆ?
2: ನಾನು ಕರ್ವಾಲೋ ಜೊತೆ ಏನೇನು ಮಾತನಾಡುತ್ತಿದ್ದೆ.
1: ಪ್ರಭಾಕರ ಬೆಂಕಿಯ ಯೋಗಕ್ಷೇಮ ನೋಡುತ್ತಿದ್ದ. ಕರಿಯಪ್ಪ ಪಾತ್ರಗಳೊಡನೆ ಏನೋ ಗಲಾಟೆ ಮಾಡುತ್ತಿದ್ದ. ಆಗಾಗ್ಗೆ ಮಂದಣ್ಣ ಹಾಗೂ ಅವನು ಇವತ್ತು ಬೆಳಿಗ್ಗೆ ಕಂಡ ಕಾಳುಕುರಿ ಹೊಡೆದಿದ್ರೆ ಹೇಗಿತ್ತು, ಸರಿಯಾಗಿ ಹುರ್ತುಂಡು ಮಾಡಿ ಗಮ್ಮತ್ತು ಮಾಡಬಹುದಿತ್ತು ಎಂದು ಅದರ ನಾನಾ ಅಂಗೋಪಾಂಗಗಳ ರುಚಿಯನ್ನು ಪರಸ್ಪರ ಪ್ರಶಂಸಿಸುತ್ತಾ ಮಾತನಾಡಿಕೊಳ್ಳುತ್ತಿದ್ದರು. ಬೆಳಿಗ್ಗೆ ತಂದಿದ್ದ ಮೊಸರನ್ನ, ಕರಿಯಪ್ಪನ ತಯಾರಿಯಾದ ಕುಸುಬಲಕ್ಕಿ ಗಂಜಿಗಳನ್ನು ಸೇವಿಸಿದೆವು. ಹಸಿವಿನ ದೆಸೆಯಿಂದ ನನಗಂತೂ ತಾರತಮ್ಯ ಜ್ಞಾನವೇ ಹೋಗಿತ್ತು. ಹಳಸಿದೆಯೋ ಉಪ್ಪೋ ಹುಳಿಯೋ ಯಾವುದನ್ನೂ ಲೆಕ್ಕಿಸದೆ ಹೊಟ್ಟೆಗೆ ಕಳಿಸಿದೆ. ನೀರು ಕುಡಿದ ನಂತರ ಕೊಂಚ ಸಮಾಧಾನವಾದಂತಾಗಿ ವಾಸ್ತವ ಪ್ರಜ್ಞೆ ಮರಳತೊಡಗಿತು. ಗಾಳಿ, ಕತ್ತಲು, ನಕ್ಷತ್ರ ಖಚಿತ ಆಕಾಶ ಎಲ್ಲ ಅವತರಿಸಿತು. ನಿಲ್ಲಿಸಿದ ಗಾಡಿ, ಗಂಟೆಯ ಕಿಣಿಕಿಣಿಯೊಂದಿಗೆ ಮೇಯುತ್ತಿದ್ದ ಎತ್ತುಗಳು, ಧಗಧಗಿಸುತ್ತಾ ಶಾಖದ ವರ್ತುಲವೊಂದನ್ನು ಹೊಮ್ಮಿಸುತ್ತಿದ್ದ ಬೆಂಕಿ, ಸುತ್ತ ಕಂಬಳಿ ಸುತ್ತಿಕೊಂಡು ಕರಿಯ ತ್ರಿಕೋನಗಳಂತೆ ಕುಳಿತಿದ್ದ ನಾವೆಲ್ಲ, ಬೆಳ್ಳಗೆ ಮಿನುಗುತ್ತಿದ್ದ ರೇಷಿಮೆ ಕೂದಲಿನ ಕಿವಿ,
2: ಎಲ್ಲ ಕಾಲ ದೇಶಗಳಾಚೆಯ ಅವಿಸ್ಮರಣೀಯ ಸ್ತಬ್ಧ ಚಿತ್ರದಂತೆ ನನ್ನ ಮನಪಟಲದಲ್ಲಿ ಆವರಿಸಿ ಮಿನುಗಿದವು. ಕಂಬಳಿ ಹೊದ್ದುಕೊಂಡು ಬೆಂಕಿಯ ಬೆಳಕಿನಲ್ಲಿ ಕರ್ವಾಲೋರವರ ದೇಶ ವಿದೇಶಗಳ ಅನುಭವಗಳನ್ನೆಲ್ಲ ಕೇಳಿದವು. ಅವರ ಊಟ ತಿಂಡಿ, ಅವರ ಬಗೆ ಬಗೆಯ ಮಾಂಸದ ತಿನಿಸುಗಳ ಬಗ್ಗೆ ಕರ್ವಾಲೋ ಹೇಳಿದಾಗ ಕರಿಯಪ್ಪ ದುಃಖದ ನಿಟ್ಟುಸಿರು ಬಿಟ್ಟು, "ಮಂದಣ್ಣ, ನಾಳೆ ಮಾತ್ರ ನಾನು ಗಾಡಿ ಹೊಡೆಯವಲ್ಲ, ಈಗಲೇ ಹೇಳಿದ್ದೀನಿ. ನನ್ನ ಕೈಯಾಗೆ ಕೋವಿ ಇದ್ದಿದ್ರೆ ಆ ಕಾಡು ಕುರಿ ಬಿಡ್ತಿದ್ನಾ, ಹೇಗಿರ್ತಿತ್ತು ಈಗ ತತ್" ಎಂದ.
1: ತುಂಬಾ ಹೊತ್ತಿನವರೆಗೆ ಲೋಕಾಭಿರಾಮವಾಗಿ ಹರಟೆ ಹೊಡೆಯುತ್ತಲೇ ಇದ್ದೆವು. ಆನಂತರ ಒಬ್ಬೊಬ್ಬರಾಗಿ ಕಣ್ಮುಚ್ಚತೊಡಗಿದರು. ಕಂಬಳಿಯೊಳಗೆ ಕುಗುರುತ್ತಾ ಇನ್ನೇನು ರೆಪ್ಪೆ ಮುಚ್ಚುವ ಸಂದರ್ಭದಲ್ಲಿ ನನ್ನ ಆಲೋಚನೆಯ ಲಹರಿಗೆ ಇದ್ದಕ್ಕಿದ್ದಂತೆ ಇದೆಲ್ಲ ಏನು ವಿಚಿತ್ರ ಎಂದೆನಿಸತೊಡಗಿತು. ಯಾವುದೋ ವಿಚಿತ್ರ ಕಲ್ಪನೆ ಮಂದಣ್ಣನ ಕಣ್ಣೆದುರು ಮಿಂಚಿ ಕರ್ವಾಲೋರವರ ಪ್ರಬುದ್ಧ ಮನಸ್ಸಿನಲ್ಲಿ ಬೆಳೆದು ಈಗ ನಮ್ಮೆಲ್ಲರ ಕುತೂಹಲ ಉತ್ಸಾಹಗಳನ್ನು ಹುರಿದುಂಬಿಸಿ ಯಾವ್ಯಾವೋ ಅನುಭವಗಳಿಗೆ ನುಗ್ಗುತ್ತಿದ್ದೇವಲ್ಲ, ಏನು ವಿಚಿತ್ರ! ಇದರ ಬೆಲೆ, ಅಮೂಲ್ಯತೆ, ಸತ್ಯಾಸತ್ಯಗಳಾದರೂ ನಾವೆಂದೂ ಮುಟ್ಟಲಾರದ ಕೋಟ್ಯಾಂತರ ವರುಷಗಳಾಚೆಯ ಮನ್ವಂತರವೊಂದಕ್ಕೆ ಸೇರಿಹೋಗಿದೆ. ನಾನು ಮೌನವಾಗಿ ಕಲ್ಪನೆಯೊಳಗೆ ಆ ಬೃಹದಾಕಾರದ ಮಹೋರಗಗಳ ಓಡಾಡುವ ಸದ್ದು ಉಸಿರಾಟಗಳನ್ನು ಆಲಿಸಿದೆ. ಕೊಂಚ ಹೊತ್ತಾಯಿತು, ಕೂಡಲೇ ನಿದ್ದೆ ಬರಲಿಲ್ಲ. ದೂರದಲ್ಲಿ ನದಿಗಳು ಕುಯ್ಯೋ ಎಂದು ಉಳಿಟ್ಟವು. ಆನಂತರ ಒಂದಕ್ಕೊಂದು ಸಂಭಾಷಣೆ ಮಾಡಿದಂತೆ ಕೂಗಿದವು. ಆ ನರಿಗಳ ಕೂಗಾಟದಿಂದ ಉದ್ದೀಪ್ತವಾಗಿಯೋ ಏನೋ ಹತ್ತಿರದಲ್ಲೇ ಒಂದೆರಡು ನರಿಗಳು ಕೂಗಿದವು. ಕಿವಿ ಎದ್ದು ಕುಳಿತು ವಿಚಿತ್ರ ಭಂಗಿಯಲ್ಲಿ ತನ್ನ ಕಿವಿಯನ್ನು ಹೊರಳಿಸುತ್ತಾ ಆಲಿಸಿತು. ನರಿಗಳು ತಮ್ಮ ಶೈಲಿಯನ್ನು ಬದಲಿಸುತ್ತಾ ಕೂಗಿದವು. ಕಿವಿ ಏನೋ ಗೊತ್ತಾದಂತೆ ತಿರಸ್ಕಾರದಿಂದ ಹೂ ಎಂದಿತು. ಬಹುಶಃ ನರಿಗಳು ಇಲ್ಲಿ ಕೆಲವರು ಗಾಂಪರೊಡೆಯರ ಶಿಷ್ಯರು ಬಿಡಾರ ಮಾಡಿದ್ದಾರೆ ಎಂದು ಮಾತಾಡಿಕೊಂಡವು ಏನೋ. ನರಿಗಳ ಕೂಗಾಟ ಮುಂದುವರಿದದನ್ನು ನೋಡಿ ಕೋಪಗೊಂಡು ಕತ್ತಲನ್ನೇ ದೃಷ್ಟಿಸುತ್ತ ಕಿವಿ ಬೌಬಕ್ ಎಂದು ಕತ್ತಲಿನ ಶೂನ್ಯಕ್ಕೆ ಬೊಗಳಿತು. ಆ ಕ್ಷಣ ಅಷ್ಟು ನರಿಗಳೂ ಬಾಯಿ ಮುಚ್ಚಿಕೊಂಡವು. ಕಿವಿ ಒಮ್ಮೆ ನನ್ನ ಕಡೆಗೆ ತಿರುಗಿ ನೋಡಿತು. ನಾನು ಒಳ್ಳೆ ಕೆಲಸ ಮಾಡಿದೆ ಎನ್ನುವಂತೆ ಕಣ್ಣು ಮಿಟುಕಿಸಿದೆ. ಕಿವಿ ತುಟಿ ಹಿಸಿದು ಹೋಗುವಷ್ಟು ಅಗಲವಾಗಿ ಬಾಯಿ ತೆರೆದು ಆಕಳಿಸಿ ಮಲಗಿ ನಿದ್ದೆ ಮಾಡತೊಡಗಿತು. ನನಗೆ ಆಶ್ಚರ್ಯವಾಯಿತು. ಬಹುಶಃ ಕಿವಿ ಏನೋ ಆ ನರಿಗಳ ಮರ್ಮಕ್ಕೆ ತಾಕುವಂತೆ ಬೈದಿರಬೇಕೆಂದು ಯೋಚಿಸಿದೆ. ಮಿಕ್ಕವರೆಲ್ಲ ನಿದ್ದೆಯಲ್ಲಿದ್ದಂತೆ ಕಂಡಿತು. ನಾವು ಮಾರನೆಯ ದಿನ ನಸುಗತ್ತಲಿರಬೇಕಾದ್ರೆ ಎದ್ದೆವು. ರಾತ್ರಿಯ ಬೆಂಕಿ ಎಂದೋ ನಂದಿ ಹೋಗಿತ್ತು. ಕಿವಿ ಚಳಿ ತಡೆಯಲಾರದೆ ಆ ಬೂದಿರಾಶಿಯ ಮೇಲೆಯೇ ಮಲಗಿಬಿಟ್ಟಿತ್ತು. ನಾವೆಲ್ಲ ಎದ್ದುದನ್ನು ಕಂಡು ಅದೂ ಎದ್ದು ಪಟಪಟ ಕೊಡವಿ ಮೈಮುರಿಯಿತು. ಅದರ ದಟ್ಟವಾದ ಜೂಲಿನ ರಾಶಿಯಲ್ಲಿ ಸೇರಿಕೊಂಡಿದ್ದ ಬೂದಿಯ ಧೂಳಿನ ಸಣ್ಣ ಮೋಡವೊಂದು ಕೂಡಲೇ ಅದರ ಮೈಯಿಂದ ಉತ್ಪತ್ತಿಯಾಯಿತು. ಎಲ್ಲರೂ ಏನೋ ಒಂದು ಬಗೆಯ ತವಕದಲ್ಲಿ ಸಿಕ್ಕಿಕೊಂಡಂತಿತ್ತು. ದೂರದ ಮಹಾಮಲೆಯ ಅಂಚು ಸಮುದ್ರಯಾನ ಮಾಡಿದ ನಾವಿಕರಿಗೆ ಕಾಣುವ ಭೂಮಿಯ ತೀರದಂತೆ ನಸುನಗುತ್ತ ಬೆಳಕಿನಲ್ಲಿ ಕರ್ರಗೆ ಕಾಣುತ್ತಿತ್ತು. ಈವರೆಗೂ ಇಷ್ಟೆಲ್ಲ ಕಾಲ ಕಳೆದಿದ್ದರೂ ನಾವು ನಮ್ಮ ಉದ್ದೇಶಕ್ಕೆ ನೇರವಾಗಿ ಕ್ರಮ ಕೈಗೊಂಡಿರಲಿಲ್ಲ. ಕರಿಯಪ್ಪ ಅವಲಕ್ಕಿಯಿಂದ ಎಂಥದೋ ಒಂದು ಸಿಹಿ ಪದಾರ್ಥ ಮಾಡಿದ್ದ. ತಿಂದು ಮುಗಿಸಿದೆವು. ಗಾಡಿ ಕಟ್ಟಿಕೊಂಡು ಯಾನ ಆರಂಭಿಸಿದೆವು. ಈ ಸಾರಿ ಒದ್ದೆ ಈಚಲಿನ ನಡುವೆ ನಡೆಯಲು ಬೇಸರಿಸಿದ ನಾವು ಮೊದಲಿಗೆ ಗಾಡಿ ಹತ್ತಿಬಿಟ್ಟೆವು. ಅರಣ್ಯ ಹತ್ತಿರ ಹತ್ತಿರಾದಂತೆ ನಮಗೂ ತವಕ ಹೆಚ್ಚಾಗತೊಡಗಿತು. ಹಾರುವ ಓತಿ ಅದರ ಅಂಚಿನಲ್ಲಿ ನಮ್ಮನ್ನು ಇದಿರುಗೊಳ್ಳಲು ಕಾದಿರುತ್ತದೆ ಎನ್ನುವಂತೆ ನಮ್ಮ ಕಲ್ಪನೆಗಳು ಓಡುತ್ತಿದ್ದವು. ಕೊನೆಗೂ ಆ ಈಚಲು ಬಯಲಿನ ವಿಸ್ತಾರ ಸರದಿಯನ್ನು ದಾಟಿ ಮಹಾಮಲೆಯ ತೀರವನ್ನು ಮುಟ್ಟಿಯೇ ಬಿಟ್ಟೆವು. ಮರಗಳ ಅಗಾಧ ಕಾಂಡಗಳ ಗೋಡೆಯೊಂದರಂತೆ ಮಹಾಮಲೆ ನಮಗೆ ಎದುರಾಯಿತು. ಎಲ್ಲಕ್ಕಿಂತ ನಾವು ತಲೆದೂಗಿದುದೆಂದರೆ ಪ್ರಭಾಕರನ ಮೀಟರುಗಳ ಕರಾರುವಾಕುತನಕ್ಕೆ. ಈಚಲು ಬಯಲು ಆರಂಭವಾದಾಗ ಅದೃಶ್ಯವಾಗಿದ್ದ ದಾರಿ ನಾವು ಅರಣ್ಯದ ತಟಕ್ಕೆ ಬಂದು ಸೇರಿದಾಗ ಕೆಲವೇ ಮಾರುಗಳ ದೂರದಲ್ಲಿ ಆರಂಭವಾಯಿತು. ಒಂದು ಕಾಲದಲ್ಲಿ ಮರ ಸಾಗಿಸಲು ಮಾಡಿದ ಹಾದಿಯಂತೆ ಆ ಕಾಲುದಾರಿ. ಲಾರಿಯಲ್ಲಿ ಮರ ಸಾಗಿಸಲು ಆ ಕಾಂಟ್ರಾಕ್ಟರ್ ತುಂಬ ಪ್ರಯತ್ನಪಟ್ಟು ಸಾಧ್ಯವಾಗದೆ ಕೊನೆಗೆ ಧರ್ಮಸ್ಥಳದಿಂದ ಎರಡು ಆನೆ ತಂದಿರಿಸಿದಂತೆ. ದಾರಿ ಸರಿಯಾಗಿದ್ದರೆ ನಾವು ದಿನವಿಡೀ ಸವಿಸಿದ ಹಾದಿಯನ್ನು ಜೀಪಿನಲ್ಲಿ ಎರಡೇ ಗಂಟೆಯೊಳಗೆ ಕ್ರಮಿಸಿಬಿಡಬಹುದಿತ್ತು. ಆದರೆ ಆ ದಾರಿಯಲ್ಲಿ ದಾರಿ ಮಾಡಲು ಸವರಿದ್ದ ಈಗ ಪುನರ್ ನಿರ್ಮಾಣಗೊಳ್ಳುತ್ತಿದ್ದುದರಿಂದ ಅದು ಸಾಧ್ಯವಿರಲಿಲ್ಲ. ಆ ಕಾಡನ್ನು ಕಾಣುತ್ತಿದ್ದಂತೆಯೇ ಕರ್ವಾಲೋರ ಚೈತನ್ಯ ಇಮ್ಮಡಿಸಿತು. ಎಲ್ಲೆಂದರಲ್ಲಿ ಬೆಳೆದಿದ್ದ ಆರ್ಕಿಡ್ಗಳು, ನೂರಾರು ಥರದ ಹಾಸುಂಬೆ ಪಾಚಿಗಳು, ಅನೇಕ ರೀತಿಯ ಫರ್ನ್ಗಳು ನಮ್ಮನ್ನು ಮೂಕರನ್ನಾಗಿ ಮಾಡಿದವು. ಕಾಡನ್ನು ಸಮೀಪಿಸುತ್ತಿದ್ದಂತೆಯೇ ಮೇಯುತ್ತಿದ್ದ ಕಾಡು ಕೋಳಿಗಳ ಗುಂಪಿಗೆ ಒಂದು ಈಡು ಹೊಡೆದು ಒಂದೇ ಏಟಿಗೆ ಎರಡು ಕೋಳಿಗಳನ್ನು ಕರಿಯಪ್ಪ ಬಕ್ಕಣ ಕೇಳಿಸಿದ. ಈಡಿನ ಡಂಕಾರವನ್ನು ಕೇಳುತ್ತಿದ್ದಂತೆಯೇ ಕಾಡಿನಿಂದ ಅನೇಕ
2: ಗುಮ್ಮಾಡಲು ಹಕ್ಕಿಗಳು ಹಾರಿದವು. ಮಂಗಗಳು ಮುಸಿಯಗಳು ಕೂಗತೊಡಗಿದವು. ಈವರೆಗೂ ಬಿಸಿಲಿನಲ್ಲೇ ಬಂದಿದ್ದ ನಾವು ಕಾಡಿನ ತಣ್ಣೆಲವನ್ನು ಕಂಡು ತಲೆಯ ಮೇಲೆ ಛಾವಣಿ ಸಿಕ್ಕಷ್ಟು ಸಂತೋಷಪಟ್ಟೆವು. ಓತಿಗಳು ಹಾವುರಾಣಿಗಳು ಸಣ್ಣವೂ ದೊಡ್ಡವೂ ಲೆಕ್ಕವಿಲ್ಲದಷ್ಟು ಕಾಡಿನಂಚಿನಲ್ಲೇ ನಮಗೆ ಕಂಡವು. ನಾವು ಆತಂಕದಿಂದ, ಇದೇನಯ್ಯ ಇಷ್ಟೊಂದು ಓತಿಖ್ಯಾತ ಇದ್ದಾವೆ, ಇದರಲ್ಲಿ ನೀನು ಹೇಳಿದ್ದು ಯಾವುದು, ಸಾಮಾನ್ಯವಾದ್ದು ಯಾವುದು, ಹೇಗೆ ಪತ್ತೆ ಮಾಡೋದು ಮಾರಾಯ, ಇದೇನು ಸುಲಭದಲ್ಲಿ ಆಗುವಂಥ ಕೆಲಸದ ಹಾಗೆ ಕಾಣ್ತಿಲ್ಲ ಎಂದೆ. ಮಂದಣ್ಣ ನನಗೆ ಧೈರ್ಯ ತುಂಬಲು, ಏನು ನಿಮ್ಗೆ ಯಾಕೆ ಅದರ ಚಿಂತೆ, ನನಗಿರಲಿ ಆ ಜವಾಬ್ದಾರಿ. ಕರ್ವಾಲೋ ಸಾಹೇಬ್ರನ್ನ ಇಷ್ಟೊಂದು ದೂರ ಕರ್ಕೊಂಬಂದು ಅದನ್ನು ಪತ್ತೆ ಮಾಡಿದ್ರೆ ಆಯ್ತಲ್ಲ ಎಂದು ಹೇಳಿದ. ನಾವು ಕಾಡೊಳಗೆ ಮಂದಗಮನದಿಂದ ಮುಂದೆ ಸಾಗಿದೆವು. ಫಳಫಳ ಹೊಳೆಯುವ ದೊಡ್ಡದೊಂದು ಗೋಸುಂಬೆಯನ್ನು ನಾನು ನೋಡಿದೆ. ಮರದ ಸಣ್ಣ ಕೊಂಬೆಯೊಂದರ ಮೇಲೆ ಕುಳಿತು ವಿಚಿತ್ರಗತಿಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಓಲಾಡುತ್ತಿತ್ತು. ನಾನು ಅದನ್ನೇ ಹಾರುವ ಕೋತಿ ಎಂದು ತಿಳಿದು ನೋಡುತ್ತಿರಬೇಕೆಂದು ಮಂದಣ್ಣ ಊಹಿಸಿ, ಅದಲ್ಲ ಸರ್, ಅದಕ್ಕೆ ಈ ಥರ ಹೊಳೆಯುವ ಬಣ್ಣಗಿಣ್ಣ ಏನೂ ಇಲ್ಲ ಎಂದು ಹೇಳಿದ. ಕರಿಯಪ್ಪನು ಹುಡುಕು ನೋಟದಿಂದ ನೋಡುತ್ತಿದ್ದ. ಆದರೆ ಅವನು ಶಿಕಾರಿಗೆ ಪ್ರಾಣಿಗಳು ಏನಾದರೂ ಇದೆಯೇ ಎಂದು ನೋಡುತ್ತಿದ್ದನಷ್ಟೆ. ಮರಗಳು ಅದ್ಭುತವಾಗಿ ವಾಕಿಂಗ್ ಸ್ಟಿಕ್ಗಳಂತೆ ಆಕಾಶದ ಕಡೆಗೆ ಬೆಳೆದು ನಿಂತಿದ್ದವು. ಬಹಳ ಮಳೆಯಾಗುವ ಪ್ರದೇಶವಾಗಿರುವುದರಿಂದ ಅವುಗಳ ಕಾಂಡಗಳಲ್ಲಿ ಉಣ್ಣೆಯಂಥ ಹಸಿರು ಹಾಸುಂಬೆ ಹೊದೆದುಕೊಂಡಿತ್ತು. ಅಲ್ಲಲ್ಲಿ ವಿಚಿತ್ರ ವರ್ಗದ ಹಾವಸೆಗಳು ಜೇನುಗೂಡುಗಳಂತೆ ಜೋತುಕೊಂಡಿದ್ದವು. ನೆಲದಲ್ಲಿ ತೆಳ್ಳಗೆ ಗುರುಗಿ ಹಳು ಚಾಪೆಯಂತೆ ಹಾಸಿಕೊಂಡಿತ್ತು. ಹಲವು ಕಡೆ ಮರದ ಕಾಂಡಗಳಿಂದ ಮರದಷ್ಟು ಅಗಲವಾದ ಮರದ ಅಣಬೆಗಳು ಬೆಳೆದುಕೊಂಡಿದ್ದನ್ನು ನೋಡಿದ ಕರ್ವಾಲೋರಂತೂ ಮೂಕ ವಿಸ್ಮಿತರಾಗಿ ತನ್ಮಯರಾಗಿ ಹೋಗಿದರು. ನಾವು ಬಂದ ಉದ್ದೇಶ ಗುರಿಗಳನ್ನು ಪ್ರಯತ್ನಪೂರ್ವಕವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಒದಗಿ ಬಂದಿತ್ತು. ಏಕೆಂದರೆ ಕಣ್ಣಿಗೆ ಕಂಡದ್ದೆಲ್ಲ ತಮ್ಮ ರೂಪ ವರ್ಣ ವೈವಿಧ್ಯಗಳಿಂದ ತಮ್ಮಲ್ಲೇ ನಮ್ಮನ್ನು ತಲ್ಲೀನಗೊಳಿಸಿಕೊಂಡು ಬಿಡುತ್ತಿದ್ದವು. ಕರ್ವಾಲೋ ಏನೇನೋ ಗುನುಗುತ್ತಾ ಪ್ರಭಾಕರನಿಗೆ ಅದರ ಚಿತ್ರ ಹಿಡಿ, ಇದರ ಚಿತ್ರ ಹಿಡಿ ಎಂದು ನಿರ್ದೇಶಿಸುತ್ತಾ ರೆಕ್ಕೆಯ ಓತಿಯನ್ನು ಮರತೇ ಬಿಟ್ಟಂತಿತ್ತು. ಮಂದಣ್ಣ ಒಂದು ಮರದ ಬೇರುಗಳಡೆಯಲ್ಲಿ ಹಬ್ಬಿದ್ದ ಅಣಬೆಗಳ ಸಮೂಹವನ್ನು ತೋರಿಸಿ ರಾತ್ರಿ ಇದರಿಂದ ಪ್ರಕಾಶ ಬರುತ್ತದೆಂದು ಹೇಳಿದ. ಪ್ರಭಾಕರ ಆತನಿಗೆ ರಾತ್ರಿ ಆದಮೇಲೆ ಎಲ್ಲಾದರೂ ಕಂಡ್ರೆ ತೋರಿಸು, ಅದರದೇ ಬೆಳಕಿನಲ್ಲಿ ಅದರ ಛಾಯಾಚಿತ್ರ ತೆಗೆಯುತ್ತೇನೆಂದು ಹೇಳಿದ. ಕರ್ವಾಲು ಇಲ್ಲದಿದ್ದರೆ ಅರಣ್ಯ ಬಹುಬೇಗ ನಮಗೆ ಬೇಸರ ತರುತ್ತಿತ್ತೆಂದು ಕಾಣುತ್ತದೆ. ಶಿಕಾರಿಗಲ್ಲದೆ ಬೇರಾವುದಕ್ಕೂ ಕಾಡಿಗೆ ಹೋಗಿಲ್ಲದ ನಮಗೆ ಅರಣ್ಯ ನೀಳವಾದ ಮರಗಳ ವಿಶಾಲ ಮದುವೆ ಚಪ್ಪರದಂತಾಗಿ ಬಹುಬೇಗ ಬೇಸರ ತರಿಸುವ ಏಕತಾನವಾಗಿ ಪರಿಣಮಿಸುತ್ತಿತ್ತು. ಪೇಟೆ ಬೀದಿಗಳ ನಾಗರಿಕ ಪ್ರಪಂಚದಲ್ಲಿ ತಿರುಗಾಡಿ ಜೋಮು ಹಿಡಿದಿದ್ದ ನಮ್ಮ ಇಂದ್ರಿಯಗಳಿಗೆ ಕರ್ವಾಲೋರ ಅನುಭವಪೂರ್ಣ ವಿವರಣೆ ವಿಶ್ಲೇಷಣೆಗಳು ನಿಧಾನವಾಗಿ ಹೊಸ ಜಾಗೃತಿಯನ್ನು ಉಂಟು ಮಾಡಿದವು. ಕೋಲು ಕೋಲಾದ ಮುಳ್ಳುಗಿಡವೊಂದನ್ನು ತೋರಿಸಿ ನೋಡಿ ಎಂದರು. ಏನೂ ಕಾಣಲಿಲ್ಲ, ಸುಮ್ಮನೆ ಪಿಳಿಪಿಳಿ ಕಣ್ಣು ಬಿಟ್ಟೆವು. ಕರ್ವಾಲೋ ಕಡ್ಡಿಯೊಂದನ್ನು ತೆಗೆದುಕೊಂಡು ಮಂತ್ರದಂಡವೆಂಬಂತೆ ಒಂದು ಕೊಂಬೆಯ ಕಡ್ಡಿಯನ್ನು ಮುಟ್ಟಿದರು. ಕೂಡಲೇ ಆ ಸಣ್ಣ ರೆಂಬೆ ಎಚ್ಚೆತ್ತುಕೊಂಡು ಕೈ ಕಾಲು ಮೀಸೆ ಆಡಿಸುತ್ತಾ ಇನ್ನೊಂದು ಕೊಂಬೆಗೆ ನಡೆದು

ಹೋದೆವು. ಸಂಜೆಯಾಗುತ್ತಾ ಬಂದಿತು. ಮರದಿಂದ ಮರಕ್ಕೆ ಹಾರಿದುವನ್ನೆಲ್ಲ ಕಣ್ಣಿಟ್ಟು ಅವಲೋಕಿಸುತ್ತಾ ಹರಟೆ ಹೊಡೆಯುತ್ತಾ ಹಿಂತಿರುಗಿ ಬರುತ್ತಿದ್ದೆವು. ಪ್ರಭಾಕರ ಎಲೆಕ್ಟ್ರಾನಿಕ್ ಫ್ಲಾಶ್ಗಳು, ಕ್ಯಾಮರಾಗಳು, ಲೆನ್ಸ್ಗಳು ಇತ್ಯಾದಿ 108 ಕುತ್ತಿಗೆ ತೋಳು ಮುಂತಾದಕ್ಕೆಲ್ಲ ಕಾಯಿಬಿಟ್ಟ ಮರದಂತೆ ಜೋತುಕೊಂಡಿದ್ದ. ಅವನ ಕಷ್ಟ ನೋಡಲಾರದೆ ಒಂದೆರಡನ್ನು ಇತ್ತ ಕೊಡಯ್ಯ ಎಂದು ಕೇಳಿದೆ. ಆದರೆ ನನ್ನ ಕೈಗೆ ಕೊಡಲು ಅವನು ವಿಪರೀತ ಹಿಂದು ಮುಂದು ನೋಡಿದ. ಅವುಗಳಲ್ಲಿ ಅತ್ಯಂತ ಸೂಕ್ಷ್ಮ ಇಲೆಕ್ಟ್ರಾನಿಕ್ ಜೋಡಣೆಗಳಿದ್ದಾವೆ ಎಂದು, ಕ್ಯಾಮರಾ ಕೂಡ ಬೆಳಕನ್ನು ಅಳೆಯುವ ಸೂಕ್ಷ್ಮ ಉಪಕರಣಗಳಿಂದ ಕೂಡಿವೆ ಎಂದು ಹೇಳಿದ. ನನಗೆ ಕೋಪ ಬಂದು ನೀನೇ ಹೊತ್ಕೊಂಡು ಸಾಯಿ ಎಂದು ಹೇಳಿ ಸುಮ್ಮನಾದೆ. ನಾವು ಗಾಡಿ ನಿಲ್ಲಿಸಿದ ದಿಕ್ಕಿನತ್ತ ಕತ್ತಲಾಗುವುದರೊಳಗೆ ತಲುಪಬೇಕೆಂದು ಬೇಗ ಬೇಗ ಕಾಲು ಹಾಕಿದೆವು. ದಾರಿಯಲ್ಲಿ ಒಂದು ಸಣ್ಣ ತಿಳಿನೀರಿನ ಕೊಳದ ಸಮೀಪ ಬಂದೆವು. ಎರಕ ಹೊಯ್ದ ಗಾಜಿನ ಚಪ್ಪಡಿಯಷ್ಟು ಶುಭ್ರವಾಗಿ ನಿಶ್ಚಲವಾಗಿತ್ತು ಕೊಳ. ಕೊಳದ ಹಿನ್ನೆಲೆಯನ್ನು ಮರಗಳ ನೆರಳು ಕತ್ತಲಿನಂತೆ ಆವರಿಸಿಕೊಂಡಿತ್ತು. ಹೊಂಬಿಸಿಲಿನ ಕಿರಣಗಳು ಕೊಳದ ಮೇಲಕ್ಕೆ ಓರೆಯಾಗಿ ಬೀಳುತ್ತಿದ್ದವು. ಇದ್ದಕ್ಕಿದ್ದಂತೆ ಕೊಳದ ನಡುವಿನ ಶೂನ್ಯ ಅಂತರಾಳದಲ್ಲಿ ಯಾರೋ ಬೆಂಕಿ ಕಡ್ಡಿಯನ್ನು ಚಕ್ಕನೆ ಗೀಚಿದಂತೆ ಮಿರುಗುವ ಬೆಂಕಿಯ ಉಂಡೆಯಾಗಿ ಮಿಂಚುಳ್ಳಿಯೊಂದು ಹಠತ್ತಾಗಿ ಪ್ರತ್ಯಕ್ಷವಾಯಿತು. ಕೊಳದ ಹಿನ್ನೆಲೆಯ ನೆರಳಿನಿಂದ ಅದು ಹಠತ್ತಾಗಿ ಬಿಸಿಲಿಗೆ ಬಂದುದರಿಂದ ಅದು ಶೂನ್ಯದಲ್ಲಿ ನಮಗೆ ಪ್ರತ್ಯಕ್ಷವಾದಷ್ಟು ಅನಿರೀಕ್ಷಿತವಾಗಿ ದೃಗ್ಗೋಚರವಾಗಿತ್ತು. ಭರ್ರನೆ ರೆಕ್ಕೆ ಬಡಿಯುತ್ತಾ ಹೆಲಿಕಾಪ್ಟರಿನಂತೆ ಶೂನ್ಯದಲ್ಲಿ ನಿಂತು ಕೊಳದಲ್ಲಿ ಅದೃಶ್ಯವಾಗಿ ಆಡುತ್ತಿದ್ದ ಮೀನೊಂದಕ್ಕೆ ಗುರಿ ಕಟ್ಟುತ್ತಿತ್ತು. ಪ್ರಭಾಕರ ಸರಸರ ಕ್ಯಾಮರಾ ತೆಗೆದು ಅದರ ಲೆನ್ಸ್ ಬದಲಿಸಲು ಬಿಚ್ಚಿ ಟೆಲಿಲೆನ್ಸ್ಗಾಗಿ ತಡಕಾಡಿ ಹುಡುಕಿ ಅದರ ಕೇಸಿನ ಜಿಪ್ ಹಿಂದಕ್ಕೆಳೆದು ನನ್ನ ಕೈಗೆ ಯಾವುದೋ ಒಂದನ್ನು ಹಿಡಿದುಕೊಳ್ಳಲು ಕೊಟ್ಟು ಇನ್ನೊಂದನ್ನು ಕ್ಯಾಮರಕ್ಕೆ ಜೋಡಿಸುತ್ತಾ ಇಷ್ಟೆಲ್ಲ ಮಾಡುತ್ತಿರಬೇಕಾದರೆ ಮಿಂಚುಳ್ಳಿ ನಿಂತಲ್ಲೇ ನಿಂತು ರೆಕ್ಕೆ ಬಡಿಯುತ್ತಾ ಮೀನಿಗೆ ಗುರಿ ಇಡುತ್ತಿತ್ತು. ನಾನು ಬೇಗ ಕಣು, ಅದು ಇನ್ನೇನು ಹೊರಟು ಹೋಗುತ್ತೆ ಎನ್ನುತ್ತಿರಬೇಕಾದ್ರೆ ಮಿಂಚುಳ್ಳಿ ಡುಬುಕ್ಕೆಂದು ಕೊಳದ ನೀರೊಳಕ್ಕೆ ಧುಮುಕಿ ಬೆಳ್ಳಿಯ ತುಣುಕಿನಂತೆ ಮಿನುಗುತ್ತಿದ್ದ ಚಿಕ್ಕ ಮೀನೊಂದನ್ನು ಕೊಕ್ಕಿನಲ್ಲಿ ಹಿಡಿದುಕೊಂಡು ಮೇಲಕ್ಕೆದ್ದು ಅಂತರ್ಧಾನವಾಯಿತು. ಪ್ರಭಾಕರ ಲೆನ್ಸಿನ ಕ್ಯಾಪ್ ತೆಗೆದು ಅದನ್ನು ಕ್ಯಾಮರಕ್ಕೆ ಜೋಡಿಸುತ್ತಿದ್ದ. ನಾನು ಹತಾಶನಾಗಿ ಅವನಿಗೆ, ಕತ್ತೆ ಕಾಯಿ ಹೋಗು, ನೀನೊಬ್ಬ ಓಡಾಡುವ ಇಲೆಕ್ಟ್ರಾನಿಕ್ ಉಜಿರಿ ಕಣು, ನಿನಗೆ ಪೋಸ್ ಕೊಡುತ್ತಾ ಕಾದುಕೊಂಡು ಕೂರೋದಕ್ಕೆ ಇದೇನು ಮಂದಣ್ಣನ ಮದುವೆ ಅಂತ ಮಾಡಿದ್ಯಾ ಎಂದು ದಬಾಯಿಸಿದೆ. ಪ್ರಭಾಕರ ನಕ್ಕ. ಮತ್ತೆ ಮಾತಾಡಿಕೊಳ್ಳುತ್ತಾ ಮುಂದುವರಿದೆವು. ಕಿವಿ ತಿಳಿಗೊಳ್ಳದ ನೀರನ್ನು ಒಂದು ಕೊಡದಷ್ಟು ಕುಡಿದಿದ್ದುದರಿಂದ ನಡೆದಂತೆಲ್ಲ ಅದರ ಹೊಟ್ಟೆಯೊಳಗಿಂದ ಗೊಳಗ್ ಗೊಳಗ್ ಸದ್ದು ಬರುತ್ತಿತ್ತು. ಪ್ರಭಾಕರನಿಗೆ ಏನು ನಗುವಂಥದ್ದು ಕಂಡಿತೋ ಅದರಲ್ಲಿ. ಸುಮಾರು ದೂರದವರೆಗೂ ಅದು ನಡೆ ನಡೆದಂತೆ ಗಹಗಹಿಸಿ ನಗುತ್ತಿದ್ದ. ಗಾಡಿ ಬಿಟ್ಟಲ್ಲಿಗೆ ಹತ್ತಿರಾದೆವು. ಆ ವೇಳೆಗೆ ಸರಿಯಾಗಿ ನೋ ನೋ ಸ್ಟಾಪ್ ಇಟ್ ಎಂದು ಕೂಗಿದ ಕರ್ವಾಲೋರ ದನಿಯು ಅದರೊಡನೆ ಡಮಾರೆಂಬ ಈಡಿನ ಢಂಕಾರದ ಸದ್ದು ಕೇಳಿತು. ನನಗೂ ಪ್ರಭಾಕರನಿಗೂ ಶಾಕ್ ಹೊಡೆದಂತಾಯಿತು. ಮುಖ ಮುಖ ನೋಡಿಕೊಂಡೆವು. ನಮಗೆ ಮುಂದುವರಿದು ಗಾಡಿ ಹತ್ತಿರಕ್ಕೆ ಹೋಗಲಿಕ್ಕೆ ಭಯವಾಗತೊಡಗಿತು. ಏನಾಯಿತು, ಏನು ಕಥೆಯೋ, ಕರಿಯಪ್ಪನೇನು ಯಾರಿಗಾದರೂ ಹೊಡೆದನೋ ಅಥವಾ ಹಾರು ಹೊತ್ತಿಗೆ ಬಾರಿಸಿದ್ನೋ? ಕಳವಳದಿಂದ ಇಳಿಜಾರಿನಲ್ಲಿ ಓಡಿದೆವು. ಕರ್ವಾಲೋ, ಯು ರಾಸ್ಕಲ್ ಎಂದು ಬೈಯುವುದು ಕೇಳಿತು. ಗಾಡಿ ಹತ್ತಿರಕ್ಕೆ ಬಂದೆವು. ನೋಡಿದರೆ ಕರಿಯಪ್ಪ ಮುಖಪೆಚ್ಚು ಮಾಡಿಕೊಂಡು ನಿಂತಿದ್ದಾನೆ. ಮಂದಣ್ಣ ಏನೂ ಅರ್ಥವಾಗದವನಂತೆ ನಿಂತಿದ್ದಾನೆ. ಕರ್ವಾಲೋ ಕೋಪದಿಂದ ನಿಟ್ಟುಸಿರು ಬಿಡುತ್ತಿದ್ದಾರೆ. ಮೂರು ಜನ ಬದುಕಿರುವುದನ್ನು ನೋಡಿ ನನಗೆ ಸಮಾಧಾನವಾಯಿತು. ಏನು ಸರ್, ಏನೋ ಮಂದಣ್ಣ ಎಂದೆ. ಕೋಪದಿಂದ ಮೈಮೇಲೆ ಬಂದವರಂತೆ ನಿಂತಿದ್ದ ಕರ್ವಾಲೋ ನಾವೆಲ್ಲ ಹೋದ ಕೂಡಲೇ ವಾಸ್ತವದ ಭೂಮಿಕೆಗೆ ಇಳಿದಂತೆ ಶಾಂತರಾದರು. ಬಾರಯ್ಯ ಕರಿಯಪ್ಪ, ಬೇಜಾರು ಮಾಡ್ಕೋಬೇಡ, ಯಾಕೆ ಕೂಗಿದೆ ಅಂತ ಹೇಳ್ತೀನಿ ಬಾ, ಅದಕ್ಕೊಂದು ಕಥೆಯೇ ಇದೆ ಎಂದರು. ಕರ್ವಾಲೋ ದನಿ ನಾಟಕೀಯವಾಗಿ ಬದಲಾದುದನ್ನು ಕಂಡು ಮಂದಣ್ಣ ಕರಿಯಪ್ಪ ಚಕಿತರಾದರು. ಏನು ಸರ್, ಏನಾಯಿತು ಎಂದೆ. ಗಾಬರಿ ಭಯಗಳು ನಮ್ಮ ನರಗಳಿಂದ ಇನ್ನೂ ಇಳಿದಿರಲಿಲ್ಲ. ಕಮಾನ್ ಕಮಾನ್, ಬನ್ನಿ ಕೂತ್ಕೊಳ್ಳಿ ಎಂದು ತಾವು ಗಾಡಿ ಮುಖಿಯ ಮೇಲೆ ಕುಳಿತುಕೊಳ್ಳುತ್ತಾ ಕರ್ವಾಲು ಆರಂಭಿಸಿದರು. ಏನಿಲ್ಲ, ನಾನಿಲ್ಲಿಗೆ ಬರುವಷ್ಟು ಹೊತ್ತಿಗೆ ಸರಿಯಾಗಿ ಕರಿಯಪ್ಪ ಕೋವಿಗೆ ಗುರಿಯಿಡುತ್ತಿದ್ದ. ಮರದ ಮೇಲೆ ನೋಡ್ತೇನೆ, ಒಂದು ದೊಡ್ಡ ಜಾತಿ ಮಂಗಟೆ ಹಾಕಿ ಕೂತಿದೆ. ನೀವು ಕೊಕಾನಕಿ ಅಂತೀರಲ್ಲ, ನನಗೆ ಅದರ ಇತ್ಯೋಪರಿಯೆಲ್ಲ ಒಂದೇ ಎಟ್ಟಿಗೆ ಸ್ಮೃತಿ ಪಟಲದಲ್ಲಿ ಅವತರಿಸಿತು. ಅದರ ಹೆಣ್ಣು ಹಕ್ಕಿ ಮರದ ಪೊಟಲೆಯೊಳಗೆ ಗೂಡು ಮಾಡಿ ಮೊಟ್ಟೆ ಇಡುತ್ತದೆ. ಕಾವು ಕೊಡಲು ಕುಳಿತ ನಂತರ ಗಂಡು ಹಕ್ಕಿ ಇನ್ನಾವುದೂ ಗೂಡೊಳಗೆ ಹೋಗದಂತೆ ಬಲವಾದ ಒಂದು ತೆರೆಯನ್ನು ಹೊರಗಿನಿಂದ ನೇಯ್ದು ಹೆಣ್ಣು ಹಕ್ಕಿಯ ಕೊಕ್ಕು ಮಾತ್ರ ಹೊರಬರುವಂತೆ ಕಂಡಿಬಿಟ್ಟಿರುತ್ತದೆ. ಗಂಡು ಹಕ್ಕಿ ತಂದುಕೊಡುವ ಆಹಾರವೇ ಹೆಣ್ಣು ಹಕ್ಕಿಗೆ ಆಧಾರ. ಗಂಡು ಹಕ್ಕಿಯನ್ನೇನಾದರೂ ಹೊಡೆದು ಬಿಟ್ಟರೆ ಹೆಣ್ಣು ಹಕ್ಕಿಯ ಆಹಾರವಿಲ್ಲದೆ ಅಲ್ಲೇ ಸೊರಗಿ ಮರಿಗಳೊಡನೆ ಸಾಯುತ್ತದೆ. ಇದೆಲ್ಲ ಮನಸ್ಸಿಗೆ ಬಂದು ಒಮ್ಮೆಲೆ ಕೂಗಿದೆ. ಕರಿಯಪ್ಪನ ಗುರಿ ತಪ್ಪಿ ಹಕ್ಕಿ ಪಾರಾಗಿ ಹೋಯಿತು. ಇಷ್ಟೇ ನಡೆದಿದ್ದು, ಯಾರೂ ಬೇಸರ ಮಾಡ್ಕೋಬೇಡಿ ಎಂದರು.

0: ನಮಗೆ ಆತಂಕ ಗಾಬರಿಗಳೆಲ್ಲ ಇಳಿದು ಕರ್ವಾಲೋ ಬಗ್ಗೆ ಪ್ರಶಂಸೆ ಮೂಡಿತು. ಹೆಂಡಿರು ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಗೊತ್ತು ಗುರಿ ಇಲ್ಲದಂತೆ ಅರಣ್ಯವಾಸಿಗಳಾಗಿದ್ದ ನಮಗೆ ಕರ್ವಾಲೋರ ಚರ್ಯೆಯಲ್ಲಿ ಯಾವುದೋ ಮಾನವೀಯತೆ ಮಿನುಗುತ್ತಿದ್ದುದು ಕಂಡಿತು. ಕರ್ವಾಲೋರ ಕೋಪೋದ್ರಿಕ್ತ ಚರ್ಯೆಯಿಂದ ಕರಿಯಪ್ಪನಿಗೇನೂ ಬೇಸರವಾಗಿರಲಿಲ್ಲ, ಅಪ್ರತಿಭನಾಗಿದ್ದನಷ್ಟೆ. ಕರ್ವಾಲೋ ಇಂಗ್ಲಿಷ್ನಲ್ಲಿ ಬೈದುದನ್ನು ಅವನು ಹೆಮ್ಮೆಯಿಂದಲೇ ಸ್ವೀಕರಿಸಿದ್ನೋ ಏನು. ಕರ್ವಾಲೋ ಎಲ್ಲ ವಿವರಿಸಿದ ನಂತರ ಇಷ್ಟೇ ತಾನೇ ಎಂದು ಅಂದುಕೊಂಡು, ಕೊಕ್ಕಾನಕ್ಕಿ ಈಗ ಒಳ್ಳೆ ಕೊಬ್ಬಿಡ್ತದೆ ಓಣಿ ಹಣ್ಣು ತಿಂದು, ಅದಕ್ಕೆ ಒಂದು ಹೊಡೆಯೋಣ ಅಂತ ಪ್ಲಾನ್ ಮಾಡಿದೆ ಎಂದು ಹೇಳಿದ. ಒಂದು ಪ್ರಾಣಿಯನ್ನು ಶಿಕಾರಿ ಮಾಡುವ ಮೊದಲು ಅದರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಪರಿಗಣಿಸಬೇಕೆಂಬುದು ಅವನ ದೃಷ್ಟಿಯಲ್ಲಿ ಅಸಂಬದ್ಧತೆಯ ಪರಮಾವಧಿಯಾಗಿತ್ತು. ತಿನ್ನುವ ಪ್ರಾಣಿಗಳೆಲ್ಲ ಅವನ ದೃಷ್ಟಿಯಲ್ಲಿ ಸೌತೆಕಾಯಿಗೆ ಸಮಾನವಾಗಿದ್ದವು. ಬೆಳಿಗ್ಗೆ ಹೊಡೆದಿದ್ದ ಎರಡು ಕೋಳಿಗಳ ತುಪ್ಪಳ ಸುಲಿಯತೊಡಗಿದ. ನಾವು ಕರಿಯಪ್ಪನ ಚಿಕನ್ ತಯಾರಿಯನ್ನು ಕಾತರದಿಂದ ಕಾಯತೊಡಗಿದೆವು. ಇನ್ನೇನು ಕತ್ತಲು ಕವಿಯುವ ಹೊತ್ತಿನಲ್ಲಿ ಜುಂಯೋ ಎಂದು ಜೇನುಗಳ ಝೇಂಕಾರ ಕೇಳಿತು. ಇದೇನಿದು ಈ ಹೊತ್ತಿನಲ್ಲಿ ಜೇನುಗಳ ಝೇಂಕಾರ ಎಂದು ಕರ್ವಾಲು ಕೇಳಿದರು. ಮಂದಣ್ಣ ಏಕೆ ಎಂದ. ಅಲ್ಲ, ಹೀಗೆ ಸಂಜೆ ಹೊತ್ತಿನಲ್ಲಿ ಮೌಮೌಬಿಗಳು ಶೆಕೆಗೆ ಹಾರುತ್ತವೆ ಅಂತ ಓದಿದ್ದೆ ಎಂದರು. ನನಗೆ ಗಾಬರಿಯಾಯಿತು. ಏಕೆಂದರೆ ಹಿಂದೊಮ್ಮೆ ಕರ್ವಾಲು ಮೌಮೌಬಿಗಳು ನಿಷ್ಕಾರಣವಾಗಿ ಬೇರೆ ಜೀವಿಗಳ ಮೇಲೆರಗಿ ಕಚ್ಚುತ್ತವೆ ಎಂದು ಹೇಳಿದ್ದರು. ಮಂದಣ್ಣ, ಹಾಗೇನೂ ಇಲ್ಲ, ಎಲ್ಲ ಜೇನುಗಳು ಹಾರಾಡುತ್ತವೆ ಎಂದ. ಆದರೂ ನನಗೆ ಆತಂಕ ಮಾತ್ರ ನಿಲ್ಲಿಲ್ಲ. ನಾವು ಕಾಡಿಗೆ ಪ್ರವೇಶಿಸಿದ ಮಾರನೆಯ ದಿನವಂತೂ ಏನೂ ಹೇಳಿಕೊಳ್ಳುವಂಥ ಸಂಗತಿ ನಡೆಯಲಿಲ್ಲ. ಹಾರುವ ಓತಿಯ ಬಗ್ಗೆ ಯಾವುದೇ ಸುಳಿವು ಸಿಗದೆ ನಿರುತ್ಸಾಹ ಮಾತ್ರ ಆಯಿತು. ಮಿಕ್ಕ ಕಾಡು ಪ್ರಾಣಿಗಳಂತೆ ಇದನ್ನು ಕಂಡುಹಿಡಿಯಲು ಇದರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದುದೇ ನಮಗೆ ಇರುವ ಮೊದಲ ಅಡ್ಡಿಯಾಗಿತ್ತು. ಅದರ ಆಹಾರ ಕ್ರಮ, ಅದರ ಹೆಜ್ಜೆ ಗುರುತು, ಅದು ನೀರು ಕುಡಿಯುವ ಜಾಗ, ಅದು ಸಂತಾನವೃದ್ಧಿ ಮಾಡುವ ವಿಧಾನ, ಎಲ್ಲದರ ಬಗ್ಗೆಯೂ ನಾವು ಅಜ್ಞಾನಿಗಳಾಗಿದ್ದೆವು. ಒಂದು ದಿನವೆಲ್ಲ ಅಡಗಿಕೊಂಡು ಅಲ್ಲಿಗೆ ನೀರು ಕುಡಿಯಲು ಬಂದ ಮೃಗ ಪಕ್ಷಿ ಸಂಕುಲವನ್ನು ವೀಕ್ಷಿಸಿದೆ. ಅದೊಂದು ಕುತೂಹಲದಾಯಕ ಅನುಭವವೇನೂ ಆಗಿತ್ತು. ಆದರೆ ಹಾರುವ ಓತಿಯಲ್ಲಿ ಅದರ ಜಾತಿಯ ಯಾವುದೇ ಪ್ರಾಣಿಯೂ ಹತ್ತಿರ ಸುಳಿಲಿಲ್ಲ. ಒಂದು ನೀರು ನಾಯಿ ಮಾತ್ರ ಮರಿಗಳನ್ನು ಕಟ್ಟಿಕೊಂಡು ಒಂದು ಗಂಟೆ ಹೊತ್ತು ನೀರಿನಲ್ಲಿ ಆಟವಾಡಿದವು. ಕರ್ವಾಲು ಹೇಳಿದರು, ಹಲ್ಲಿ ಜಾತಿ ಪ್ರಾಣಿಗಳೆಲ್ಲ ಸಾಮಾನ್ಯವಾಗಿ ಇಬ್ಬನಿಯನ್ನೇ ನೆಕ್ಕಿಕೊಂಡು ತಮ್ಮ ದಾಹ ತೀರಿಸಿಕೊಂಡು ಬಿಡುತ್ತವೆ, ಆದ್ದರಿಂದ ನೀರಿನ ಬಳಿ ಕಾಯುವುದು ನಿರರ್ಥಕ ಎಂದು. ಕರಿಯಪ್ಪನ ಶಿಕಾರಿಯಿಂದ ಪುಷ್ಕಳ ಮಾಂಸಾಹಾರ ಭೋಜನವೇನೂ ದೊರೆಯಿತು. ಎರಡು ಮೊಲಗಳನ್ನು ಒಂದು ಬಕ್ರವನ್ನು ಹೊಡೆದಿದ್ದ. ಪ್ರಭಾಕರ ಇಂಗ್ಲಿಷು ಸಿನಿಮಾದಲ್ಲಿ ನೋಡಿದಂತೆ ಮೊದಲ ಮಾಂಸವನ್ನು ಕಡ್ಡಿಗೆ ಚುಚ್ಚಿ ಉಪ್ಪು ಖಾರ ಹಾಕಿ ಬೇಯಿಸಿದ. ಆದರೆ ಅದು ಸಿನಿಮಾದಲ್ಲಿ ಕಂಡಷ್ಟು ಅಪ್ಯಾಯಮಾನವಾಗೇನೂ ಇರಲಿಲ್ಲ. ಹಳೆಯ ಮೆಟ್ಟಿನ ಅಟ್ಟೆಯಂತೆ ಗಟ್ಟಿಯಾಗಿ ನಮ್ಮ ಹಲ್ಲುಗಳಿಗೂ ಹೊಟ್ಟೆಗೂ ಸವಾಲಿನಂತಿತ್ತು. ಜೊತೆಗೆ ನೇರವಾಗಿ ಅದನ್ನು ಬೆಂಕಿಯಲ್ಲಿ ಸುಟ್ಟದ್ದರಿಂದ ಒಂದು ಬಗೆಯ ಕೂದಲು ಸುಟ್ಟ ವಾಸನೆಯೂ ಇತ್ತು. ಪ್ರಭಾಕರನ ಪಾಕ ಸಾಮರ್ಥ್ಯವನ್ನು ಪ್ರಶಂಸಿಸಿದ ಏಕಮಾತ್ರ ವ್ಯಕ್ತಿ ಎಂದರೆ ಕಿವಿ ಒಬ್ಬನೇ. ಅದಕ್ಕೂ ಮಾತು ಬರುತ್ತಿದ್ದರೆ ಬಹುಶಃ ನಮ್ಮ ಊಹೆ ತಪ್ಪಾಗುತ್ತಿದ್ದಿತೋ ಏನೋ. ಮಾರನೆಯ ದಿನ ನಮ್ಮ ಕಾಡಿನ ರಂಗಸ್ಥಳದೊಳಕ್ಕೆ ಇನ್ನೆರಡು ಪಾತ್ರಗಳು ಪ್ರವೇಶಿಸಿದವು. ಸುಮಾರು 12 ಗಂಟೆ ಹೊತ್ತಿಗೆ ಬಿಸಿಲಿನಲ್ಲಿ ಸುಸ್ತಾಗಿ ಬಂದು ಗಂಜಿ ಬೇಯಿಸುತ್ತಾ ಕುಳಿತಿದ್ದೆವು. ಇದಿನ ಸಾಯಂಕಾಲ ಬಿರಿಯಾನಿ ತಯಾರು ಮಾಡಬೇಕೆಂದು ಕರಿಯಪ್ಪ ಹೇಳುತ್ತಿದ್ದ. ಆದ್ದರಿಂದ ಬೆಳಗಿನ ಆಹಾರ ಆದಷ್ಟು ಸರಳವಾಗಿರಲೆಂದು ಒಣಮೀನಿನ ಹುರಿದು ತುಂಡು ಮಾಡುತ್ತೇನೆಂದು ಕರಿಯಪ್ಪ ಹೇಳಿದ. ನಾವೀಗ ಕಾಡೊಳಗೆ ಸಂಚರಿಸುತ್ತಾ ಸುಮಾರು ದೂರ ಬಂದಿದ್ದೆವು. ಸಮೀಪದಲ್ಲೇ ಕಡಿದಾದ ಬಂಡೆಕಲ್ಲುಗಳಿಂದ ತುಂಬಿದ್ದ ಗುಡ್ಡವೊಂದಿತ್ತು. ಅದು ಜೇನುಕಲ್ಲು ಗುಡ್ಡವೆಂದು, ಹಿಂದೊಮ್ಮೆ ಜೇನು ಸಂಗ್ರಹಿಸಲು ತಾವು ಅಲ್ಲಿಗೆ ಬಂದಿದ್ದುವೆಂದು ಮಂದನ್ನ ಹೇಳಿದ. ಈಗ ನಾವು ಚಾರ್ಮಾಡಿ ಕಣಿವೆಗೆ ಹತ್ತಿರವಾಗುತ್ತಿರಬಹುದೆಂದು ಕರ್ವಾಲು ಮತ್ತು ಪ್ರಭಾಕರ ಎಣಿಕೆ ಹಾಕುತ್ತಿದ್ದರು. ಆ ಸಮಯದಲ್ಲಿ ಸದ್ದಿನೊಂದಿಗೆ ಮನುಷ್ಯನ ತುಣುಕುಮಿಣುಕು ಮಾತುಗಳು ಕೇಳಿದಂತಾಯಿತು. ನಾವು ಚಕಿತರಾಗಿ ಕಿವಿಗೊಟ್ಟು ಆಲಿಸಿದೆವು. ಮತ್ತೇನೂ ಸದ್ದು ಕೇಳಲಿಲ್ಲ. ಕೊಂಚ ಹೊತ್ತಿನ ತರುವಾಯ ಯಾರೋ ನಮ್ಮ ಬೆನ್ನ ಹಿಂದೆ ಕೆಮ್ಮಿದಂತಾಯಿತು. ತಿರುಗಿ ನೋಡಿದೆವು. ಒಬ್ಬ ಗಂಡಸು ಒಬ್ಬ ಹೆಂಗಸು ನಿಂತಿದ್ದರು. ಹೆಂಗಸಿನ ಸೆರಗಿನೊಳಗೆ ಸಣ್ಣ ಪಿಳ್ಳೆಯೊಂದು ಜೋತುಕೊಂಡು ಮಂಗನ ಮರಿಯಂತೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅತ್ತಿತ್ತ ನೋಡುತ್ತಿತ್ತು.
1: ಕರ್ವಾಲು ಯಾರಪ್ಪ ಎಂದರು. ಆತ ಯಾರೆಂದು ತಾನೇ ಹೇಳಿಯನು, ಸುಮ್ಮನೆ ನಾವು ಎಂದ. ಆ ಉತ್ತರದಿಂದ ಕರ್ವಾಲರಿಗೆ ಏನೂ ತಿಳಿದಂತಾಗಲಿಲ್ಲ. ನಮ್ಮಂತೆಯೇ ಅವನಿಗೂ ಕುರುಚಲು ಗಡ್ಡೆ ಬೆಳೆದಿತ್ತು. ಅಷ್ಟರಲ್ಲಿ ಅವನು ಕಿವಿಯನ್ನೂ ಗುರುತು ಹಿಡಿದೇ ಬಿಟ್ಟ. ಓ, ನಮ್ಮ ಹೊಸ್ತೋಟದ ಸೋಮೇರು, ಏನ್ ಸ್ವಾಮಿ ನಂದು ಗುರುತಿಸಲಿಲ್ವಾ ಎಂದು ನನ್ನ ಕಡೆ ನೋಡಿ, ಅನಂತರ ಹೆಂಗಸಿನ ಕಡೆ ತಿರುಗಿ ಅವನ ತೆಲುಗಿನಂತಿದ್ದ ಭಾಷೆಯಲ್ಲಿ ಏನು ಹೇಳಿದ. ನನಗೆ ಕ್ಷಣಾರ್ಧದಲ್ಲಿ ಅವನ ಗುರುತು ಹತ್ತಿತು. ಹಾವುಗೊಲ್ಲರ ಎಂಟ ಎಂದು ಅವನ ಹೆಸರು. ಆಗಾಗ್ಗೆ ಮನೆಗೆ ಬಂದು ಪುಂಗಿ ಊದಿ ಹಾವುಗಳನ್ನು ಹಿಡಿಯುತ್ತಿದ್ದ. ಅವನನ್ನು ಬೇರಾವುದೇ ಪರಿಸರದಲ್ಲಾದರೂ ಯಾವ ತೊಂದರೆಯೂ ಇಲ್ಲದೆ ನಾನು ಗುರುತು ಹಿಡಿತಿದ್ದೆ. ಅರೆ, ಎಂಟ ಅಲ್ಲೇನೋ, ಇಲ್ಲೇನು ಮಾಡ್ತಿದ್ದೀಯೋ? ಅದು ಈ ಕಗ್ಗಾಡಿನಾಗೆ ಹೆಣ್ಣೆಂಗ್ಸು ಕಟ್ಕೊಂಡು ಎಂದು ಆಶ್ಚರ್ಯ ಸೂಚಿಸಿದೆ. ನಾನು ಎಂಟ ಎನ್ನುತ್ತಿದ್ದಂತೆ ಚಕಿತರಾದ ಮಂದಣ್ಣ ಹಾಗೂ ಕರಿಯಪ್ಪ ಇತ್ತ ತಿರುಗಿದ್ರು. ಮಂದಣ್ಣ, ಲೇ ಎಂಟ, ಇಲ್ಲೇನು ಮಾಡ್ತಿದ್ದೀಯೋ ಎಂದ. ಮಾಡೋದೇನೈತೆ ಇಲ್ಲಿ, ನಿಮ್ಮಂಗೆ ಶಿಕಾರಿಗೆ ಅಂತ ಬಂದಿದ್ದೆ ಸ್ವಾಮಿ. ಏನಾದ್ರೂ ಬ್ಯಾಟೆ ಆಯ್ತರಾ ಎಂದು ಹಲ್ಲು ಕಿರಿಯುತ್ತಾ ಕೇಳಿದ. ಅಲ್ಲ ಕಣೋ ಬಡ್ಡಿ ಮಗನೆ, ಮೂಡ್ಗೆರೆಯಲ್ಲಿ ಕಣ್ಣು ತಪ್ಪಿಸಿಕೊಂಡು ತಿರುಗ್ತಿದ್ದೆ ಅಲ್ಲ, ಈಗ ನೋಡು ಹೇಗೆ ಸಿಕ್ಕಾಕೊಂಡೆ. ಇಂಥ ಕೆಲಸ ನೀನು ಮಾಡೋದು ಎಂದು ಯಾವುದೋ ಹಳೆ ಸಂಗತಿ ಹಿಡಿದುಕೊಂಡು ಜಗಳ ತೆಗೆದ. ಯಾಕೆ ಸ್ವಾಮಿ, ಅಂಥ ಕೆಲಸ ಯಾವುದು ಮಾಡಿವ್ನಿ ಎಂದ. ಬ್ಯಾಡ ನೋಡು, ಹಾವಿನ ವಿಷ ಚೇಳಿನ ವಿಷ ಇಳಿಸುತ್ತೆ ಅಂತ ನಾಗರಮಣಿ ಕೊಟ್ಟು 50 ಸೇರು ಭತ್ತ ತಗೊಂಡು ನಡೆದಿದೆಯಲ್ಲ, ನೀ ಹೇಳಿದ್ದು ಸತ್ಯ ಅಂತ ನಂಬಿ ನಾನು ಬಿದಿರಳ್ಳಿ ಮಂಜಮ್ಮನಿಗೆ ಚೇಳು ಕುಟುಕಿದಾಗ ಮಂತ್ರ ಮಾಡೋದಕ್ಕೆ ಹೋಗಿ ಮರ್ಯಾದೆ ಕಳ್ಕೊಂಡೆ. ಅಲ್ಕಬಡ್ಡಿ ಮಗನೆ, ಸುಳ್ಳಂಪಟ್ಟೆ ಹೇಳಿ ಈಗ ನಾನೇನು ಮಾಡಿದ್ದೇನಂತೀಯಾ ಎಂದು ಮಂದಣ್ಣ ಅವನ ಮೇಲೆ ಎಗರಾಡಿದ. ನಾನು ಈ ಕಗ್ಗಾಡಿನಲ್ಲಿ ಇವರಿಬ್ಬರು ಯಾವುದೋ ಹೋದ ಜನ್ಮದ ಪುಕಾರುಗಳಂತಿದ್ದ ಹಳೆ ತಕರಾರುಗಳನ್ನು ಎತ್ತಿಕೊಂಡು ಜಗಳವಾಡುತ್ತಾರಲ್ಲ ಎಂದು. ಲೇ ಮಂದಣ್ಣ, ನಿನ್ನ ಹಳೆ ಪಂಚಾಯತಿಗಳನ್ನೆಲ್ಲ ಇಲ್ಲಿ ತೆಗಿಬೇಡ, ಸುಮ್ಮನಿರೋ ಎಂದು ಜೋರು ಮಾಡಿದೆ. ಇಲ್ಲ ಸರ್, ನಾಗರಮಣಿ ಅಂತ ಒಂದು ಹುಸುರು ಕಲ್ಲು ಕೊಟ್ಟ, ಗಾಯಕ್ಕೆ ಇದು ವಿಷ ಇಳಿಯುವವರೆಗೂ ಕಚ್ಚಿಕೊಂಡಿರುತ್ತೆ, ಆಮೇಲೆ ಬಿದ್ದೋಗುತ್ತೆ, ತೆಗೆದು ನೀರಿನಲ್ಲಿ ಹಾಕಿ, ನೀರಿಗೆ ವಿಷ ಬಿಡುತ್ತೆ ಅಂತ ಹೇಳಿ 50 ಸೇರು ಭತ್ತ ಅಳಿಸಿಕೊಂಡೆ ಸರ್. ನಾನು ನಿಜ ಅಂತ ನಂಬಿ ಹಾಗೆ ಮಾಡೋದಕ್ಕೆ ಹೋಗಿ ಎಲ್ಲರ ಕೈಲೂ ಬಯಸಿಕೊಂಡೆ ಸರ್ ಎಂದ. ಹೌದೇನೋ ಎಂಕ್ಟ ಎಂದು ಕೇಳಿದೆ. ನೀವು ಚೇಳು ಕುಟುಕಿಸಿಕೊಳ್ಳಿ ಸ್ವಾಮಿ, ನಾನು ಅದ್ರಾಗೆ ನೋವು ತೆಗಿತೀನೋ ಇಲ್ಲೋ ನೋಡಿ, ನಾನೇಕೆ ಸುಳ್ಳೇಳಿ ಸ್ವಾಮಿ ಎಂದು ಎಂಕ್ಟ ಹೇಳಿದ. ನಾನು ಬೆಚ್ಚಿಬಿದ್ದೆ. ಇವನ ಮಂತ್ರ ಪ್ರಯೋಗಕ್ಕೆ ಯಜ್ಞ ಪಶುವಾಗಲು ನಾನಂತೂ ತಯಾರಿರಲಿಲ್ಲ. ಒಳ್ಳೆ ಚೆನ್ನಾಗಿ ಹೇಳ್ತೀಯ ಮಾರಯ್ಯ, ನಿನ್ನ ಮಾತಿಗೆ ಮರುಳಾಗಿ ಚೇಳಿಗೆ ಕೈಕೊಡುವಂಥ ಮುಟ್ಟಾಳ ನಾನಂತ ತಿಳ್ಕೊಂಡಿದೀಯಾ? ನಿನ್ನ ನಾಗರಮಣಿ ವಿಷಯ ಎತ್ತಬೇಡ ಅಂತ ಬೇಕಾದರೆ ಮಂದ ನನಗೆ ಹೇಳ್ತೀನಿ, ಸದ್ಯಕ್ಕೆ ಇಲ್ಲಿ ಯಾರಿಗೂ ನೀನು ಚೇಳು ಕುಟುಕಿಸೋದು ಬೇಡ ಎಂದೆ. ಅವನ ಹೆಂಡತಿ ಮುಸ್ಸಿ ಮುಸ್ಸಿ ನಕ್ಕಳು. ಮಂದನ ಹೇಳಿದ, ನಾವ್ಯಾಕೆ ಕಚ್ಚಿಸ್ಕೋಬೇಕು, ನೀನೇ ಬೇಕಾದರೆ ಕಚ್ಚಿಸ್ಕೊಂಡು ತೋರಿಸು. ಸರಿ ಸ್ವಾಮಿ, ನಾನೇ ಕಚ್ಚಿಸ್ಕೋತೀನಿ. ನೋವು ಹೋಯ್ತು ಅಂತ ನಾನು ಹೇಳಿದರೆ ನೀವು ಸುಳ್ಳು ಹೇಳ್ತೀಯ ಅಂತೀರಿ, ಆಗ ನಾನೇನು ಮಾಡಲಿ ಎಂದು ಎಂಕ್ಟ ಪ್ರತಿವಾದ ಹೂಡಿದ. ಸರಿ ಸರಿ, ಮಾತಾಡಿದ್ರಾಗೆ ನೀನು ನಿಸ್ಸೀಮ. ಹೀಗೆ ಕನ್ನಡಿಗಂಟು ತೋರಿಸಿ 50 ಸೇರು ಭತ್ತ ಅಳಿಸಿಕೊಂಡಿದ್ದಾನೆ ಎಂದು ಕರಿಯಪ್ಪ ಆರಂಭಿಸಿದ. ಲೇ, ನೀವಿಬ್ಬರು ತಕ್ಕಾರ ನಿಲ್ಲಿಸಿರೋ ಇಲ್ವೋ ಎಂದು ರೇಗಿದೆ. ಕರಿಯಪ್ಪನಿಗೂ ಮಂದಣ್ಣನಿಗೂ ಎಂಕ್ಟ ಬಹಳ ಚೆನ್ನಾಗಿ ಪರಿಚಯವಿದ್ದಂತೆ ಕಂಡಿತು. ಕರ್ವಾಲೋ ಮತ್ತು ಪ್ರಭಾಕರ ಇಬ್ಬರು ಈ ಅಸಂಬದ್ಧ ಪ್ರಹಸನವನ್ನು ನೋಡುತ್ತಾ ಸುಮ್ಮನಿದ್ದರು. ನಾನು ಅವನನ್ನು ಇಲ್ಲೇನು ಮಾಡ್ತಿದ್ದಿ ಎಂದು ಕೇಳಿದೆ. ಅವನು ಬೇಟೆಗೆ ಬಂದೆನೆಂದು ಹೇಳಿದ. ಮುಂಗುಸಿ ಚರ್ಮ, ನೀರುನಾಯಿ ಚರ್ಮ ಎಲ್ಲವನ್ನು ಸಂಗ್ರಹಿಸಿಕೊಂಡು ಬೇಟೆಗೊಯ್ದು ಮಾರುತ್ತೇನೆಂದು ಹೇಳಿದ. ಹಾವು ಹಿಡಿಯೋದು, ಮದ್ದು ಕೊಡೋದು, ಇದರಲ್ಲಿ ಬರೋ ಕಾಸು ಬರೀ ಹೊಟ್ಟೆ ಖರ್ಚಿಗೆ ಸಾಲಕ್ಕಿಲ್ಲ ಸ್ವಾಮಿ. ನೀರ್ನಾಯಿ ಚರ್ಮ ಇದೆ ನೋಡಿ ಸ್ವಾಮಿ, 1 ಚರ್ಮಕ್ಕೆ 100 ರೂಪಾಯಿ ಸ್ವಾಮಿ. ಹಾವಿನ ಚರ್ಮಕ್ಕೆ 13 ರೂಪಾಯಿ ಸ್ವಾಮಿ. ಬಟ್ಟೆ ಬರೆ ತಗೊಳ್ಳೋಕ್ಕೆ ಮೇಲೆ ಖರ್ಚಿಗೆ ಚೂರು ದುಡ್ಡು ಮಾಡಿಕೊಡ್ತೀನಿ ಸ್ವಾಮಿ ಎಂದು ಹೇಳಿದ. ಇದರೊಡನೆ ಅವನು ಮುಂಗುಸಿ ನರಿ ಇತ್ಯಾದಿಗಳ ಚರ್ಮ ಸುಲಿದು ಹುಲ್ಲು ತುಂಬಿ ವಿಕಾರಾಕೃತಿಯ ಮುಂಗುಸಿ ನರಿಗಳ ಪ್ರತಿಕೃತಿಗಳನ್ನು ಮಾಡಿ ಸಂತೆಯಲ್ಲಿ ಗ್ರಾಮೀಣ ಕಲಾಕೃತಿಗಳಾಗಿ ಮಾರುತ್ತಿದ್ದುದನ್ನು ನಾನು ನೋಡಿದ್ದೆ. ನಾವು ಬೇಟೆಗೆ ಬಂದುದಲ್ಲೆಂದು ಹಾರಾಡುವ ಓತಿಯೊಂದನ್ನು ಮಂದಣ್ಣ ನೋಡಿದ್ದಾನೆಂದು, ಅದನ್ನು ಹಿಡಿಯಲು ಬಂದಿದ್ದೇವೆಂದು ಹೇಳಿದೆ. ನಮ್ಮ ಜೊತೆ ಅದನ್ನು ಹುಡುಕಲು ಬರುತ್ತೀಯಾ, ನೀನೆಲ್ಲಾದರೂ ಅದನ್ನು ನೋಡಿದೀಯಾ ಎಂದು ಕೇಳಿದೆ. ಅದಕ್ಕೆ ಅವನು ಹಾರಾಡುವ ಓತಿಯನ್ನು ಹಿಂದೊಮ್ಮೆ ನೋಡಿದ್ದೇನೆಂದು, ಆದರೆ ಈ ಸಾರಿ ಕಂಡಿಲ್ಲವೆಂದು, ಹಾರುವ ಬೆಕ್ಕು ಅಥವಾ ಹಾರುವ ಕಪ್ಪೆಯನ್ನು ಬೇಕಾದರೆ ತೋರಿಸಿಕೊಡಬಲ್ಲೆನೆಂದು ಹೇಳಿದ. ಹಾರುವ ಬೆಕ್ಕನ್ನು ನಾನು ನಮ್ಮ ತೋಟದಲ್ಲಿ ನೋಡಿದ್ದೆ, ಆದರೆ ಹಾರುವ ಕಪ್ಪೆಯನ್ನು ನೋಡಿರಲಿಲ್ಲ. ಕರ್ವಾಲು ಅದರ ಬಗ್ಗೆ ಅಂಥ ಉತ್ಸಾಹವನ್ನೇನೂ ತೋರಿಸಲಿಲ್ಲ. ಅದರ ಜಾಲಪಾದಗಳೇ ಕೊಂಚ ವಿಸ್ತಾರವಾಗಿ ರೆಕ್ಕೆಯಂತಾಗಿ ಅದರ ಸಹಾಯದಿಂದ ಗಾಳಿಯಲ್ಲಿ ಅದು ತೇಲುತ್ತದೆಂದು, ಇದು ಅಚ್ಚರಿಯ ಪ್ರಾಣಿಯಾದರೂ ಅಷ್ಟೊಂದು ಮುಖ್ಯವಾದುದಲ್ಲೆಂದು ಹೇಳಿದರು. ಕರ್ವಾಲು ಈ ಬಗ್ಗೆ ವಿವರಿಸಬೇಕಾದರೆ, ಎಂಕ್ಟ ನಾ ಬರ್ತೀನಿ ಸ್ವಾಮಿ, ನಿನ್ನೆ ನನ್ನೆತ್ತಿಗೆ ಜೇನು ಹುಳು ಹೊಡೆಯೋದಕ್ಕೆ ಶುರು ಮಾಡಿಬಿಟ್ಟವು, ಕಟ್ಟಿದ್ದ ಹಗ್ಗ ಹರಿದುಕೊಂಡು ಕಾಡೊಳಗೆ ದೌಡಾಯಿಸಿ ಬಿಡ್ತು, ಅದನ್ನೇ ಹುಡುಕ್ತಾ ಇಲ್ಲಿಗೆ ಬಂದೆ, ನಾಳೆ ಬೇಕಾದರೆ ಬರ್ತೀನಿ ಎಂದ. ಕರಿಯಪ್ಪ ತಡಿಯೋ, ಇಲ್ಲಿ ತನಕ ಬಂದಿದ್ದೀಯಾ, ಒಂಚೂರು ಗಂಜಿ ಮೀನನ್ನಾರೂ ನಂಜಿಕೊಂಡು ಹೋಗು ಎಂದು ಹೇಳಿದ. ಅದಕ್ಕೆ ಎಂಕ್ಟ, ಇಲ್ಲ ಸ್ವಾಮಿ, ನಮ್ಮ ನಾಯಿನೂ ನನ್ನ ಜೊತೆ ಬಂದಿತ್ತು, ಎಲ್ಲೋ ಮಧ್ಯದಾರಿಯಲ್ಲಿ ಹಿಂದಕ್ಕೆ ಹೋಗಿದೆ, ಈಗ ನಾನು ಬೇಗನೆ ಹೋಗದಿದ್ರೆ ಹಸಿ ಚರ್ಮ ಒಣಗಾಕಿದ್ದೀನಿ, ತಕೊಂಡೆಲ್ಲ ಕಡ್ದು ಹಾಕಿಬಿಡ್ತವೆ ಎಂದು ಹೇಳುತ್ತಾ ಹಿಂದಿರುಗಿ ಹೋಗತೊಡಗಿದ. ಅವನು ಸುಮಾರು ದೂರ ಹೋಗಿದ್ದಾಗ ಮಂದಣ್ಣ, ನಾಳೆ ಬರ್ತೀಯನೋ ಎಂಕ್ಟ ಎಂದು ಕೂಗಿ ಕೇಳಿದ. ಎಂಕ್ಟ ದೂರದಿಂದಲೇ, ಆಯ್ತು ಸ್ವಾಮಿ, ಇಲ್ಲೇ ದಾರಿಲೇ ಮುಂದೆ ಗುಡಲು ಹಾಕಿದ್ದೀನಿ, 1 ಮೈಲಿ ಆಗ್ಬೋದು, ನೀವೇ ಬಂದರೂ ಆಯಿತು ಎಂದು ಹೇಳಿ ಕಾಡಿನ ನಡುವೆ ಮರೆಯಾದ. ಅವನು ಹೋದ ನಂತರ ಎಂಕ್ಟನು ಪುಂಗಿ ಊದಿ ಹಾವು ಹಿಡಿಯುವುದರ ಬಗ್ಗೆ ಕರ್ವಾಲವರಿಗೆ ಹೇಳಿದ. ಅವರು ಆಶ್ಚರ್ಯದಿಂದ, ಹೌದೆ, ಹಾಗಾದರೆ ಅದನ್ನೊಮ್ಮೆ ನೋಡಬೇಕು ಎಂದು ಕುತೂಹಲದಿಂದ ಹೇಳಿದರು. ಕರಿಯಪ್ಪ, ತೋತೋ ಎಲ್ಲ ಸುಳ್ಳು, ಕಣ್ಣು ಕಟ್ ಮಾಡ್ತಾನವ ಎಂದು ಅವನ ಬಗ್ಗೆ ಸಂಶಯ ತಾತ್ಸಾರಗಳನ್ನು ವ್ಯಕ್ತಪಡಿಸಿದ. ನನಗೆ ವಿಪರೀತ ಕೋಪ ಬಂತು. ಎಂಕ್ಟನ ಹಾವು ಹಿಡಿಯುವುದರ ಬಗ್ಗೆ ಎಲ್ಲಿ ಪ್ರಸ್ತಾಪಿಸಿದರೂ ಕೂಡ ಈ ರೀತಿ ಸಂಶಯ ಸರ್ವೇ ಸಾಮಾನ್ಯವಾಗಿ ನಾನು ಎದುರಿಸಬೇಕಾಗಿತ್ತು. ಎಂಕ್ಟನನ್ನು ಬಹುಶಃ ನನ್ನಷ್ಟು ಪರೀಕ್ಷಿಸಿದವರು ಯಾರೂ ಇರಲಿಲ್ಲ. ಅವನೇ ಹಾವುಗಳನ್ನು ಮೊದಲೇ ಬಿಟ್ಟು ಅನಂತರ ಹಿಡಿತಾನೆ ಎಂಬ ಸಂಶಯದಿಂದ ಹಿಡಿದು ಮೋಡಿ ಹಾಕಿ ಹಾವು ಕಂಡಂತೆ ನನಗೆ ಭ್ರಮೆ ಭರಿಸ್ತಾನೆ ಎಂಬುದರವರೆಗೆ ಎಲ್ಲ ಗುಮಾನಿಗಳನ್ನೂ ಅವನ ಮೇಲೆ ಆರೋಪಿಸಿ ಪರೀಕ್ಷಿಸಿದ್ದೆ. ಆದರೆ ಅವೆಲ್ಲ ಸುಳ್ಳಾಗಿದ್ದವು. ಅವನ ಪುಂಗಿಯ ಸ್ವರಕ್ಕೆ ಹಾವುಗಳು ಬರುವುದು ಮತ್ತು ಆ ಹೊಸ ಹಾವುಗಳನ್ನು ಹಿಡಿದು ಅವುಗಳ ಕೋಪೋದ್ರಿಕ್ತ ಹೆಡೆಗಳಿಂದ ಎಂಕ್ಟ ವಿಷದ ಹಲ್ಲುಗಳನ್ನು ಕಿತ್ತು ತೆಗೆಯುವುದು ಸತ್ಯ ಸಂಗತಿಯಾಗಿತ್ತು. ಲೋ ಕರಿಯಪ್ಪ, ನಿನಗೆ ಅವನು ಹೇಗೆ ಕಣ್ಕಟ್ಟು ಮಾಡ್ತಾನೆ ಅಂತ ಚೆನ್ನಾಗಿ ಗೊತ್ತಿದ್ರೆ ಮಾತಾಡು, ಸುಮ್ಮನೆ ಬೊಗಳೆ ಹೊಡಿಬೇಡ ಎಂದು ಜೋರು ಮಾಡಿದೆ. ನನ್ಗೆ ಗೊತ್ತಿದ್ರೆ ನಾನೇ ಈಟೊತ್ತಿಗೆ ಮಾಡ್ತಿರ್ಲಿಲ್ಲೇನು ಎಂದ. ಮಂದಣ್ಣ ತಾನೂ ಅದನ್ನು ಪರೀಕ್ಷಿಸಿದ್ದೇನೆಂದು, ಆದರೆ ತನಗೂ ಅದು ಕಣ್ಕಿಟ್ಟು ಎಂದು ಸಾಬೀತಾಗಿಲ್ಲವೆಂದು ಹೇಳಿದ. ಅಷ್ಟೇ ಅಲ್ಲದೆ ಅವನ ತಮ್ಮನು ಅಥವಾ ಭಾವನು ಇದೇ ರೀತಿ ಹಾವು ಹಿಡಿತ ಅದೊಮ್ಮೆ ತಿರುಗಿ ಬೆರಳಿನ ಸಂದಿಗೆ ಕಚ್ಚಿ ಔಷಧ ಮಾಡುವುದರೊಳಗೆ ಸತ್ತು ಹೋದನೆಂದು ಹೇಳಿದ. ಕರ್ವಾಲೋ ನಾವು ತಿಳಿದಂತೆ ಹಾವಿಗೆ ಕಿವಿಗಳೇ ಇಲ್ಲೆಂದು ಈತನ ಪುಂಗಿಯ ಸಂಗೀತವನ್ನು ಯಾವ ಇಂದ್ರಿಯದಿಂದ ಕೇಳುತ್ತವೋ ತಿಳಿಯದೆಂದು ಹೇಳಿದರು. ಅಂತೂ ಒಮ್ಮೆ ಅದನ್ನು ತಾವು ನೋಡಬೇಕೆಂದು ಕುತೂಹಲ ವ್ಯಕ್ತಪಡಿಸಿದರು.
0: ಸೂರ್ಯ ಜಗಜಗಿಸುತ್ತಿದ್ದ. ಬಿಸಿಲಿಗೆ ಕಾಡಿನ ನೆರಳು ಕಪ್ಪು ಇದ್ದಿಲಿನಷ್ಟು ಸ್ನಿಗ್ಧವಾಗಿ ಬಿದ್ದಿತ್ತು. ಕರ್ವಾಲೋ, ಮಂದಣ್ಣ, ಪ್ರಭಾಕರ ಎತ್ತ ಕಡೆಯೂ ಹೋಗಲು ಹವಣಿಸ್ತಾ ಇದ್ರು. ಮರಗಿಡಗಳೆಲ್ಲ ಬಾಡುವಷ್ಟು ಪ್ರಖರವಾಗಿ ಬೀಳುತ್ತಿದ್ದ ಬಿಸಿಲಿಗೆ ಒಂದು ಬಗೆಯ ನಿರುತ್ಸಾಹನನ್ನು ಆವರಿಸಿತು. ಹಾರುವ ಓತಿಯ ಮನೆ ಹಾಳಾಗ ಎಂದು ಬೈದುಕೊಂಡು ನಾನು ಎತ್ತಲೂ ಬರುವುದಿಲ್ಲವೆಂದು ಹೇಳಿದೆ. ನಿದ್ದೆ ಆವರಿಸಿತು. ಅವರೆಲ್ಲ ನಿರ್ಗಮಿಸಿದ್ದು ನನ್ನ ತಿಳಿವಿಗೆ ಬರಲೇ ಇಲ್ಲ. ಕರಿಯಪ್ಪ, ಅಯ್ಯ ಅಯ್ಯ ಎಂದು ಒಮ್ಮೆ ನನ್ನನ್ನು ಎಚ್ಚರಿಸಿದ. ಹಾಗೆ ನಿದ್ದೆಯಲ್ಲೇ ಕಣ್ಣು ತೆರೆಯದೆ ಏನೋ ಅಂದೆ. ಇಲ್ಲೇ ಒಂದು ಕೋಳಿ ಕೂಗ್ತಾ ಇದೆ, ಗಾಡಿ ಹತ್ತಿರ ನಿರ್ತಿರೇನೋ, ಹೋಗಿ ಬರ್ತೀನಿ ಎಂದ. ಆಯಿತು ಎಂದೆ. ಕರಿಯಪ್ಪ ಕೋವಿ ತೆಗೆದುಕೊಂಡು ಹೋದನೆಂದು ಕಾಣುತ್ತದೆ. ಮತ್ತೆ ನಿಶಬ್ದ. ನನ್ನನ್ನು ಪುನಃ ನಿದ್ದೆ ಆವರಿಸಿತು. ಎಷ್ಟೋ ಹೊತ್ತಿನ ನಂತರ ದೂರದಲ್ಲೆಲ್ಲೋ ಈಡಿನ ಢಂಕಾರವೊಂದು ಕೇಳಿತು. ನನಗೆ ಪಕ್ಕನೆ ಎಚ್ಚರಾಯಿತು. ಗಾಡಿಯ ಹತ್ತಿರ ಯಾರೂ ಇರಲಿಲ್ಲ, ಕಿವಿಯೂ ಸಹ. ಎದ್ದು ಕುಳಿತೆ. ಗಾಡಿ ಬಳಿ ಕರ್ವಾಲು ಮಾಡಿಕೊಂಡಿದ್ದ ನೋಟ್ಸಿನ ಕಂತೆ, ಅನೇಕ ಸ್ಪೆಸಿಮೆನ್ಗಳು ಎಲ್ಲ ಮೂಟೆಯಂತೆ ಉರುಳಿಕೊಂಡಿದ್ದವು. ಚೆನ್ನಾಗಿ ನಿದ್ದೆ ಮಾಡಿದ್ದರಿಂದಲೋ ಏನೋ ಮೈಕೈಯೆಲ್ಲ ಜೋಮ್ ಹಿಡಿದಂತಾಗಿತ್ತು. ಸುಮ್ಮನೆ ಎದ್ದು ಕುಳಿತೆ. ಎತ್ತ ಹೋಗಲು ಮನಸ್ಸಾಗಲಿಲ್ಲ. ಬಿಸಿಲು ಇಳಿಮುಖವಾಗಿತ್ತು. ಹಿಂದಿನದೆಲ್ಲ ಜ್ಞಾಪಿಸಿಕೊಳ್ಳತೊಡಗಿದೆ. ನೆನಪುಗಳೆಲ್ಲ ಬಿಡಿಬಿಡಿಯಾಗಿ ಪ್ರತ್ಯೇಕ ಘಟನೆಗಳಂತೆ ಕಾಲದ ಸರಪಣಿಯಲ್ಲಿ ಕೋದುಕೊಳ್ಳದೆ ಎಲೆ ತುಂಡಾಗಿ ಉರುಳಾಡುವ ಮಣಿಗಳಂತೆ ಸ್ಮೃತಿ ಪಟಲದಲ್ಲಿ ಆವರಿಸಿದವು. ಬಹುಶಃ ಕರಿಯಪ್ಪನಿಗೂ ಮಂದಣ್ಣನಿಗೂ ಹೀಗಾಗಿರಲಾರದು ಅನಿಸಿತು. ಕಾಡಿನ ಈ ಅಲೆದಾಟ ಅವರಿಗೆ ದೈನಂದಿನ ಚಟುವಟಿಕೆಗಳ ವಿಸ್ತರಣೆ ಮಾತ್ರವಾಗಿರಬಹುದು. ಅದಕ್ಕೆ ಮಂದಣ್ಣ ಮೂಡಿಗೆರೆಯ ತಕರಾರುಗಳನ್ನೆಲ್ಲ ಕಾಡಿನಲ್ಲಿ ತೆಗೆದು ಎಂಕ್ಟನೊಡನೆ ಜಗಳವಾಡಿದ ಎಂದು ಊಹಿಸಿದೆ. ಕರ್ವಾಲು ಶೋಧಿಸುತ್ತಿರುವ ಹಾರಾಡುವ ಓತಿಗೆ ಏನಾದರೂ ಅದರ ಪುರಾತನ ಸ್ಮೃತಿಗಳೆಲ್ಲ ಇದ್ದರೆ, ಬಹುಶಃ ಮಂಗ ದರೆಗಿಳಿದು ಮಾನವನಾಗಿ ರೂಪುಗೊಂಡದ್ದೆಲ್ಲ ಅದರ ಅನುವಂಶಿಕ ಸ್ಮೃತಿಯಲ್ಲಿ ದಾಖಲಾಗಿರಬಹುದು. ಅದರದೇ ಸಂತತಿಗೆ ಸೇರಿದ ಅನೇಕ ಜೀವಿಗಳು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಕುಳಿತಲ್ಲಿಂದಲೇ ಗಗನಕ್ಕೆ ಹಾರುವುದು ಸಾಧಿಸಿದ್ದನ್ನು, ಹಿಮಯುಗಗಳನ್ನು, ಉತ್ಪಾತಗಳನ್ನು, ಹೊಸ ಹೊಸ ಖಂಡಗಳ ಜನ್ಮವನ್ನು ಏನೇನನ್ನು ಸಾಕ್ಷಿಯಾಗಿ ನೋಡಿವೆಯು. ಆದರೆ ಇವೇಕೆ ನಮ್ಮ ಪುರಾತನ ಸ್ವರೂಪದಲ್ಲೇ ಉಳಿದವು? ಮಿಕ್ಕವನ್ನೆಲ್ಲ ರೂಪಾಂತರಿಸಿ ವಿಕಾಸಗೊಳಿಸಿದ ಯಾವ ಮಾಯಾಹಸ್ತ ಈ ಹಾರುವ ಓತಿಯನ್ನು ಹಾಗೆ ಉಳಿಸಿತು? ಅಥವಾ ನಿಜಕ್ಕೂ ಹಾಗೆ ಉಳಿದಿವೆಯೇ? ಕಾಲ ಪ್ರವಾಹದಲ್ಲಿ ಇದು ಬದಲಾಗಿಲ್ಲ ಅನ್ನೋದಕ್ಕೆ ಖಾತ್ರಿಯಿದೆ. ನನಗೆ ಆಶ್ಚರ್ಯವಾಗತೊಡಗಿತು. ಈ ಪ್ರಶ್ನೆ ನನಗೇಕೆ ಮೊದಲೇ ಹೊಳೆಯಲಿಲ್ಲವೋ ಗೊತ್ತಾಗಲಿಲ್ಲ. ಕರ್ವಾಲೋ ಬಂದ ಕೂಡಲೇ ಮೊದಲು ಅವರಿಗೆ ಪ್ರಶ್ನೆ ಹಾಕಬೇಕು. ನಮ್ಮನ್ನೆಲ್ಲ ಮರದಿಂದ ದರೆಗಿಳಿಸಿ ಚತುಷ್ಪಾದಿಗಳನ್ನು ದ್ವಿಪಾದಿಗಳನ್ನಾಗಿ ಮಾಡಿ ಕೈಯಿಂದ ಆಯುಧ ಉಪಯೋಗಿಸುವ, ನಾಗರಿಕತೆ ಕಟ್ಟುವ, ಯುದ್ಧಗಳನ್ನು ಮಾಡುವ ಪ್ರಾಣಿಗಳನ್ನಾಗಿ ಮಾಡಿದ ಪರಿಸರ ಯಾಕೆ ಈ ಓತಿಯನ್ನು ಮಾತ್ರ ಕೋಟ್ಯಾಂತರ ವರುಷ ಹಿಂದಿನ ಉರಗ ಸಂತತಿಯ ಪ್ರತಿನಿಧಿಯನ್ನಾಗಿ ಉಳಿಸಿತು? ಈ ಪ್ರಶ್ನೆ ನನ್ನ ಅಂತರಂಗದಲ್ಲಿ ವಿಪರೀತ ಕುತೂಹಲ ಕೆರಳಿಸಿತು. ಕಳೆದು ಹೋಗಿದ್ದ ನನ್ನ ಉತ್ಸಾಹವನ್ನೆಲ್ಲ ಪುನಃ ರೂಢಿಸಿದಂತಾಗಿ ಮೈಕೈ ಮುರಿಯುತ್ತಾ ಲಟಿಕೆ ತೆಗೆದೆ. ಶೂನ್ಯಾಕಾಶದ ಕಡೆಗೆ ಗುರಿಯಿಲ್ಲದ ನೋಟ ಬೀರುತ್ತಾ ಮಿಕ್ಕವರ ಬರವನ್ನು ನಿರೀಕ್ಷಿಸುತ್ತಾ ಕುಳಿತಿದ್ದೆ. ಎತ್ತಿನ ಗಂಟೆ ಸದ್ದು ಸಮೀಪದಲ್ಲೇ ಎಲ್ಲೋ ಕೇಳಿಸುತ್ತಿತ್ತು.
1: ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ವಿದಾಯ ಬಣ್ಣಗ ಬಡದಿ ಬಂಡಲ್ ಇಲ್ಲಿರುವೆ ಬಂಡದ ಅವೇ ಪದ್ಯದ ಮೂಜಿ ಪ್ರಶ್ನೆಗೆ ಅಂಡಲ್ ಅಲೆಗೆ ನನ್ನ ಬಯಕೆಯ ಎಂಕ್ ಬಳ್ಳಿಯ ಈ ಬಚಂಗಾಯಿ ಕಡ ಪುಡ್ನೆ ಏರಿಯ ತುತ್ತನ ಬೈರಾಸಡೆ ಸೀದಾ ಪೋದಿ ಇಲ್ಲ ಗುವೆಲಗಿಲ್ಲ ಆಗಿದ್ದು ಸುಸೈಡ್ ಮಾಡ್ತಾರೆ ನಿತ್ಯ ಪಂಡ್ಲೇ ನಮ್ಮ ಪಂಪ ದೇವರೆಂಕ್ಲಕ್ಕೆ ಭಂಗ ಕೊರಪೇರು ದೇವರೆಂಕ್ಲಕ್ಕೆ ಭಂಗ ಕೊರಪೇರು ದೇವರೆಂಚ ಭಂಗ ಕೊರಪೇರು ಅದಕ್ಕೋಸ್ಕರ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರೋದು ಐಕೆ ದೇವರ ಬಾಲ್ಯ ಕೊರನೆ ಬಾಲಲೀಲನ್ನು ತೋಜಪಾದ ಅಪ್ಪ ಅಮ್ಮಗೆ ಸಂತೋಷ ಕೊರಲ ಜವನಾಟಿಕೆ ಕೊರನೆ ಬಂದುಲ ಬದುಕು ಕಟ್ಟೋಣ್ಯರ ಬೆಚ್ಚ ನೆತ್ತರು ಜವನಾಟಿಕೆ ಕೊರನೆ ಬೆನ್ಲ ಸಂಪಾದನೆ ಮಲ್ಪು ಶೋಕದ ಒಂಜಿ ಇಲ್ಲು ಕಟ್ಟಲ ಇಲ್ಲು ಕಟ್ಟದ ನಿನ್ನ ಅಪ್ಪ ಅಮ್ಮನ ಪೊರ್ಲೋಡೆ ತೂವೋಣ್ಲ ಆಪುಣು ನಾಂಡ ರವಿ ಕಟ್ಟಪಾಡಿ ಮಲ್ತ ಲೆಕ್ಕ ವೇದಿಕೆಗೆ ಲೆತ್ತದು ಕುಂತದ ಮಾಲೆ ಪಾಡುನ ಬೇಲೆ ಮಲ್ಪಡತ್ತಂದೆ ಫೇಸ್ಬುಕ್ ದ ಬಿರಾವಡೆ ಬೋದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದು ಬೋದು ಒಡ್ಚಾಂದನ ಕೊಲೆ ಸುಲಿಗೆ ಅಂದು ಬೋದು ಡ್ರಗ್ಸ್ ಗಾಂಜಾ ಅಂದು ಬೋದು ಜೆತ್ತನವಳು ಮಾಲೆ ಪಾಡುನಂಚಿನ ಬೇಲೇನು ವಾ ಇಲ್ಲಲ್ದ ಆಣ್ ಜೋಕುಲಾವಡು ಪೊಣ್ಣು ಜೋಕುಲಾವಡು ಮಲ್ಪೆರಬಲ್ಲಿ ಐತ ಅರ್ಥ ನಮ್ಮ ಸುರು ಕೈಕಿತ್ಯದ ಜೋಕ್ಲಿಗೆ ಇಜ್ಜ ಅಂದ್ರೆ ಜವಾಬ್ದಾರಿ ನಂಕ್ ಜವಾಬ್ದಾರಿ ಬರಡು ಐಕ್ ತುಳುನಾಡದ ಮಣ್ಣದ ಆತ ತಾಕತ್ತುಂಡು ಆ ದಾಯ ದೈವಳು ಘಟ್ಟ ಬಡ್ತು ಬಾ ನಿಜವಾದ ಘಟ್ಟ ಬಡ್ತುಜ ತುಳುನಾಡದ ಆರಾಧನೆ ವಾವಾ ಶಕ್ತಿಲು ನಮ್ಮನ್ನು ಕಾತೊಂದುಂಡಿನಿ ತುಳುನಾಡದ ಸಾಮರಸ್ಯ ಒಂಜಿ ವೇಳೆ ತುಳುನಾಡನ ಹಾಳು ಮಲ್ಪೆರೆ ಏರಾಂಡ ಪಿದ ಹಿಡ್ದೋರಿ ಮಂಡ್ಯ ತಿಂದದು ಏರನಾಂಡ ಕಡಪುಡ್ದು ಇಡೆಗೆ ಕುಕ್ಕರ್ ದೊಲೈ ದಿಂಜಾದ ಬತ್ತಂಡಲ ಅಪಾಯ ಅವಂದನ ಜಾಗೆಡ್ ಪುಡಾದು ಅರ್ಧ ಜೀವ ಮಲ್ತದ ಆಸ್ಪತ್ರೆಗೆ ದಕ್ಕೊಂಡು ಸಾಕ್ಷಿ ಬಂಡ್ರ ಬೋಡು ಈ ಬಂಡಂಚಿನ ಆತ ತಾಕತ್ತದ ನಾಡು ನಮ್ಮ ಪುಣ್ಯ ಭೂಮಿ ತುಳುನಾಡು ಅದಕ್ಕೋಸ್ಕರ ವಾವ ಶಕ್ತಿಲು ನಮ್ಮನ್ನು ಕಾತೊಂದುಲ್ಲ ಕುಡರಿ ರಾಮನ ಸೃಷ್ಟಿದ ಭೂಮಿ ಶೋಕದ ತುಳುನಾಡು ಒಂಜಿ ಚಪ್ಪಾಲೆಡ್ ಪ್ರೋತ್ಸಾಹ ಕೊಡೋದು.

ಸೆಲ್ಮೆಲು ತೇಜಸ್ ತುಳು ಅಪ್ಪನ ಮಟ್ಟದ ಬೆಚ್ಚೆ ಬೆಗರದ ಪಚ್ಚ ಸಿಕ್ಕೆತ ಒತ್ತೊಟ್ಟಿಗೆ ಬದುಕಿದಿರ ನಮ ಇನ್ನು ತುಳು ಭಾಷೆ ಒರಿಯೋಡು ತುಳು ಭಾಷೆ ಬುಲಿವುಡು ಪಲ್ಪಿನ ಅಂಗ ಅಂಗದ ನೆಡೆ ನಮ ಉಲ್ಲ ಈ ಪುರ್ತುಡು ಇನಿ ಕಟೀಲ್ದ ಚಿತ್ರ ಪುಣ್ಯದ ಜಾಗೆಡೆ ಆಟಿದ ಕೂಟ ಅದರ ವಿಶೇಷವಾದ ತೇವು ತೊಜಕ್ಕೆ ಕೇನೆ ಕಿರಿಂಗಿ ಪಂಪಿನ ಅದ್ಭುತವಾದ ಕಲ್ಪನೆ ಸಾಯಿನಾಥ್ ಶೆಟ್ಟಿ ಪಗ್ಗು ಬೇಷ ಕಾರ್ತೆಲು ಆಟಿ ಸೋನ ಕನ್ಯಾ ಬೊಂತೆಲು ಜಾರ್ದೆ ಪೆರಾರ್ದೆ ಪುಯಿಂತೆಲು ಮಾಯಿ ಸುಗ್ಗಿ ಒಂದು ಆಟಿ ನಮ್ಮ ತಿಂಗಳ ಪದ್ರಾರು ತಿಂಗಳು ಪದ್ರಾರು ತಿಂಗಳು ನಾಲ್ನೇ ತಿಂಗಳೆ ಪಗ್ಗು ಬೇಷ ಕಾರ್ತೆಲ್ ಆಟಿ ಒಂದು ನಾಲ್ನೇ ತಿಂಗಳೇ ನಮ್ಮ ತುಳುನಾಡದ ಈ ಆಟಿದ ತಿಂಗಳು ಆಟಿ ಆಟಿದ ಅಮಾಸೆ ಸೋನದ ಸಂಕ್ರಾಂತಿ ಬೊಂತೆಲ್ದ ಕೊಡಿ ಪರ್ಬ ಒಂದು ನಮ್ಮ ತುಳುವರ್ನ ಮೂಲ ಪರ್ಬಗೆ ಆಟಿದ ಅಮಾಸೆ ಸೋನದ ಸಂಕ್ರಾಂತಿ ಬೊಂತೆಲ್ದ ಕೊಡಿ ಪರ್ಬ ಈ ಮೂಲ ನಮ್ಮ ಮೂಜಿ ಪರ್ಬನೇನು ಪತ್ತೊಂದು ನಮ್ಮ ತುಳುನಾಡು ಬದುಕಿದಿನ ಇಂಚಿತ್ರ ಪೊರ್ತುಡು ಆಟಿಂದು ಪನ್ನಗ ಒಂಜಿ ಆಟಿದೇರನು ಪಂದೊಂಜಿ ಲೇಸುಂಡು ಆಟಿದೇರನು ದಾದ ಅಂದ್ಕೆಂಡ ಈ ಮೂಲುತ್ತಿನ ರೋಗ ರುಜಿನ ಇತ್ತ ದಾದ ದೂರ ಮಲ್ಪ ಆಗ ಪ್ರಧಾನವಾದಿ ಏನು ಬರ್ಪೇರು ಅಂದ್ರೆ ಕೇಂಡ ಆಟಿ ಕಳಂಜಿ ಬರ್ಪಿ ಒಂಜಿ ಕೈಟ್ ತತ್ರ ಪತ್ತೊನ್ವೆ ಕೆಂಚಿ ಮೀಸೆಪ್ಪುಂಡು ಕೇಸರಿ ಗಡ್ಡ ಉಂಡು ಒಂಜಾತ ಸುತ್ತ ಇತ್ತು ಪದೊಂದು ಕಡಂಜೆ ಕಡಂಜೇನ ಕಡಂಜೆ ಕಡಂಜೆ ಕಡಂಜೇನ ಪನೊಂದು ಇಡೀ ಬರ್ಪೆ ಬತ್ತಿನ ಪೊರ್ತುಡು ಆಯ್ ಕೇನ ತಿಂದೆಂದಂಡ ಪಂಜಿಮೂರ ಒಂಡೆ ಕೆರಂಗಿ ತಿಂದೆಂದಂಡ ಕೇನ ತಿಂದೆಂದಂಡ ಪಂಜಿಮೂರ ಒಂಡೆ ನನ್ನ ತೇವುದ ರೆಚ್ಚದ ಕಂಡೆ ತಿಂದೆಂದಂಡ ಪಂಜಿ ದೊಂಡ ಮೂರ ಒಂಡೆ ಪಟ್ಟಿನ ಆ ಪಾರ್ದೊಂಡು ಬಾರಿ ಪೊರ್ಲು ಈ ಆಟಿ ಕಳಂಜೆ ದಯ ಬರ್ಪೆ ಎಂದು ಕೇಂಡ ಆಯ್ ಬಾರಿ ಮಲ್ಲ ಮರ್ದುಮಾಯದೆ ಇದೆಲ್ಲ ಸಾಧಾರಣ ದಯತ್ತೆ ದೈವ ಸ್ವರೂಪನೇ ದೈವ ಸಂಭೂತಾಯೆ ಆಯ ಈಡೆ ಬತ್ತದು ಮುಲ್ಪ ದಾದ ಮಲ್ಪ ಎಂದು ಕೇಂಡ ಮುಲ್ಪ ಆಯನ ಸುತ್ತ ಎತ್ತೋಡು ಬತ್ತದು ಆಯನ ಪಾರ್ದೊಂಡು ಪಳದು ಕಡೆಕ ದಾದ ಅಂದ ಪನ್ಪೆ ಎಂದು ಕೇಂಡ ಒಂಜಿ ವೇಳೆ ನರಮನೆಯನ್ನ ಕುತ್ತತ್ತಂಡ ಓಣಿಡೆ ಪೋವಾಡು ನಾಯಿದ ಕುತ್ತತ್ತಂಡ ಬೊನ್ನೆಡೆ ಪವಡು ಪುಚ್ಚದ ಕುತ್ತತ್ತಂಡ ಪೆರ್ಪುಡೆ ಪವಡು ಆರಿತ್ತಂಡ ಬೀರಿತ್ತಂಡ ಮುಡೆಯೇ ಪವಡು ಎಂದು ಪಡೆದು ಬಾರಿ ಪೊಲ್ಲುಡು ಅವೇನು ದಯಪಂಡ ಆ ಆಟಿ ದೇರೊಂದು ಪೋಪೆ ಆಯೇ ಕಡೆಕದಾದ ಪನ್ಪೆ ಪಂಡ ಎಂಕ ಪೋಯಿನ ವರ್ಷದ ಸಾಂತನಿ ಕೊರ್ಲೆ ಈ ವರ್ಷದ ಪೆಲತನಿ ಕೊರ್ಲೆ ಮಜ್ಜಿ ಐದು ಪಕ್ಕ ಮಂಜಲ್ ಐದು ಪಕ್ಕ ಅರಿ ಬಾರ ತಾರೇನ ಕೊರ್ಲೆ ಪಂದೇನು ಪತ್ತೊಂದೇ ಪೋಪೆ ಒಂದು ಏತು ಸೋಕುದೇ ಕಲ್ಪನೆ ತುಳೆ ಒಂದು ನಮ್ಮ ತುಳುವೇರು ಒಂದು ನಮ್ಮ ತುಳುನಾಡದ ತುಳುವೇರು ತುಳುನಾಡದ ತುಳುವೇರು ಎಂಚಂದ ಕೇಂಡ ತುಳುನಾಡದ ತುಳುವೇರು ನಮ್ಮ ಮಂಡೆನ ತೋದು ಎನ್ನದಾನ ಮಲ್ದಿನಕುಳಿಗೆ ಬಂಜಿನ ತೋದು ಅನ್ನದಾನ ಮಲ್ದಿನಕುಳಿಗೆ ಮೇಯಿಂದು ಕುಟ್ಟುದಾನ ಮಲ್ದಿನಕುಳೆ ಇಂಚಿತ್ತಿನ ಎಂದೆತ್ತ ಜನಮಂದದ ನಡುಟು ನಮ್ಮ ಉಲ್ಲಂದಂಡ ಮುಲ್ ಒಂಜಾತು ಪ್ರಾಣಿಲು ಪ್ರಾಣಿ ಪಣ್ಣು ಮುರ್ಗೋಲು ಅಂತೆ ಒಂಜಾತು ನಮ್ಮ ಪಕ್ಕಿಲು ಪರಣಿ ಪಕ್ಕಿ ಪರಣಿಲು ಇಲ್ಲ ಈ ಪಕ್ಕಿ ಪರಣಿಲು ದಾದ ಮಲ್ಪಂದು ಕೇಂಡ ಒಂಜಿ ಸರ್ತಿ ಪಕ್ಕಿ ಪರಣಿಲು ಪೂರ ಒಟ್ಟಾದು ದೇವರೋ ದೇವರ ಕೈತಾರೆ ಪೋಯರಿಗೆ ದೇವರ ಕೈತಾರೆ ಹೋದು ದೇವರ ಎಂಕ್ಲಿಗೆ ಈ ಲೋಕಡ ಎಂಕ್ಲಿಗೆ ಏರ್ಲು ಒಂಜಿ ನುಪ್ಪು ಕೊರಪಿನ ಕುಲಿಜೆ ಕಕ್ಕೆ ಒಂಜಿ ನುಪ್ಪು ಪಾಡ ಒಂಜಿ ಪುಟ್ಟಿ ನುಪ್ಪು ಪಾಡ್ನಗಲ್ಲ ನಮ್ಮ ದುಮ್ಮು ಪಿರ ತುಪ್ಪ ಸೈತ್ಯರಾಣಿ ಮಾತ್ರ ಕಕ್ಕೆ ದಯವರ್ ಪೂಜಪ್ಪ ದಯವರ್ ಪೂಜಪ್ಪ ಅಂತ ಕಾತೊಂದು ನಮ್ಮ ಆಂಡ ಈ ಪಕ್ಕಿಲು ಪೂರ ದೇವಲಕ್ಕೆ ಹೋಗೋದು ಒಂದು ರೀತಿದ ವಿಜ್ಞಾಪನೆ ಬರ್ಪಾರ ದೇವರ ಎಂಗ್ಲಿಗೆ ಮಾತೆರ ಲಕ್ಕನೆ ಬದುಕಿನ ಅವಕಾಶ ಮಲ್ತಕೊರ್ಲಿ ಆತು ಪೊರ್ತಾನಾಗ ದೇವಿಯರ ದಾದ ಮಲ್ತಿರೋದ್ಗೆಂಡ ಮಾತೆರಲ್ಲ ಮೂಲುತ್ತಿನ ಮುರ್ಗೋಲೆ ಗಾವಡೆ ಮೂಲುತ್ತಿನ ಪಕ್ಕಿಲೇ ಗಾವಡೆ ಪರಣಲೇ ಗಾವಡೆ ಮಾತೆರಲ್ಲ ಬದುಕಿನ ಪೊರ್ಲ ಕಂಠದ ಅವಕಾಶ ಮಲ್ತಕೊರ್ರಿ ಇಂಚಿತ್ತಿನ ಪೊರ್ತುಡು ನಂದಳಿಕೆ ನಾರಾಯಣ ಶೆಟ್ಟರು ಕೊಡು ಬಾರಿ ಪೊರ್ಲುದ ಸಾಹಿತ್ಯ ಬರುತ್ತೇರಿ ರಾವು ರಾವು ಪಕ್ಕಿ ಬಂತು ಪೊರ್ಲುದ ಪದತ್ತ ಒಟ್ಟಿಗೆ ನಮ್ಮ ಕುಡವರ ತಗೊಂಡು ಪೋಯ್ ಐದು ಪಕ್ಕ ಒಂದು ಜಾತ ತುಳು ಜನಪದ ಬದುಕು ಪಕ್ಕ ನಮ್ಮ ಆಟಿದ ಬದುಕಿನ ನಮ್ಮ ಒಟ್ಟಿಗೆ ಪಾತ್ರ ಆಗುತ್ತೆ ಮಲ್ಪ

ಒಂಜು ಚಪ್ಪಾಳೆ ಬಾಡ್ಲೆ ಬಂದು ಅದಕ್ಕೋಸ್ಕರ ಇಂಚಿತನ ಪದ್ಯಾವಲು ಪೂರ ಇನಿ ಮಾಯಾ ಒಂದು ಹೋತ ದಬಂಡ ಮ್ಯೂಸಿಕ್ ಸ್ಪೆಲ್ಲಿಂಗ್ ಹೆಚ್ಚಿನ ಗೊತ್ತುಂಟು ಪಿಯುಸಿ ದ ಜೋಕ್ಲಿ ಪುಣ್ಮೂಲು ಎಂ ಯು ಎಸ್ ಐ ಸಿ ಎಂ ಬಂಡ ಮೆಲೋಡಿ ಎಂ ದೆಪ್ಪುಲೆ ಮ್ಯೂಸಿಕ್ ಸ್ಪೆಲ್ಲಿಂಗ್ ಇಡ್ದು ಬೊಕ್ಕ ವರಿಪಣಿ ಯು ಸಿಕ್ ಬಂಡ ಈ ರೋಗಿ ಇಂದೇ ಅರ್ಥ ಅಂಚಾದ ಎಲ್ಲಿ ಅಪ್ಪನಾಗ ಹಿರಿಯರಿಗೆ ಸಮಾಧಾನ ಸಿಗಬೇಕಾದ್ರೆ ದೇಗುಲ ಮಗುವಿಗೆ ಸಮಾಧಾನ ಸಿಗಬೇಕಾದ್ರೆ ಜೋಗುಳ ಅಂದ್ಕೊಂಡು ಶಿಶುರು ವೇತ್ತಿ ಪಶುರು ವೇತ್ತಿ ವೇತಿರ್ಗಾನರ ಸಂಪಣಿ ಜೋಕ್ಲನ ಮನಸ್ಸರಳೋಡ್ದಾಂಡ ಇನಿ ಮೋರ್ ದನ್ 40% ಜೋಕ್ಲಿಗೆ ಡಿಪ್ರೆಷನ್ ಕಾಯಿಲೆ ಬರೋಂದುಂಡು ಈ ಮೊಬೈಲ್ ಉಪಯೋಗ ಮಲ್ತದು ಮಲ್ತದು ಮಲ್ತದು ಮಲ್ತದು ಐಡದು ಪಿದೈ ಬರ್ರ ಭಂಗ ಒಂದುಂಡು ಅಕ್ಲಿಗೆ ನನ್ನ ಕೌನ್ಸಿಲಿಂಗ್ ಲ ಮಾತ್ರ ಅಗತ್ಯ ಉಂಟು ಬಣ್ಣೊಂದುಲ್ಲೇ ಮಾನಸಿಕ ತಜ್ಞೆ ಕಾರಣದಾನೆ ಅಂದ್ ಬಂಡ ಪ್ರಕೃತಿ ದೊಟ್ಟಿಗೆ ನಮ್ಮ ಸಂಬಂಧ ದೂರ ದೂರ ದೂರ ದೂರ ಆತ ಅದಕ್ಕೋಸ್ಕರ ಮಾತ ಜೋಕುಳ್ಳ ಎನ್ನ ವಿನಂತಿ ಬುಕ್ ಫೇಸ್ ಮಲ್ಪುಣ ಪ್ರಾಯಡು ಫೇಸ್ಬುಕ್ ಕೊಡಿ ಇಪ್ಪೊಡ್ಚಿ ಸೆಟಪ್ ಮಲ್ತೋಣ ಪ್ರಾಯಡು ಅಪ್ಸೆಟ್ ಆವಡ್ಚಿ ಐಕೆ ಎಡ್ಡೆ ಸಾಹಿತ್ಯ ಓಡು ತುಂಬಪುರ ಬಾರಿ ಎಡ್ಡೆ ಸಾಹಿತ್ಯ ಲಕ್ಕ ಅದನ್ನು ಮಲ್ತೋ ಅಂತೀರಿ ಇತ್ತೆ ಅಲ್ಲ ಎಡ್ಡೆ ಬಲ್ಪುಗಳ ಎಡ್ಡೆ ಶಬ್ದ ಹಿರಿಯಕ್ಲ ಬಣ್ಣ ಇಂಜಿನ ಶಬ್ದ ಸ್ಪರ್ಶ ರೂಪ ರಸಗಂಧ ಬಾಲ್ಯಾಡ ಎಡ್ಡೆ ಶಬ್ದ ಕೇಳಿ ಎಡ್ಡೆ ಶಬ್ದ ಕೆಣ್ಣ ಜೋಕುಳು ಬಾರಿ ಹುಷಾರಪ್ಪ ಬರೀ ಏಪಲ್ಲ ಯೂಟ್ಯೂಬ್ ಎಡೆಡ್ಡೆ ಪದ್ಯ ಕೆಣ್ಣೆ ಒಂದಿನ ತೋಟಕ್ಕೆ ಹೋಗಿ ತೋಟಕ್ಕೆ ಹೋದು ಅಪ್ಪೆ ಪಂತಿವರು ತೊಂತೀರಿ ಅಪ್ಪೆ ಪಂತಿವರು ತೊಂದು ಇಪ್ಪಣಾಗ ತೋಟಕ್ಕೆ ಹೋದು ಎಂಜಿನ ಗೊಬ್ಬೊಂದಿತ್ತೆ ಅಲ್ಲಿ ಪಡೆದು ಬತ್ತಿ ಅಮ್ಮ ಅಮ್ಮ ಅಮ್ಮ ಅಮ್ಮ ಅಂದು ಹೆಂಚಿನ ಒಂದು ಹೆಂಚಿನ ಬಣ್ಣಾಗ ಅಮ್ಮ ನೀರಿಯರ ಶುರು ಮಾಡ್ತಾರೆ ಬಾಸೆ ಕೆಟ್ಟನೆ ಅಯ್ನ ಅವ್ಳೆ ರಟ್ಟವಣ ಎತ್ತ ಬಾಸೆ ಜನ ಅಯ್ನ ಇಡೇ ಮುಟ್ಟ ತುಂಬ ಬತ್ತಿನ ಹೆಂಚಿನಕ್ಕೆ ಅವಿತ ಕಿರ್ಮಣದು ನಿಕ್ಕ ಹೆಂಚಿನ ಅಮ್ಮ ಅವು ಕಂಬಳಿ ಬರಿ ಅಂದ್ರೆ ಅಮ್ಮ ಕಂಬಳಿ ಬರಿ ಬಂಡೆ ಭಾರೀ ಶೋಕಡೊಂಜಿ

ಅಲ್ಲೋರಿ ಅದೇ ಮಧ್ಯಮ ತಿರಾಗಡ್ದಿಕೊಂಡದವು ಅಷ್ಟದ ಇನ್ನಿತ ಜೋಕ್ ಲಗಿನ ಸ್ಕೂಲ್ ಡೇಗ ನಳಿಪುಳೆ ಬಂಡ ಅವ್ರು ಸ್ಟೆಪ್ ತಿಗುಜು ಅಂತೀರ ಇನ್ನಿತ ಸ್ಟೆಪ್ ಅಲ್ಪಡದೆ ಸರ್ತ ಆಂಡು ಆಂಡು ಇಜ್ಜಿಂದ ಪಂಡಿತರ ನಡೆಗೆ ಎಲ್ಲ ತಂದ ಇತ್ತದ ಡ್ಯಾನ್ಸ್ ಸರ್ಕಸ ಎಂಚಿನ ಕೆಲವು ದಿಕ್ಕ ತಂದು ಎಂಕ್ಲ ಕಾರ್ಯಕ್ರಮ ಹೋಗೋಣ ಮುಂದಿನ ನೃತ್ಯ ಮಾಡುವ ಮಕ್ಕಳು ಪಂಡದ ಜೋಕಲ್ನ ಪುದಾರ ಓದು ಲೈಟ್ ಆಫ್ ಆದು ಆನ್ ಆನಗ ಇಲ್ಲಲ್ಲ ದಕ್ಕ ಕಾಪುನಿ ಎನ್ನ ಮಗೆ ಒಳ್ಳೆ ಎನ್ನ ಮಗಳು ಒಳ್ಳ ಒಂದು ಗೊತ್ತಾಪಣೆ ಅಂಚ ಗೊತ್ತಾಯಿರ ಸಾಧ್ಯ ಅಜ್ಜಿ ಈತು ಜನ ಸೇರ್ನೆ ಅಂದೇಂತು ಯಾರು ಒಂಜಿ ಚೂರು ಗೊತ್ತಿ ಕೊಡ್ನ ನಮ್ಮ ಧಾರ್ಮಿಕ ಕೇಂದ್ರ ಬೋರ್ಡ್ ಬೂರ್ದಿಂದು ಇಲ್ಲಿ ಒಳಗೆ ಬರಬೇಕಾದ್ರೆ ವಸ್ತ್ರ ಸಂಹಿತೆ ಜಾರಿಯಲ್ಲಿದೆ ನಾನು ಸ್ಟೇಜ್ ಇಡಬಹುದು ನಮ್ಮ ಧಾರ್ಮಿಕ ಕೇಂದ್ರಕ್ಕೂ ಖಾಲಿ ದೇವರನ ದರ್ಶನಕ್ಕೆ ಬೋರ್ದುಂದ ಆ ಬೋರ್ಡ್ ಬೂರ್ದು ಅಂದು ನಮ್ಮಂತೆ ಪ್ರದರ್ಶನಕ್ಕೆ ಪೋಯ ಬೋರ್ಡ್ ಬೂರ್ದು ನನ್ನ ವೇದಿಕೆ ಇಡ್ಲ ಇಲ್ಲಿ ಮುಖ ಎದುರಿತ್ತುಕೊಂಡೇ ಕುಣಿಯತಕ್ಕದ್ದು ಒಂದು ಬೋರ್ಡ್ ಬೂರ್ ಅಂದ್ಲಕ್ಕ ನಮ್ಮ ಮಾತಿರ್ಲ ತೋಡ ಇಕ್ಕ ತುಳುನಾಡದ ಕಲೆನ ತಾಕತ್ತದ ಕಲೆ ಅಂದ ತುಳುನಾಡದ ಕಲೆ ತಾಕತ್ತದ ಕಲೆ ಈ ಪದ್ಯ ಜೋಕಲ್ ನಲಿಪ್ಪ ನೆಕ್ ಮಿಕ್ಸ್ ಮಲ್ತದ ಐಕ್ ಗುದ್ದುದು ಹಕ್ಕಿನ ಮಿಂಗೇ ಹಕ್ಕಿನ

ಹಿಡ್ಕೊಂಡು ಬಾಡಿಕೆ ಹೆಚ್ಚ ಬಬ್ಬೆ ಮಾಡೋಡ್ತಿ ಹೋ ಮರಿಯಲ್ಲ ಐಕ ಬಣ್ಣೆ ಕಲೆ ಮನಸ್ಸನ್ನು ಅರಳಿಸಬೇಕೇ ಹೊರತು ಮನಸ್ಸನ್ನು ಕೆರಳಿಸಬಾರದು. ಇಂಚಿಪ ಸುಮಾರು ಸಮಯದ ಈ ಆಟದ ಕೂಟದ ಒತ್ತಿಗೆ ನನ್ನ ಜೋಕ್ಲೆ ಗೊಂಚೂರು ಪನೋಡತ್ತ ನಮ್ಮ ಇಂಚಿಪ ಒಂದು 22 ಯುವತಿಯರ ಆತ್ಮಹತ್ಯೆ ಅಂತ ಬರ್ತಾನೆ ಪೇಪರ್. ಕಾರಣ ತಾನೆ ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡ್ತೇನೆಂಬ ಕಾರಣಕ್ಕಾಗಿ ಇತೆ ಕೋಡೆ ಮುರನಿಡೆ ಅವನು ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡ್ತೇನೆಂಬ ಕಾರಣಕ್ಕಾಗಿ ಯುವತಿಯರ ಆತ್ಮಹತ್ಯೆ. ನಮ್ಮ ದಾನ ಮಲ್ತಾವಂತೆ ಮಲ್ಲಕ್ಕಿಲ್ಲ ಪ್ರೈಮರಿ ಶಾಲೆ ಜೋಕ್ಲಿಪ್ಪುನಾಗ ಜಗಳ್ಳು ಕುಳ್ಳದು ಓದು ಸಿಟ್ಟಾವುಡು ಕುಳ್ಳದು ಓದು ಅವಳು ಕುಳ್ಳದು ಓದು ಬಂಡ ಹೈಸ್ಕೂಲ್ ಗಾಪಣ್ಣೆ ಗ್ರೂಪ್ ಕ್ರಿಯೇಷನ್ ಅಂಡ್ರೆ ನಮ್ಮ ವಾಟ್ಸ್ಆ್ಯಪ್ ಆಯ್ಕ ನೋಟ್ಸ್ ಬರೆಯಲ್ಲ ಶುರುವಾಂಡ್ ಆತನಾಗ ಇಲ್ಲದಕ್ಕೆಲ್ಲ ಬಂಡೀರಿ ಚಿಲ್ಕ ಫಾಡ್ದು ಓದು ಮಗ ಚಿಲ್ಕ ಫಾಡ್ದು ಓದು ಮಗ ಚಿಲ್ಕ ಫಾಡ್ದು ಓದು ಮಗ ದಾಯಿ ಚಿಲ್ಕ ಫಾಡ್ದು ಓದು ಮಗ ನಿಕ್ಕಲ ಡಿಸ್ಟರ್ಬ್ ಆಯ್ರೆ ಬಲ್ಲಿ ಮಗ ಎನ್ನ ದಾರವಾಯಿ ಮುಳು ತಪ್ಪರ ಬಲ್ಲಿ ಮಲ್ಲಿ ಒಂದು ನನ್ನನ್ನು ಹೆತ್ತ ತಂದೆ ತಾಯಿ ಒಂಜಿ ಏನನ್ನ ಪೆದ್ದ ನಂಚಿನ ಅಪ್ಪ ಅಮ್ಮೆ ಒಂಜಿ ಏನನ್ನ ಸಾಂಕು ನಂಚಿನ ಈ ಭೂಮಿ ತಾಯಿ ಒಂಜಿ ಎಂಕ ಜನ್ಮ ಕೊಡ್ಮ ಎನ್ನ ಧರ್ಮ ಈ ಮೂಜೆಕ್ಲ ಯಾನ ಏಪ್ಪಲ ದ್ರೋಹ ಮಲ್ ಪೂಜಿ ಪಂಡದು ಕರೆಕ್ಟ್ ಕರೆಕ್ಟ್ ಕಟೀಲ್ ತಪ್ಪೆನ ಮನಸ್ಸುಡು ನಂಬು ನಂಚಿನ ಜೋಕುಲು ಚಿಲ್ಕ ಪಾಡ್ಯ ಓದ್ಯ ಎಡ್ಡೆ ಮಾರ್ಕ್ ದೆತ್ತ ಅಪ್ಪ ಅಮ್ಮೆ ತರೆ ದೇರ್ತ ನಡಪಲ ಕಮಲಕ ಅಂಡ ಬೇಜವಾಬ್ದಾರಿ ಜೋಕುಲು ಲತ್ತ ಎನ್ನ ಸೌಂದರ್ಯನೇ ಸರ್ವಸ್ವ ಮೋನೆಗೆ ತೆಲಿರಟ್ಟ ಮೂಜಿ ತಿಂಗಳು ಬಿದೈವರ ಪೂಜಿ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಇಜ್ಜಂದೆ ಎನ್ನ ಫೇಸ್ಬುಕ್ ಏರೋವರಿ ಲೈಕ್ ಮಲ್ತಿ ಎಂದು ಬಂಡದು ಪುಗಾರಿಯ ಬಂಡದು ಅಪ್ಪನ ಪ್ರೀತಿ ಅಮ್ಮರ್ನ ಪ್ರೀತಿ ಒಂಜಿ ವಿದ್ಯಾಸಂಸ್ಥೆದ ಪ್ರೀತಿ ನಮ್ಮ ಧರ್ಮದ ಪ್ರೀತಿನ ಪೂರ ಬಿಡ್ದು ಫೋಟೋನು ಅಪ್ಲೋಡ್ ಮಾಡ ನಮ್ಮ ಇಲ್ಲದ ಫೋಟೋ ಏರ್ನ ಇಲ್ಲಡೆ ಮೊಬೈಲ್ಗೆ ಬೋಂಡು ಅಯ್ಯ ಪಂಡೆ ಈತ ಲಕ್ಷ ದೀಲ ಇಜ್ಜಿನ ಎನ್ನೊಟ್ಟಿಗೆ ಬಲ ಇಜ್ಜಿನ ಅಪ್ಲೋಡ್ ಮಲ್ಪು ಅಂದ ಪಣ್ಣಗ ನಮ್ಮ ಇಲ್ಲದ ಗಿಣಿತ ಲೆಕ್ಕ ಸಾಂಕನಂಚಿನ ಜೋಕ್ಲು ವಿಷ ಬರೆದು ಸೈತೊಂದುಲ್ಲ ಗುವೆಲುಗಲಾಗಿದ್ದು ಸೈತೊಂದುಲ್ಲ ರೈಲ್ ದಾಡಿಕೆ ತರೆಗೊರೊಂದುಲ್ಲ ಬಲ್ಲದೆ ತನೊಂದು ಸೈತೊಂದುಲ್ಲ ಜೋಕ್ಲೆಗಿಂದ ಇಪ್ಪಡ ಬಂಡದ ಅಪ್ಪಮ್ಮೆ ಮಲ್ತ ದಿನ ಕಾಸಡು ಜೋಕ್ಲ ಪಿಂಡ ಬಿಡಪಡಂಚಿನ ಅವಸ್ಥೆ ಅಪ್ಪಮ್ಮ ಕೊಡದು ಬರೊಂದುಲ್ಲ ಅಂದ ಪ್ರೀತಿ ಮಾಡಿ ಮಾಡಿ ಪಂಡಗಳ ಬೇಜಾರು

ಬಟ್ಟೆ ಬಟ್ಟೆ ತೆರೆಯಲ್ಲ ತೋಪ

నేను

ಬರವರ ಬಳಸಿ ಆಟ ಆಡಿದ ನಿಮ್ಗೆ.

ಡಾಕ್ಟರ್ ಗಣೇಶ್ ಸಂಸ್ಥಾನ.

0: ಶರೀರ ಗೋಪಿಯೋಗಿ ಸಚಿವಾಲಯ ನಡೆದ ವಿಶೇಷ ವಿಚಾರ ಸರಸಿನಲ್ಲಿ ಮಾತನಾಡಿದ ರಂಗಯಜ್ಞ ಪ್ರಸನ್ನ ಇವರ ಮಾತುಗಳನ್ನು ಕೇಳಿದರು.
1: ಈ ಕಡೆ ಬಂದಾಗ ಇಲ್ಲಿಗೆ ಬರದೆ ಹೋಗುವುದಿಲ್ಲ. ನನಗೆ ಅಷ್ಟು ಪ್ರಿಯವಾದ ಸ್ಥಳ ಇದು ಗೋವಿಂದಯ್ಯವರ ನಿವಾಸ. ಹಾಗಾಗಿ ಈ ಸಲ ಕೂಡ ನಾನು ಕೇರಳಿಗರಲ್ಲಿ ಬರ್ತಾ ಇದ್ದೀನಿ. ನಾನು ಉಮೇಶ್ ಅವರಿಗೆ ತಿಳಿಸಿದೆ, ಅವರು ಬನ್ನಿ ಎಂದು ಹೇಳಿದ್ರು. ಸಂತೋಷದ ಬಗ್ಗೆ ಬಂದಿದ್ದೀನಿ. ಮತ್ತೆ ನನಗೆ ಇದು ಒಂದು ಒಳ್ಳೆಯ ವಾಗ್ದಾರಿಯನ್ನು ಕೂಡ ನೀವೆಲ್ಲ ಕೊಟ್ಟಿದ್ದೀರಿ. ಅದೇನು ಅಂದರೆ ಎರಡು ಮಹಾನ್ ವ್ಯಕ್ತಿತ್ವಗಳ ಮುಖಾಮುಖಿಯಾಗಿ ಆಗುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ. ಒಂದು ರಾಷ್ಟ್ರ ರೈತ, ಇನ್ನೊಂದು ರಾಷ್ಟ್ರ ಕವಿ. ಒಬ್ಬರು ಮಹಾತ್ಮ ಗಾಂಧಿ, ಇನ್ನೊಂದು ಗೋವಿಂದ. ಈ ಇಬ್ಬರ ಮುಖಾಮುಖಿ ಹೇಗೆ ಇರುತ್ತೆ? ಇದು ಒಂದು ರೀತಿಯ ನಾಟಕವಿರುವೆ. ಎರಡು ಪ್ರಮುಖ ಪಾತ್ರಗಳ ಮುಖಾಮುಖಿ ಯಾಕೆ ಈ ಮುಖಾಮುಖಿಯಿಂದ ನಮಗೇನು ಒಳ್ಳೆಯ ವಿಚಾರ ಸಿಗುತ್ತೆ? ಇವತ್ತಿನ ಸಂದರ್ಭದಲ್ಲಿ, ಈ ಸಮಕಾಲೀನ ಸಂಕಟಗಳ ಸಂದರ್ಭದಲ್ಲಿ, ಈ ಎರಡೆರಡು ಮುಖಾಮುಖಿಗಳ ಮೂಲಕ, ಈ ಎರಡೆರಡು ವ್ಯಕ್ತಿಗಳ ಮುಖಾಮುಖಿಯ ಮೂಲಕ ನಾವೇನು ಕಲಿಯಬಹುದು ಅನ್ನೋದು ನನ್ನ ಮುಂದಿರುವ ಪ್ರಶ್ನೆ. ನಾನು ನನ್ನ ಕೈಲಾದ ಸೂಕ್ತ ಸಾಮರ್ಥ್ಯದಿಂದ ಅದನ್ನು ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಎರಡೆರಡು ವ್ಯಕ್ತಿತ್ವಗಳಲ್ಲಿ ಹಲವು ಸಾಮ್ಯಗಳು ಇದೆ, ಅನೇಕ ವ್ಯತ್ಯಾಸಗಳು ಇದೆ. ಮೊದಲನೆಯ ಸಾಮ್ಯ, ಈ ಎರಡೂ ವ್ಯಕ್ತಿಗಳು ಮೂಲತಃ ವ್ಯಾಪಾರಿ ಹಿನ್ನೆಲೆಯಲ್ಲಿ ಬಂದಂತಹ ಕುಟುಂಬ. ಗಾಂಧೀಜಿಯವರಂತೂ ಬನಿಯ ಹಿನ್ನೆಲೆಯಲ್ಲಿ ಬನಿಯ ಅಂದ್ರೆ ಹಾಗೆ ವೈಶಿಷ್ಟ ಬನಿಯಾನಿ ಅಂದಿರ್ತಾರೆ. ಅದರ ಭಾರತದಲ್ಲಿ ಬನಿಯಾನಿ ಕುಟುಂಬದಿಂದ ಬಂದವರು. ರಾಷ್ಟ್ರ ಕವಿ ಗೋವಿಂದಯ್ಯವರು ಕೊಂಕಣದ ಪೈಗಳ ಮುಂದೆ ಬಂದವರು. ಅವರಲ್ಲಿ ಹೆಚ್ಚಿನ ಆರ್ಮ ವ್ಯವಹಾರ ಮಾಡಿದ್ರು, ಈಗಲೂ ವ್ಯವಹಾರ ಮಾಡ್ತಾರೆ. ಈ ಬನಿಯ ಕುಟುಂಬ ಅಥವಾ ವೈಶ್ಯ ಕುಟುಂಬ ಅಥವಾ ವ್ಯಾಪಾರಿ ಕುಟುಂಬ ಇದ್ದಲ್ಲ, ಇವುಗಳು ಒಂದು ವಿಶೇಷವಾದ ಸಂಗತಿಯದು. ಅಂದ್ರೆ ಎಲ್ಲೆಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೋ, ಅವರು ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಬೇರೆ ಎಲ್ಲೆಲ್ಲಿ ಕೆಟ್ಟ ಕೆಲಸ ಮಾಡಿದ್ರು, ಸಾಕಷ್ಟು ಕೆಟ್ಟ ಕೆಲಸವೂ ಆಗಿದೆ. ಆದ್ರೆ ಅವರ ಒಳ್ಳೆಯ ಕೆಲಸವನ್ನು ನಾನು ಗಮನಿಸುವುದಾದ್ರೆ, ಬುದ್ಧನನ್ನ ಮಹಾವೀರನನ್ನ ಈ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನ ಸಾಕಿದವರೇ ವ್ಯಾಪಾರಸ್ಥರು. ಆಮೇಲೆ ಯಾಕೆ ಅವರು ಹೀಗೆ ಸಾಕಿದ್ರು, ಏನಾಗತ್ತೆ ಅವ್ರಿಗೆ, ಚೆನ್ನಾಗಿ ಲಾಭ ಮಾಡಿರಲ್ಲ ಅವ್ರಿಗೆ, ಯಾಕೆ ಯಾಕೆ ಇತರ ಬ್ರದ್ಧ ಮಹಾವೀರ ಇಲ್ಲದವರು ಅಂದಾಗ ನಮಗೆ ಒಂದು ವಿಶೇಷವಾದ ಸಂಗತಿ ನಮ್ಮ ಗಮನವನ್ನು ಬರಬರುತ್ತೆ. ಅದೇನಪ್ಪ ಅಂತಂದ್ರೆ, ಯಾವುದೇ ವ್ಯಾಪಾರ ವ್ಯವಹಾರ ನಡೀಬೇಕು ಅಂತಂದ್ರೆ ಆ ಪ್ರದೇಶದಲ್ಲಿ ಶಾಂತಿ ನೆಲೆಸಲಿಸಬೇಕು, ಅಹಿಂಸೆ ನೆಲೆಸಲಿಸಬೇಕು. ಅಹಿಂಸೆ ಮೇಲೆ ಶಾಂತಿ ಇಲ್ಲದಿದ್ರೆ ನೀವು ವ್ಯಾಪಾರ ಮಾಡಲ್ಲ. ಅಲ್ಲಿ ಹಿಂಸೆ ಮತ್ತು ಅಶಾಂತಿ ಪ್ರತಿ ದಿನ ಇರಬೇಕಾಗಿರಲಿಲ್ಲ. ಆ ರಸ್ತೆಯಲ್ಲಿ ನಿಮ್ಮ ಅಂಗಡಿಯಲ್ಲಿಯೋ ರಸ್ತೆಯಲ್ಲಿಯೋ ಅಥವಾ ನಿಮ್ಮ ಅಂಗಡಿಯಲ್ಲಿ ಊರಿನಲ್ಲೋ ಅಶಾಂತಿಯ ಸಾಧ್ಯತೆ ಇದೆ ಅಂದ್ರೆ ಕೂಡ ಗ್ರಾಹಕರು ಬರಬಾರದು. ಹಾಗಾಗಿ ವ್ಯಾಪಾರಸ್ಥರಿಗೆ ಒಂದು ಬಹಳ ದೊಡ್ಡ ಒಂದು ನುಡಿತ ಇದೆ ಅಂತಂದ್ರೆ, ನಾನು ಕೆಲಸ ಮಾಡುವ ಪ್ರದೇಶದಲ್ಲಿ ಸಾಧ್ಯವಾದಷ್ಟು ಶಾಂತಿ ನೆಲೆಸಬೇಕು ಮತ್ತು ಅಹಿಂಸೆ ನೆಲೆಸಬೇಕು ಅಂತ ಇರೋ. ಹಾಗಾಗಿನೇ ಅವರು ಎಲ್ಲೆಲ್ಲಿ ಅವರು ಗಟ್ಟಿಯಾಗಿರೋ ಅಲ್ಲೆಲ್ಲ ಒಬ್ಬ ಬುದ್ಧನನ್ನ, ಒಬ್ಬ ಮಹಾವೀರನ, ಒಬ್ಬ ಬಸವಣ್ಣನನ್ನ ಅವರು ಸೃಷ್ಟಿ ಮಾಡಿ ಅದಕ್ಕೆ ಪೂರ್ವಕವಾಗಿ ನಿಲ್ಲಿರ್ತಾರೆ. ಹೀಗೆ ಸೃಷ್ಟಿ ಮಾಡಿದಾಗ ಎರಡು ಮಹಾನ್ ವ್ಯಕ್ತಿತ್ವಗಳು, ಮಹಾತ್ಮ ಗಾಂಧಿ ಹಾಗೂ ಗೋವಿಂದಯ್ಯ, ಇವರ ಬಗ್ಗೆ ನಾನು ನಾಟಕ ಅಂತ ಅಂದೆ. ಇದೊಂದು ಆಟವಾಗಿ ನೋಡೋದಾದ್ರೆ, ಈ ಆಟದಲ್ಲಿ ಎರಡು ಪ್ರಮುಖ ಪಾತ್ರಗಳಿವೆ. ಹಾಗಾದ್ರೆ ಖಳನಾಯಕ ಪಾತ್ರ ಯಾವ ಯಾವ್ದು ಅಂತ ನೋಡಿದ್ರೆ, ಈ ನಾಟಕದಲ್ಲಿ ಖಳನಾಯಕ ಪಾತ್ರ ಇದೆ. ಆದ್ರೆ ಖಳ ಪರಿಸ್ಥಿತಿ ಇದೆ. ಯಾವ್ದು ಅಂದ್ರೆ, ಅದನ್ನ ನೀವು ಈ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಅಂತ ಕರೆಬಹುದು. ಯಾಕೆಂದ್ರೆ ಇವರಿಬ್ರು ಕೂಡ ಬ್ರಿಟಿಷ್ ವಸಾಹತು ಶಾಸನ ವ್ಯವಸ್ಥೆ ನಮ್ಮನ್ನು ನಲಾಮಗಿರಿಗೆ ತಳ್ಳಿಲ್ಲದ ವ್ಯವಸ್ಥೆಯ ಯೋಧ ಇದ್ದವರು ಇವರು. ಹಾಗಾಗಿ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿ ತಮಾಷೆಯ ಸಂಗತಿ ಅಂತಂದ್ರೆ ಇವರು ಆ ವ್ಯವಸ್ಥೆಯನ್ನು ವಿರೋಧಿಸಿದರೆ ಹೊರತು ಆ ಸಂಸ್ಕೃತಿಯನ್ನು ವಿರೋಧಿಸಲಿಲ್ಲ. ಆ ಸಂಸ್ಕೃತಿಯಿಂದ ಬಂದ ಅನೇಕ ಮಹನೀಯರು ಇರುವುದಿಲ್ಲ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಆ ಸಂಸ್ಕೃತಿ ನೀಡಿದ ದೊಡ್ಡ ದೊಡ್ಡ ವಿಚಾರಗಳನ್ನು ತಿರಸ್ಕರಿಸಲಿಲ್ಲ, ದೊಡ್ಡ ದೊಡ್ಡ ನಾಟಕಗಳನ್ನು ತಿರಸ್ಕರಿಸಲಿಲ್ಲ, ಕಾವ್ಯವನ್ನು ತಿರಸ್ಕರಿಸಲಿಲ್ಲ. ಈ ಎರಡೂ ವ್ಯಕ್ತಿಯಲ್ಲಿ ಮಹಾತ್ಮ ಗಾಂಧಿಯವರನ್ನು ಗಮನಿಸಿ ಅಥವಾ ಗಮನಿಸಿದ್ರೆ ಅವರು ಎಷ್ಟು ಆ ಎರಡು ಆ ಸಂಸ್ಕೃತಿಯಿಂದ ಅಡಿತಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಇದೆ ನನ್ನ ಬ್ಯೂರ್ವಾಗಿ ಹೇಳ್ಬೇಕಾಗಿ ಗೋವಿಂದಯ್ಯವರು ಪಾಶ್ಚಿಮಾತ್ಯ ಸಂಸ್ಕೃತಿಯ ಎಲ್ಲ ಅಸಾಧಾರಣ ವಿಚಾರಗಳನ್ನ ಕಾವ್ಯವನ್ನ ಪದ್ಯಗಳನ್ನ ನಾಟಕಗಳನ್ನ ಕನ್ನಡಕ್ಕೆ ತರುವ ಪ್ರಯತ್ನವನ್ನು ಕನ್ನಡದಲ್ಲಿ ಹೇಳ್ತಾರೆ ನೋಡಿ ಇವನ್ನೆಲ್ಲ ಓದ್ಬೋದ್ಬೇಕು ಬರೇ ಕೋಪು ಮಣ್ಣುಗಳು ಆಗಬೇಡಿ ಅನ್ನೋ ಮಾತನ್ನ ಅನ್ನೋ ಇದು ನನ್ನ ಪ್ರಯತ್ನವನ್ನು ಮಾಡ್ತಾರೆ. ಹಾಗೇನೇ ಗಾಂಧೀಜಿ ಅನ್ನೋನು ಅವರು ಅವರು ಪರಮ ಹಿಂದೂ ಮನುಷ್ಯ ಅಂದ್ರೆ ಅವ್ರು ಹೇಳ್ತಾರೆ ನನ್ನ ತಾಯಿ ಆಗಿರ್ಬೋದು ನನ್ನ ತಾಯಿ ಮೂರು ದಿವಸ ಉಪವಾಸ ಮಾಡ್ತಾ ಇದ್ರು. ತುಂಬಾ ಶ್ರದ್ಧಾವಂತ ಮಹಿಳೆಯಾಗಿದೆ. ಆಕೆಯಿಂದ ಕಲಿತೆ ನಾನು ಹರಿಶ್ಚಂದ್ರನ ನಾಟಕ ನೋಡುವುದರಿಂದ ನಾನು ಕಲಿತೆ. ಅದನ್ನು ನಾನೊಬ್ಬ ಹಿಂದೂ ಅಂತ ಹೇಳ್ತಾರೆ. ಆದ್ರೆ ಆ ಹಿಂದೂ ಆಗಿ ಬರೇ ಹಿಂದೂ ಆಗಿ ನಿಲ್ಲೋದಿಲ್ಲ ಅವರು. ಈ ಹಿಂದುತ್ವವನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಕ್ರೈಸ್ತ ಧರ್ಮದ ಆಳಕ್ಕೆ ಹೋಗ್ತಾರೆ, ಕ್ರೈಸ್ತ ಜೀವನ ಪದ್ಧತಿ ಆಳಕ್ಕೆ ಹೋಗ್ತಾರೆ, ಆಮೇಲೆ ಕ್ರೈಸ್ತ ಧರ್ಮ ಬೋಧಿಸಿದ ಕೆಲವು ಬಹಳ ಗಾಢವಾದ ವಿಚಾರಗಳಿಂದ ಅವರು ಪ್ರಭಾವ ಪಡ್ತಾರೆ. ಒಬ್ಬ ದೊಡ್ಡ ಕ್ರೈಸ್ತ ಚಿಂತಕ ಒಂದೊಂದು ಪುಸ್ತಕ ಬರೀತಾರೆ, ಬ್ರೆಡ್ ಲೇಬರ್. ಈ ಬ್ರೆಡ್ ಲೇಬರ್ ಅನ್ನೋ ಪುಸ್ತಕ ಗಾಂಧೀಜಿಯವರನ್ನ ತುಂಬಾ ಹೆಚ್ಚು ಹೆಚ್ಚು ಪ್ರಭಾವಿಸಿದ ಪುಸ್ತಕ. ಈ ಬ್ರೆಡ್ ಲೇಬರ್ ವಿಚಾರ ಗಾಂಧೀಜಿಯವರಿಗೆ ತುಂಬಾ

ಶಶಿಧರಿಗೆ ಮಗ್ಗದ ಮೇಲೆ ಬಟ್ಟೆ ನೇಯ್ದಿದ್ದಾಗ ಅದರಿಂದ ಶ್ರಮವೂ ಆಗ್ತಾ ಇದೆ, ಅಂದ್ರೆ ಶ್ರಮದ ಕೆಲಸವೂ ಆಗ್ತಾ ಇದೆ, ಜೊತೆಗೆ ಧ್ಯಾನ ಆಗ್ತಾ ಇದೆ. ಅಂದ್ರೆ ಅವರು ಒಂದೇ ಒಂದು ಚಟುವಟಿಕೆಯ ಮೂಲಕ ಧ್ಯಾನಸ್ಥ ಸ್ಥಿತಿಯನ್ನು ತಲುಪುತ್ತಾರೆ ಮತ್ತು ತನ್ನ ಭಾವನೆಯನ್ನು ಊಟವನ್ನು ಕಲಿಸ್ತಾರೆ. ಇದನ್ನ ನೀವು ಎಲ್ಲ ಕೆಲಸ ಕೂಲಿ ಕೆಲಸ ಕೂಡ ಅವತ್ತು ಬೆಳಗ್ಗೆ ಕೂಲಿ ಹೋದ್ರೆ ಒಳ್ಳೆಯ ಕೂಲಿ ಕೆಲಸ ಆದರೆ ಒಂದು ತೋಟ ಒಂದು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಎಷ್ಟೆಷ್ಟು ಅದರಲ್ಲಿ ಏಳಿಗೆ ಕೆಲಸ ಮಾಡಬೇಕಾದ್ರೆ ಅವರು ರೀತಿಯ ಧ್ಯಾನ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ. ಆ ಕೆಲಸದ ತುದಿಯಲ್ಲಿ ಅವರಿಗೆ ದೈಹಿಕ ಶ್ರಮವೂ ಸಿಕ್ಕಿರುತ್ತೆ, ಅದರಿಂದ ಅವರ ದೇಹನೂ ಗಟ್ಟಿಯಾಗುತ್ತೆ, ಅವರ ಮನಸ್ಸು ಕೂಡ ಪ್ರಶಾಂತವಾಗಿ ಒಳ್ಳೆಯ ವಿಚಾರಗಳಿಂದ ಅವರು ಹೊಡಿತಾ ಇದೆ. ಆ ಕೆಲಸ ಮಾಡಿಕೊಡುವಾಗ ಅವರು ಹೂವು ಕಾಯಿಲೆ ಹುಳಗಳನ್ನು ನೋಡಿ

ಆದರೆ ವ್ಯವಸ್ಥೆ ಹಿಂದಿರುವಂತಹ ವಿಚಾರಗಳು, ಹಿಂದಿರುವಂತಹ ಒಂದು ಬಹಳ ದೊಡ್ಡದಲ್ಲ, ನಮ್ಮಲ್ಲಿ ಅದಿರಬೇಕಲ್ವ. ಸೊ ಗೋವಿಂದಯ್ಯವರು ಏನು ಮಾಡ್ತಾರೋ ಅದನ್ನ ಗಾಂಧೀಜಿಯವರು ಒಬ್ಬ ರಾಜಕೀಯ ಕಾರ್ಯಕ್ಕೆ ರೆಕಮೆಂಡ್ ಮಾಡ್ತಾರೆ. ಅಂದ್ರೆ ಅವ್ರೇನು ಹೇಳ್ತಾರೆ, ನೋಡಿ ಅವರು ನಮ್ಮ ದೇಶದ ಜನರಿಗೆ ಅವರಿಗೆ ಈ ವಿಚಾರಗಳನ್ನ ಕಲಿಸಿ ಅವರನ್ನು ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ ಆಗೋ ತನಕ ನಾವು ಬರೇ ಸ್ವಚ್ಛತೆಯ ಕಾರ್ಯಕ್ರಮ, ಆಮೇಲೆ ಖಾದಿ

ಗ್ರಾಮೀಣ ಉತ್ಪನ್ನಗಳನ್ನು ತಯಾರಿಸಿ ಅದನ್ನು ಮಾರಾಟ ಮಾಡಿಕೊಂಡು ಜನಕ್ಕೆ ಉದ್ಯೋಗ ಒದಗಿಸುವ ಕಾರ್ಯಕ್ರಮ, ಆಶ್ರಮಗಳನ್ನು ತರಬೇಕು, ಆ ಆಶ್ರಮದಲ್ಲಿ ಸರ್ವ ಧರ್ಮ ಪ್ರಾರ್ಥನೆಗಳನ್ನು ಮಾಡಬೇಕು. ಹೀಗೆ ಹಲವು ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೂಡ ಅವ್ರು ಮಾಡ್ತಾರೆ. ಅನೇಕರಿಗೆ ಬೇಸರ ಆಗ್ತಾ ಇರ್ತಾರೆ.

ಗಾಂಧೀಜಿ ಹೇಳ್ತಾರೆ, ನೋಡಪ್ಪ ನೀನು ಮಾಡದೆ ನೀನು ಸ್ವಾತಂತ್ರ್ಯ ಕೊಟ್ಟೆ ಅಂದರೆ ನೀನು ಏನಾಗ್ತೀಯ ಅಂತಂದರೆ ಹುಲಿಯ ಪಟ್ಟಿಯನ್ನು ತೆಗೆದು ಹುಲಿ ಉಳಿಸಿದಂತಾಗುತ್ತೆ. ಈಗ ಬ್ರಿಟಿಷರ ರಾಜ್ಯ ಅನ್ನೋದು ಪಟ್ಟೆ ಇರುವ ಹುಲಿ, ಆ ಪಟ್ಟೆ ಇರುವ ಹುಲಿಯಲ್ಲಿ ಪಟ್ಟೆವನ್ನು ತೆಗೆದು ಬಿಟ್ಟರೆ ಸರಿ ಹೋಗುತ್ತಾ? ಅಂದರೆ ಆ ಪೊಲೀಸ್ನವನು ಆ ಅಧಿಕಾರಿ ಹೊಡೆಯೋದು ಬಂದು ನಾಳೆ ಕನ್ನಡದ ಅಧಿಕಾರಿ ಬಂದು ತಲೆ ಮೇಲೆ ಮಾಡಿದ್ರೆ, ಅಥವಾ ಕನ್ನಡದ ಯಾರೋ ಒಬ್ಬ ಬಂದು ನಿಮ್ಮ ಜೇಬಿನ ನಾಲ್ಕಾನೆ ಲಂಚಕ್ಕೆ ತಗೊಂಡ್ರೆ ಸರಿನಾ? ಸೊ ನಾವು ನಮ್ಮ ಸ್ವಾತಂತ್ರ್ಯವನ್ನು ಗಳಿಸ್ಬೇಕು ಅಂತಂದರೆ ಸ್ವರಾಜ್ಯವನ್ನು ಗಳಿಸ್ಬೇಕು. ಆ ಪದವನ್ನು ನಾವು ತುಂಬ ಚೆನ್ನಾಗಿ ಆಯ್ಕೆ ಮಾಡಿದ್ದೇವೆ. ಸ್ವರಾಜ್ಯವನ್ನು ಗಳಿಸ್ಬೇಕು ಅಂತಂದರೆ ನನ್ನ ಸ್ವ ನನ್ನ ವೈಯಕ್ತಿಕವಾದ ಸ್ವಾತಂತ್ರ್ಯ ನನಗೆ ಬೇಕು. ಅದು ಯಾವ ಸ್ವಾತಂತ್ರ್ಯ ಅಂದರೆ ಬೇಕಾಬಿಟ್ಟಿ ಅಲ್ಲದೆ ಇರುವ, ಬೇಕಾಬಿಟ್ಟಿ ಕೆಲಸ ಮಾಡದೇ ಇರುವಂತಹ, ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಬೇಕು. ಹೀಗೆ ಈ ಎರಡೂ ವ್ಯಕ್ತಿತ್ವಗಳು ಒಂದೇ ವಿಚಾರವನ್ನು ಇಟ್ಟುಕೊಂಡು ಎರಡು ಬೇರೆ ಬೇರೆ ದಾರಿಯಲ್ಲಿ ಒಂದು ರೀತಿಯಲ್ಲಿ ಪ್ಯಾರಲಲ್ ಲೈನ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರಲ್ಲ, ಆ ರೀತಿ ಹೋಗ್ತಾ ಇದ್ದಂಥ ವ್ಯಕ್ತಿತ್ವಗಳು. ಒಂದು ಸರಿ ಈ ಎರಡು ವ್ಯಕ್ತಿತ್ವಗಳು ಮುಖಾಮುಖಿ ಆಗ್ತವೆ, ಆ ಮುಖಾಮುಖಿ ಆದ ಸಂದರ್ಭನೇ ಬಹಳ ರೋಚಕವಾದ ಸಂದರ್ಭ. ಅದೇನಪ್ಪ ಅಂತಂದರೆ ಗಾಂಧೀಜಿಯವರು ಕೇರಳದಿಂದ ಹೊರಟು ಈ ದಕ್ಷಿಣ ಕನ್ನಡದ ಆಗಿನ ಎರಡು ಜಿಲ್ಲೆಗಳನ್ನು ಹಾಗು ಉತ್ತರ ಕನ್ನಡವನ್ನು ದಾಟಿ ಮುಂದೆ ಹೋಗ್ತಾರೆ. ಮನಸ್ಸಲ್ಲಿ ಅದೊಂದು ಹರಿಜನ ಸೇವಕ ನಿಧಿಗಳನ್ನು ದುಡ್ಡು ಸಂಗ್ರಹ ಮಾಡಲಿಕ್ಕೆ ಅಂತ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ಪ್ರಯಾಣ ಅದು ಎಂಥ ಅದ್ಭುತವಾದ ಪ್ರಯಾಣ ಅಂದರೆ, ಆಗ ದಕ್ಷಿಣ ಕನ್ನಡದಲ್ಲಿ ಪ್ರಯಾಣ ಮಾಡೋ ಸುಲಭ ಇರಲಿಲ್ಲ. ಐದೈದು ಕಿಲೋಮೀಟ್ರಿಗೆ ಹತ್ತು ಕಿಲೋಮೀಟ್ರಿಗೆ ಒಂದು ಹೊಳೆ ಅಡ್ಡ ಬರೋದು, ಆ ಯಾವ ಹೊಳೆಗೂ ಸೇತುವೆಗಳು ಇರಲಿಲ್ಲ. ಹಾಗಾಗಿ ಈ ಮಹಾತ್ಮ ಗಾಂಧಿ ಕೂಡ ನಡೆಯೋದು ಅಥವಾ ಅಂತಂದರೆ ಯಾವುದೋ ಒಂದು ಗಾಡಿನಲ್ಲಿ ಹೋಗೋದು, ಮತ್ತೆ ಇಳಿದು ಬೋಟ್ ದೋಣಿಯಲ್ಲಿ ದಾಟಿ ಮತ್ತೆ ಹೋಗೋದು, ಆಮೇಲೆ ಈ ಎಲ್ಲದಕ್ಕಿಂತ ದೊಡ್ಡ ತಡೆ ಏನಪ್ಪ ಅಂತಂದರೆ ಪ್ರತಿ ಊರಿನ ಜನ ಮುಗೋದು. ಸಾವಿರ ಸಾವಿರ ಗಟ್ಟಲೆ ಜನ ಎಲ್ಲೆಲ್ಲೂ ಹಳ್ಳಿ ಹಳ್ಳಿಗಳಿಂದ ಬರ್ತಿತ್ತು. ಆ ಬರ್ತಿದ್ದ ಜನರಲ್ಲಿ ಎಂಥವರಿದ್ರು ಅಂದರೆ ಹಿಂದೂ ಅನ್ನೋ ವ್ಯತ್ಯಾಸ ಇಲ್ಲ, ಮುಸಲ್ಮಾನ ಅನ್ನೋ ವ್ಯತ್ಯಾಸ ಇಲ್ಲ, ಕ್ರೈಸ್ತ ಅನ್ನೋ ವ್ಯತ್ಯಾಸ ಇಲ್ಲ, ಒಟ್ಟಾರೆ ಅವರೆಲ್ಲರೂ ಭಾರತದ ಬಡ ಜನರಾಗಿರ್ತಿದ್ರು. ಮುತ್ತಿ ಮುತ್ತಿ ಆ ಗಾಂಧೀಜಿನ ತಡಿತಾ ಇದ್ದೆ ತಡಿತಾ ಇದ್ದೆ ಅಂದರೆ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ ನಮ್ಮಲ್ಲೂ ನೀವು ಮಾತಾಡಬೇಕು ಅಂತ. ಹೀಗೆ ಆ ಇಡೀ ಒಂದು ಅವರ ಈ ಪ್ರಯಾಣವೇ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯನ್ನು ಹಾಕುವುದ ಪ್ರಯಾಣವೇ ಒಂದು ಅಸಾಧಾರಣವಾದ ಕಥನ. ಆ ಕಥನ ನೀವು ಅದು ಮಕ್ಕಳಿಗೆ ತಿಳಿಯ ಮಾಡಬೇಕು. ಅದು ಎಂಥ ಅದ್ಭುತವಾದ ಕಥನ ಅಂದರೆ ಅದರ ಕೆಲವು ಘಟನೆಗಳನ್ನು ನಿಮಗೆ ನಾನು ಹೇಳ್ತೇನೆ. ಉದಾಹರಣೆಗೆ ಉಡುಪಿ ತಲುಪುತ್ತಾರೆ ಗಾಂಧೀಜಿ. ಉಡುಪಿ ತಲುಪಿದಾಗ ಏನಿದೆ ಈ ಊರಿನ ವಿಶೇಷ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲಿ ಬಹಳ ದೊಡ್ಡ ಕೃಷ್ಣ ಮಠ ಇದೆ, ಇಡೀ ದಕ್ಷಿಣ ಭಾರತದ ಎಲ್ಲರೂ ನಡ್ಕೊಳ್ಳೋ ಕೃಷ್ಣ ಮಠ ಇದು, ಚೈತನ್ಯರನ್ನು ಕೂಡ ಪ್ರಭಾವಿಸಿದಂಥ ಕೃಷ್ಣ ಮಠ ಇದು, ತಾವು ಬರಬೇಕು. ಆಯ್ತು ಬರ್ತೇನೆ, ಆದರೆ ಅಲ್ಲಿ ಕೆಳಜಾತಿಯವರಿಗೆ ಪ್ರವೇಶ ಉಂಟು ಅಂತ ಕೇಳ್ತಾರೆ. ಅವ್ರ ಪಾಪ ಹೇಳಿದವರು ಸ್ವಲ್ಪ ಮಗ ಸಣ್ಣ ಮಾಡಿಕೊಂಡು, ಇಲ್ಲ ಗಾಂಧೀಜಿ ಕೆಳಜಾತಿಯವರಿಗೆ ಪ್ರವೇಶ ಇಲ್ಲ ಅಂತ ಪಾಪ ಮಗ ಸಣ್ಣ ಮಾಡ್ಕೊಂಡು ಹೇಳ್ತಾರೆ. ಹಾಗಿದ್ದ ಮೇಲೆ ಮುಂದೆ ಹೋಗೋಣ ಬನ್ನಿ ನಾನು ಬರಲ್ಲ. ಹೀಗೆ ಅವರು ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕೂಡ ಈ ಒಂದು ದೊಡ್ಡ ಪರಿಕಲ್ಪನೆ ಇದೆಯಲ್ಲ ನಾಳಿನ ಭಾರತ ಹೇಗಿರಬೇಕು ಅನ್ನೋ ಪರಿಕಲ್ಪನೆಯನ್ನು ಕಡೆಗಣಿಸದೇನೆ ಅವರು ಈ ಯಾತ್ರೆಯನ್ನು ಮಾಡ್ತಾರೆ. ಆ ಯಾತ್ರೆಯಲ್ಲಿ ಅನೇಕ ಬಂದು ಗಾಂಧೀಜಿ ನೀವು ನಮಸ್ಕಾರ ಮಾಡ್ತೀವಿ, ನಿಮಗೆ ಹಾರ ಹಾಕ್ತೀನಿ ಅಂದರೆ ಆಯಿತು ಹಾರ ಹಾಕಿ, ಆದರೆ ನಾನು ಹಾರವನ್ನು ಹರಾಜು ಹಾಕ್ತೀನಿ, ಹರಾಜು ಹಾಕಿರೋದ್ರಿಂದ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಈ ಹರಿಜನ ನಿಧಿಗೆ ನಾನು ಕೊಡ್ತೀನಿ ಅಂತೇಳಿ ಆ ಹಾರ ಹರಾಜು ಹಾಕ್ತಾರೆ. ಅವ್ರು ಕೊಡ್ತಾ ಇದ್ರೆ ಹರಾಜು ಹಾಕ್ತಾರೆ. ಕಡೆ ಎಷ್ಟು ಮಟ್ಟಿಗೆ ಅಂದರೆ ಅನೇಕ ಹೆಣ್ಮಕ್ಳು ಹತ್ರ ಬಂದಾಗ, ಏನಮ್ಮ ನೀನು ಇಷ್ಟೊಂದು ಒಡವೆ ಇಟ್ಕೊಂಡಿದ್ದಲ್ಲ, ಯಾಕೆ ಇಟ್ಕೊಂಡಿದ್ದೆ ಇಷ್ಟು ಒಡವೆ,

0: ಸರ್ಕಾರದ ಸರ ಎಲ್ಲ ಕೊಡ್ತಾರೆ, ಅದು ಅದನ್ನು ಇವರು ಮತ್ತೆ ಅದನ್ನು ಹರಾಜು ಹಾಕಿ ಆ ಹಣವನ್ನು ಗಂಜನ ಸೇವಕ ನಿಧಿಗೆ ಹಾಕಿ ಮಾಡ್ತಾರೆ. ಮತ್ತೆ ಗಾಂಧೀಜಿಯ ಒಂದು ದೊಡ್ಡ ಶಕ್ತಿ ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನಂದರೆ ಅಪ್ಪಟಾಟ ಬನ್ನಿ ಆತ ಅಂದರೆ ಲೆಕ್ಕ ಪತ್ರ ಇಡದೆ ಯಾವ ಕೆಲಸವನ್ನು
1: ಒಂದು ಸಂಜೆ ಮೀಟಿಂಗ್ ಇಟ್ಕೊಂಡಿರ್ತಾರೆ. ಮೀಟಿಂಗ್ ಅಲ್ಲಿ ಏನಾಗ್ತಿರ್ತಾರೆ

0: ವ್ಯತ್ಯಾಸ ಬರುತ್ತೆ. ಗಾಂಧೀಜಿ ಕೇಳ್ತಾರೆ, ಯಾಕಪ್ಪ ಈ ವ್ಯತ್ಯಾಸ ಇದೆಯಲ್ಲ ಅಂತ. ಇಲ್ಲ ಗಾಂಧೀಜಿ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಯಾರೋ ತೀರ ಉಪವಾಸದಿಂದ ಬಳಲಿ ಸಾಯ್ತಾ ಇದ್ರು, ನಾನು ಅವ್ರಿಗೆ ಅದೇನೋ ಕೊಂಡು ಕೊಟ್ಬಿಟ್ಟೆ, ಬಿಲ್ ತಗೊಳ್ಳಿಲ್ಲ ನಾನು. ಇಲ್ಲಪ್ಪ, ನೀನು ಇದನ್ನ ಕೈಯಿಂದ ಹಾಕ್ಬೇಕು. ಅವನು ಅಳುಮುಖ ಮಾಡ್ಕೊಂಡು ಅವನು ಹೇಳ್ತಾನೆ, ನನ್ನ ಕೈಯಿಂದ ಹೆಂಗೆ ಹಾಕ್ಲಿ ನಾನು, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಎಲ್ಲ ಕೆಲಸ ಬಿಟ್ಟು ನಿಮಗೆ ಪೂರ್ತಿ ಇದ್ಮಾಡಿ ಬಂದಿದ್ದೀನಿ, ದುಡ್ದು ತುಂಬು. ಅವನಿಗಂತೂ ಅಳುನೇ ಬಂದ್ಬಿಡತ್ತೆ, ಸಿಟ್ಟು ಬರೇ ಬರುತ್ತೆ. ನಾನು ಇಷ್ಟೆಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ, ನನಗೆ 12 ಆನೆಗಾಗಿ ಇವ್ರು ಇಷ್ಟೊಂದು ಇದ್ಮಾಡ್ತಾರೆ ಅಂತ. ಕಡೆಗೆ ಗಾಂಧೀಜಿ ಹೇಳ್ತಾರೆ, ಇಲ್ಲ ನೀನು ಮಾಡಲೇಬೇಕು ಅಂದಾಗ, ಗಾಂಧೀಜಿ ನಾನು ಮಾಡಬೇಕು ಅಂದ್ರೆ ಹೊರಗಡೆ ಹೋಗ್ಬೇಕು, ನನ್ನ ಜೇಬಲ್ಲಿ ಒಂದು ಪೈಸಾ ದುಡ್ಡಿಲ್ಲ, ನಾನು ನಡ್ಕೊಂಡು ಹೋಗು ಅಂತಾರೆ. ಅವನು ಪಾಪ ಪೆಚ್ಚು ಮೊರೆ ಹಾಕೊಂಡು ನಡ್ಕೊಂಡು ಹೋಗ್ತಿದ್ದಾಗ ಅವರ ಪಕ್ಕದಲ್ಲಿ ಸಿ ಎಫ್ ಆಂಡ್ರೂಸ್ ಅಂತ ಇರ್ತಾರೆ. ಸಿ ಎಫ್ ಆಂಡ್ರೂಸ್ ಅನ್ನೋರು ಬಹಳ ದೊಡ್ಡ ಒಬ್ಬ ಬ್ರಿಟನ್ನಿಂದ ಬಂದ ಪಾದ್ರಿ. ಅವರು ಗಾಂಧೀಜಿಯವರ ಪ್ರಭಾವಕ್ಕೆ ಬಿದ್ದು ಗಾಂಧೀಜಿಯವರ ಜೊತೆನಲ್ಲಿ ಸೇರಿರ್ತಾರೆ. ಸಿ ಎಫ್ ಆಂಡ್ರೂಸ್ ಓಡ್ಕೊಂಡು ಹೋಗಿ ಆಮೇಲೆ ನನ್ನ ಕಳಿಸಿ ವಾಪಸ್ ಬರ್ತಾರೆ. ವಾಪಸ್ ಬಂದು ಸಿ ಎಫ್ ಆಂಡ್ರೂಸ್ ಗಾಂಧೀಜಿ ಬೈತಾರೆ. ಸಿ ಎಫ್ ಆಂಡ್ರೂಸ್ ಗಾಂಧೀಜಿಗಿಂತ ಹಿರಿಯ. ಏನ್ ಗಾಂಧೀಜಿ, ನೀವು ತೀರಾ ಅತಿರೇಕ ಮಾಡ್ತಾ ಇದ್ರಿ, ಇಷ್ಟೆಲ್ಲ ಮಾಡಬಾರ್ದು ಅಂತ. ಯಾಕಪ್ಪ? ಅಲ್ಲ, ಗೊತ್ತಿಲ್ವ ನಿಮ್ಗೆ ಅವನು ಪ್ರಾಮಾಣಿಕ ಅಂತ? ಗೊತ್ತು, ಅವನು ಮೊದಲನೇ ಸಲ ಹೇಳಿದಾಗಲೇ ನಮ್ಗೆ ಗೊತ್ತಿತ್ತು ಅವ್ನು ಪ್ರಾಮಾಣಿಕ ಅಂತ. ಮತ್ ಯಾಕೆ ನೋಡಪ್ಪ, ಅವನು ಪ್ರಾಮಾಣಿಕ ಅನ್ನೋದಲ್ಲ ಪ್ರಶ್ನೆ. ನಾವು ಸಂಸ್ಥೆಯಾಗಿ ಒಂದು ಸಂಘಟನೆಯಾಗಿ ಪ್ರಾಮಾಣಿಕರು ಅನ್ನೋದು ಪ್ರಶ್ನೆ. ಆದ್ರಿಂದ ನಾನು ಹಿಂಗೆ ಮಾಡಿದೆ. ಅಲ್ಲ ಪಾಪ ಅವನು, ಅವಾಗ ಗಾಂಧೀಜಿ ನಡ್ತಾ ಒಂದು ಏನು ಮಾತಾಡ್ತಾರೆ ಅಂದರೆ, ನನಗೆ ಗೊತ್ತಿತ್ತು ನೀನು ಹೋಗ್ತೀಯ, ಹೋಗಿ ಅವನಿಗೆ ಬಸ್ ಚಾರ್ಜ್ ನೀನು ಕೊಟ್ಟು ಬರ್ತೀಯ, ಅವನಿಗೆ ಸಾಂತ್ವನ ಹೇಳ್ತೀಯ, ಅದು ಪ್ರೈವೇಟಾಗಿ ಮಾಡ್ತೀಯ ನೀನು, ಯಾಕಂದ್ರೆ ಇಲ್ಲಿಂದ ಬಿಟ್ಟು ಹೋಗಿರ್ತೀಯ. ಅದರ ಸಭೆಯಲ್ಲಿ ಕೊಡುವ ಸಂದೇಶ ಯಾವುದು? ಇಡೀ ಸಭೆಯಲ್ಲಿ ಕೊಡುವ ಸಂದೇಶ ಅಂದರೆ, ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯು 8 ಆಣೆ ಕೊಡದೇ ಇದ್ರೆ ಅವನು ನನ್ನ ಕೈಯಿಂದ ಕೊಡಬೇಕು. ನೋಡಿ, ನಾವಿವತ್ತು ಗೋವಿಂದ ಪೈ ಅವರ ಈ ಸ್ವಗೃಹದಲ್ಲಿ, ತುಂಬ ಖಾಸಗಿಯಾದ ಒಂದು ಜಾಗ ಇದು, ಇಲ್ಲಿ ಕೂತು ಈ ಎರಡು ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ ಚರ್ಚೆ ಮಾಡ್ತಿರುವಾಗ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಇಷ್ಟನ್ನು ಮಾತ್ರ. ಬರೇ ಮಾತಾಡ್ತೀವಿ ನಾವು, ಗಾಂಧೀಜಿಯವರ ಬಗ್ಗೆ ಮಾತಾಡ್ತೀವಿ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ವ್ಯವಹಾರವನ್ನು ನಾವು ಯಾರೂ ಶುದ್ಧವಾಗಿ ಇಟ್ಕೊಂಡಿಲ್ಲ. ದುರಂತ ಅಂದ್ರೆ, ನಾವು ಯಾರೂ ವ್ಯವಹಾರವನ್ನು ಶುದ್ಧವಾಗಿ ಇಟ್ಕೊಳ್ಳಕ್ಕಾಗದೇ ಇರುವಷ್ಟು ಕೆಟ್ಟ ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಂಡಿದ್ದೀವಿ. ಅಂದರೆ ಬ್ರಿಟಿಷ್ ವ್ಯವಸ್ಥೆ ಎಷ್ಟು ಕೆಟ್ಟ ವ್ಯವಸ್ಥೆ ಆಗಿತ್ತು, ಅದಕ್ಕಿಂತ ಹೆಚ್ಚಿನ ದುರಂತವನ್ನು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾವ ಪಕ್ಷ ಸ್ವಚ್ಛವಾಗಿದೆ? ಅನಿವಾರ್ಯವಾಗಿ ಈ ಹಣದ ಮೋಹಕ್ಕೆ ಬೀಳಬೇಕಾದ ಒಂದು ಲಿಕ್ಕೆ ಬಿದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿಯು, ನಮ್ಮಲ್ಲಿ ಇಲ್ಲಿ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ಎಷ್ಟೋ ಸಂಗತಿಗಳಲ್ಲಿ ಹಣ ಇಲ್ಲದೆ ನಾನು ಜೀವನ ಮಾಡೋಕ್ಕಾಗಲ್ಲ. ಮೊದಲು ನೀವು ಯೋಚನೆ ಮಾಡಿ, ಗೋವಿಂದ ಪೈ ಅವರು ಕೂಡ ದೊಡ್ಡ ಶ್ರೀಮಂತ, ಅವರಿಗೆ ಹಣದ ವ್ಯವಸ್ಥೆ ಬಹಳ ಕಡಿಮೆ ಬೇಕಿತ್ತು. ಯಾಕೆಂತಂದ್ರೆ, ಮನೆಯಲ್ಲಿ ಅಡುಗೆ ಮಾಡೋರು ಹೋಟ್ಲಿಗೆ ಹೋಗೋರು ಊಟ ಮಾಡ್ತಿರ್ಲಿಲ್ಲ. ಇವತ್ತು ನಾವು ಪ್ರತಿಯೊಬ್ಬರು ಹೋಟ್ಲಿಗೆ ಹೋಗಿ ಊಟ ಮಾಡಬೇಕಾಗತ್ತೆ, ಕಾರ್ ಇಟ್ಕೊಂಡು ನಡಿಬೇಕಾಗತ್ತೆ, ಆಮೇಲೆ ಎ ಸಿ ಇಟ್ಕೊಂಡು ಮಲಗಬೇಕಾಗತ್ತೆ, ಇನ್ನೇನು ಹಿಂಗೆ ಹಿಂಗೆ ಹಿಂಗೆ ಬೆಳೆಸ್ತಾ ಬೆಳೆಸ್ತಾ ನಾವೆಲ್ಲರೂ ಒಂದು ವಿಪರೀತ ಹಣವನ್ನು ಬಯಸುವ ವ್ಯಕ್ತಿಗಳಾಗಿದ್ದೇವೆ. ವಿಪರೀತ ಹಣ ಬಯಸಿದಾಗ ವಿಪರೀತ ರಾಕ್ಷಸತೆ ಕೂಡ ನಮ್ಮ ಜೊತೆ ಬರುತ್ತೆ, ನಾವು ರಾಕ್ಷಸರಾಗೇ ಆಗ್ತೀವಿ. ಅದರಿಂದ ನಾನು ಇವತ್ತು ನಿಮಗೆ ನನ್ನ ಈ ಮಾತಿನ ಕಡೆಯಲ್ಲಿ ಹೇಳೋದಿಷ್ಟೇನೇ, ಗಾಂಧೀಜಿ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ, ಗೋವಿಂದ ಪೈ ಅವ್ರ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಡೋಣ. ಎಷ್ಟು ಮಟ್ಟಿಗೆ ನಮ್ಮ ಕೈಯಲ್ಲಿ ಸಾಧ್ಯವೋ ಅಷ್ಟು ಮಟ್ಟಿಗೆ ಅವರ ನಡಾವಳಿಯನ್ನ ಅನುಸರಿಸೋಣ. ಇದು ಬಹಳ ಮುಖ್ಯವಾದ ಸಂಗತಿ. ಗೋವಿಂದ ಪೈ ಅವರ ನಡಾವಳಿ ಅನುಸರಿಸೋದಂದ್ರೇನು? ಏನಪ್ಪಾ ಅಂತಂದ್ರೆ, ಅವರೊಬ್ಬ ಅಪ್ಪಟ ಹಿಂದೂ ಆಗಿದ್ರು, ಗೋಲ್ಗೋತಾ ಮಹಾಕಾವ್ಯವನ್ನು ಬರೀತಾರೆ. ಅವರೊಬ್ಬ ಅಪ್ಪಟ ಕನ್ಸರ್ವೇಟಿವ್ ಮನುಷ್ಯ, ಅಂದರೆ ಸಂಪ್ರದಾಯಸ್ಥ ಮನುಷ್ಯ ಆಗಿದ್ರು, ಸಂಪ್ರದಾಯವನ್ನು ಭೇದಿಸಿಕೊಂಡು ಹೊಸ ಹೊಸ ವಿಚಾರಗಳ ಥರ ನೋಡ್ತಾರೆ. ಇದು ಅವರ, ನಾವೆಲ್ಲಿ ಮಾಡ್ತಿದ್ದೀವಿ ಅದನ್ನು? ಅಥವಾ ಗಾಂಧೀಜಿ ಅವರ ಥರ ತನ್ನ ತಾನು ಬಡವರ ಬಗ್ಗೆ ಕೆಲಸ ಮಾಡ್ತೀನಿ ಅಂದರೆ ನಾನು ಬಡವ ಆಗಿರಬೇಕು, ನಾನು ಬಡವ ಆಗದೆ ಬಡವರಿಗೆ ಹಿಂಗೆ ಕೆಲಸ ಮಾಡಲಿ ನಾನು? ಇವತ್ತು ಯಾರೂ ಇದು ಮಾಡೋಕ್ಕಾಗ್ತಾ ಇಲ್ಲ. ಇದನ್ನು ತುಂಬ ಗಂಭೀರವಾಗಿ ನಾವು ಪರಿಗಣಿಸಿ ಒಂದು ದೇಶವನ್ನು ಹೊಸದಾಗಿ ಕಟ್ಟಬೇಕಾಗಿ ಬಂದಿದೆ. ಗಾಂಧೀಜಿಯವರು ಗೋವಿಂದಪ್ಪಯ್ಯವರು ಕಟ್ಟಿದ ರಾಷ್ಟ್ರವನ್ನು ನಾವೆಲ್ಲ ಕುಲಗೆಳಿಸಿದ್ದೇವೆ. ಇದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಗಾಂಧೀಜಿ ಮತ್ತು ಗೋವಿಂದಪ್ಪಯ್ಯವರು ಕಟ್ಟಿದ ರಾಷ್ಟ್ರವನ್ನು, ಕಟ್ಟಿದ ಸ್ವಾತಂತ್ರ್ಯವನ್ನು, ಕಟ್ಟಿದ ಸಂಸ್ಕೃತಿಯನ್ನು, ಕಟ್ಟಿದ ವಿಚಾರಗಳನ್ನು ನಾವೆಲ್ಲರೂ ಸಾಮೂಹಿಕವಾಗಿ ಕುಲಗೆಡಿಸಿದ್ದೇವೆ. ಸುಲಭ ಬದುಕಿನ ಆಶೆಗೆ ಬಿದ್ದು, ಸುಲಭ ಸೌಲಭ್ಯಗಳ ಆಶೆಗೆ ಬಿದ್ದು, ಯಂತ್ರ ನಾಗರಿಕತೆಯ ಆಶಯಕ್ಕೆ ಬಿದ್ದು ನಾವು ಇದೆಲ್ಲವನ್ನು ಕುಲಗೆಡಿಸಿದ್ದೇವೆ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. BJP, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ರು ಅಥವಾ ಹಿಂದೂಗಳು ಅಥವಾ ಮುಸಲ್ಮಾನರು ಅಥವಾ ಕ್ರೈಸ್ತರು, ಯಾವ ವ್ಯತ್ಯಾಸವೂ ಇಲ್ಲದೆ ನಾವು ಎಲ್ಲರೂ ಸಾಮೂಹಿಕವಾಗಿ ನಮ್ಮ ನಮ್ಮ ಧರ್ಮಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ವಿಚಾರಗಳನ್ನು ಕುಲಗೆಡಿಸಿದ್ದೇವೆ, ನಮ್ಮ ನಮ್ಮ ಜೀವನ ಶೈಲಿಯನ್ನು ಕುಲಗೆಡಿಸಿದ್ದೇವೆ. ಪ್ರತಿಯೊಬ್ಬರೂ ನಾವು ನಮ್ಮ ಮಗುವಿಗೆ ಮೊಬೈಲನ್ನು ಕೊಡೋದು ನಾವೇನೇನೆ. ಯಾರು ಕೊಡ್ತಾರೆ ಮಗುವಿಗೆ ಮೊಬೈಲ್ನ? ಏನು ರಾಕ್ಷಸ ಬಂದು ಕೊಡ್ತಿದ್ದಾನ? ರಾವಣ ಬಂದು ರಾತ್ರಿ ಹೊತ್ತು ಕ್ವಾಯಟ್ ಆಗಿ ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೊರಡ್ತಾ ಇದ್ದಾನ? ನಾವೇ ಕೊಡ್ತಾ ಇದ್ದೀವಿ. ತಾಯಂದ್ರೆ ಕೊಡ್ತಾ ಇದ್ದಾರೆ, ತಂದೆನೇ ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ಆ ಮಗು ಆ ಮೊಬೈಲಿನ ಮೂಲಕ ಏನೇನು ಪಡಿಬಹುದು ಅದೆಲ್ಲ ಪಡಿತಾ ಇದೆ. ನೀವು ಹೇಳ್ತೀರಿ ಒಳ್ಳೇದು ಮಾತ್ರ ಪಡಿ ಅಂತ. ಅದು ಹೆಂಗೆ ಸಾಧ್ಯ? ನಿನಗೆ ಸಾಧ್ಯ ಆಗದೆ ಇದ್ದಿದ್ದು ಆ ಮಗುವಿಗೆ ಹೆಂಗೆ ಸಾಧ್ಯ ಆಗತ್ತೆ? ಮೊಬೈಲಿನ ಮೂಲಕ ಒಳ್ಳೆಯ ಸಂಗತಿ ಮಾತ್ರ, ಮೊಬೈಲಿನ ಮೂಲಕ ಯಾರಾದರೂ ಗೋವಿಂದಪ್ಪಯ್ಯ ಅವ್ರನ್ನ ಪಡೆಯೋಕೆ ಸಾಧ್ಯ ಏನ್ರಿ? ಗಂಭೀರವಾದ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಮೊಬೈಲಿನ ಮೂಲಕ ಯಾರಾದರೂ ಮಹಾತ್ಮ ಗಾಂಧಿ ಅವ್ರನ್ನ ಪಡೆಯೋದಕ್ಕೆ ಸಾಧ್ಯವಾ? ಮೊಬೈಲಿನ ಮೂಲಕ ಪಡಿಬಹುದಾದದ್ದು ಯಾರನ್ನ ಅಂತಂದ್ರೆ ರಾಕ್ಷಸತನವನ್ನು ಮಾತ್ರ, ಕಾಂಪಿಟಿಷನ್ ಅನ್ನು ಮಾತ್ರ, ಸ್ಪರ್ಧಾತ್ಮಕತೆಯನ್ನು ಮಾತ್ರ ನಾವು ಮೊಬೈಲಿನ ಮೂಲಕ ಪಡೆಯೋದಕ್ಕೆ ಸಾಧ್ಯ ಇದೆ. ಅದರಿಂದ ಇವತ್ತು ಗಂಭೀರವಾದ ಸ್ವವಿಮರ್ಶೆ ಮಾಡಿಕೊಳ್ಳಬೇಕಾದ ಸಮಯ ಇದು. ಗೋವಿಂದಪ್ಪಯ್ಯವರ ಖಾಸಗಿ ನಿವಾಸದ ಹಿತ್ತಲಿನ ಕಟ್ಟೆಯ ಮೇಲೆ ನಿಂತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನು ಅಲ್ಲಿನ ಜನ ಏನಂತ ಕರೀತಿದ್ರು ಗೊತ್ತಾ ನಿಮಗೆ? ಆ ರಾಮ ಮಂದಿರವನ್ನು ಅವ್ರು ಕರೀತಾ ಇದ್ದಿದ್ದು ಸೀತೆಯ ಅಡಿಗೆ ಮನೆ ಅಂತ. ನೋಡಿ ಎಂಥ ಅದ್ಭುತವಾದ ಪರಿಕಲ್ಪನೆ. ಅಲ್ಲಿ ದೇವಸ್ಥಾನ ಇರಲಿಲ್ಲ, ಪೂಜೆ ಮಾಡ್ತಿದ್ರು. ಏನನ್ನು ಪೂಜೆ ಮಾಡ್ತಿದ್ರಪ್ಪ ಅಂದ್ರೆ ಸೀತಾಕಿ ರಸೋಯಿ ಅಂತ ಹಿಂದಿನಲ್ಲಿ ಕರೀತಿದ್ದಂತ ಜಾಗವನ್ನ ಪೂಜೆ ಮಾಡ್ತಿದ್ರು. ಆ ಪೂಜೆಯಲ್ಲಿ ಸೀತೆಯೂ ಇರ್ತಿದ್ಲು, ರಾಮನೂ ಇರ್ತಿದ್ಲು, ಮತ್ತೆ ಆ ಅಡಿಗೆ ಮನೆಯಷ್ಟು ಆಪ್ತವಾಗಿ ಅವರು ಆ ಆಪ್ತ ಪರಿಸರದಲ್ಲಿ ರಾಮನನ್ನ ಸೀತೆಯನ್ನ ಸ್ವೀಕರಿಸಿದ್ರು. ರಾಮನ ಬಗ್ಗೆ ಕೂಡ ನಾವು ಮಾಡಬೇಕಾದದ್ದು, ಸೀತೆಯ ಬಗ್ಗೆ ಕೂಡ ಮಾಡಬೇಕಾಗಿದೆ ಅಂದ್ರೆ ಆಪ್ತ ಸರಳ ಜೀವನ ಶೈಲಿಯನ್ನ. ರಾಮ ಮತ್ತು ಸೀತೆ 14 ವರ್ಷದ ವನವಾಸದ ನಂತರ, ರಾವಣನನ್ನ ಸೋಲಿಸಿದ ನಂತರ, ದುಷ್ಟ ರಾಕ್ಷಸನನ್ನ ಕೊಂದ ನಂತರ ಅವರು ಶ್ರೀಮಂತ ಜೀವನವನ್ನು ಸ್ವೀಕರಿಸಲಿಲ್ಲ. ಮಹಾರಾಜ ಆದ ಚಕ್ರವರ್ತಿಯಾದ ರಾಮ, ಅದರ ಚಕ್ರವರ್ತಿ ರಾಮ ಆಶ್ರಮವಾಸಿ ರಾಮನಾಗಿಯೇ ಮುಂದುವರೆದ. ಇದೇ ರಾಮಾಯಣದ ಮಹಾನ್ ಒಂದು ಸಾರ. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ತುಂಬ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಕೇಳಿಸಿಕೊಂಡ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
1: ಇಷ್ಟವರೆಗೆ

నమ నమ శివ.

ಹಿಂಡು ದುಡಿಸಿಕೊಳ್ಳುತ್ತವ ಮಾನಿಸುವುದು ಶಿವ ಗಿಡುತ್ತ ದುಡಿಸಿಕೊಳ್ಳುತ್ತವ.

Vielleicht sind wir bei den Kindern. Schön, dass du mich hast.

సంతోషం ఇంకా ఉంది. ఈ మాటలన్నా సేపా ఉంది.

ಮತ್ತೆ ಬಿಡಿದು ಹಾಕಿ.

0: ಇದುವರೆಗೆ ಬಬ್ಬುಸ್ವಾಮಿ ಮಹಿಮೆ ಈ ತುಳು ಯಕ್ಷಗಾನದ ಮೊದಲನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀಡಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಬಿಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಗೌಡರ್ ಮಾತಾಡ್ತೇನೆ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಮಾತಿನ ಮೇಲೆ ನಡೆಯುತ್ತೆ, ರಾತ್ರಿ ನಾಲ್ಕು ಕಾಲ ಮೇಲೆ ನಡೆಯುತ್ತೆ. ಯಾವುದದು? ಕುದುರೆ.

0: रेडियो सारंग 107.8 एफएम। ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲ್ಲಿ ಬಾತೀರ್ನು ನಿಗಳು ಕೇಳೋಂದುಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.